107.8 FM. Radio Saran 107.8 FM. Radio Saran, Iga app nalu kuda labhya.

0: 107.8 FM.
1: Radio Saran 107.8 FM.
2: Radio Saran. Iga app nalu kuda labhya.

0: You're listening to Radio Sarang, 107.8 FM.
1: Radio Sarang, 107.8 FM. Radio Sarang, Iga app nalu kuda labhya.
2: Radio Sarang, 107.8 FM.
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ಅಹಮದಾಬಾದಲ್ಲಿ ನೂಲಿನ ಗಿರಣಿಗಳು ಚಳವಳಿ ಶುರು ಆಯ್ತು. ಕೂಲಿಕಾರರ ಮೇಲೆ ತುಂಬಾ ದೌರ್ಜನ್ಯ ಆಗ್ತಾ ಇತ್ತು. ಆರ್ಗನೈಸ್ ಆಗಿರಲಿಲ್ಲ, ನಮ್ಮ ಕಾರ್ಮಿಕರು ಒಂದಾಗಿರಲಿಲ್ಲ ಯಾವತ್ತೂ. ಅದರಿಂದ ಗಾಂಧೀಜಿ ಅಲ್ಲಿ ಹೋಗಿ ಕಾರ್ಮಿಕರನ್ನೆಲ್ಲ ಒಂದುಗೂಡಿಸಿ ಮಾಲೀಕರ ಚರ್ಚೆ ಮಾಡಿ ಅವ್ರಿಗೊಂದು ನ್ಯಾಯ ಕೊಡಿಸಿದ್ರು. ಎರಡನೇ ಜಯ ಬಂತು. ಮುಂದೆ ಗುಜರಾತ್ನಲ್ಲಿ ಖೇಡಾ ಜಿಲ್ಲೆ ಒಳಗೆ ಬರಗಾಲ ಬಂದು ಏನು ಬೆಳೆನೇ ಇಲ್ಲ. ಗೌರ್ಮೆಂಟ್ ಹೇಳ್ತಾ ಇತ್ತು 25% ಕಂದಾಯ ಕೊಡಬೇಕು ಅಂತ. ರೈತರು ಕಂಗಾಳಕ್ಕೆ ಹೋದ್ರೆ ಎಲ್ಲಿದ್ದು ಕೊಡೋದು ಕಂದಾಯ, ಮಳೆನೇ ಬಂದಿಲ್ಲ, ಬೆಳೆ ಬಂದಿಲ್ಲ ಅಂತ ಗೌರ್ಮೆಂಟ್ ಕೇಳಲಿಲ್ಲ. ಆಗ ಗಾಂಧೀಜಿ ಮತ್ತೆ ಹೋಗಿ ರೈತರ ಪರವಾಗಿ ಹೋರಾಡಿ ಅದಕ್ಕೊಂದು ಜಯ ಕೊಡಿಸ್ಕೊಟ್ರು. ಈ ಮೂರು ಜಯಗಳಿಂದ ಸಾಕಷ್ಟು ಗಾಂಧೀಜಿ ಒಳ್ಳೆ ಹೆಸರು ಭಾರತದಲ್ಲಿ ಬಂತು. ಇನ್ನೊಂದು ಸೈಮಲ್ಟೇನಿಯಸ್ಲಿ ಒಂದು ಕೆಲಸ ಆಗ್ತಾ ಇತ್ತು ಅಂದ್ರೆ ಪ್ರಪಂಚದಲ್ಲಿ ಎಷ್ಟು ವಿಚಿತ್ರ ಘಟನೆಗಳು ಆಗ್ತಾ ಇತ್ತು ಆಗ ಅಂತ. ಮೊದಲನೇ ಮಹಾಯುದ್ಧ ನಡೆದಿತ್ತು. ಮೊದಲನೇ ಮಹಾಯುದ್ಧ ಶುರು ಆದಾಗ ಗಾಂಧೀಜಿ ಹಡಗಿನಲ್ಲಿದ್ದರು. ಅಲ್ಲಿ ಹೋಗಿ ವಾಲಂಟಿಯರ್ ಅಂತ ಹೋಗೋರು ಅವರೆಲ್ಲ ರೆಡ್ ಕ್ರಾಸ್ ವಾಲಂಟಿಯರ್ ಅಂತ ಹೋಗಿ ಕೆಲಸ ಮಾಡಿದವರು. ಹಡಗಿನಿದ್ದರಿಂದ ಹೋಗೋಕ್ಕಾಗಲಿಲ್ಲ ಅವರಿಗೆ. ಈಗ ಯುದ್ಧ ಯಾವ ಪರಿಸ್ಥಿತಿ ಬಂದ್ಬಿಡ್ತು, ಜರ್ಮನಿ ಗೆಲ್ಲತ್ತೆ ಅಂತ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು. ಆಗ ಸೈನಿಕರು ಬೇಕಾದ್ರು, ಸೈನಿಕರು ಬೇಕಾದಾಗ ಬ್ರಿಟಿಷ್ ಕಮಿಷನರ್ ಇದ್ದಾರಲ್ಲ ಅವ್ರು ಹೇಳಿದ್ರಂತೆ, ಸೈನಿಕರು ಬೇಕು, ನೀವೆಲ್ಲ ಸಹಾಯ ಮಾಡಿ ಅಂತ ಒಂದು ಕಾಮರ್ಸ್ ಒಂದು ಮೀಟಿಂಗ್ ಕರೆದ್ರಂತೆ. ಪ್ರಮುಖರನ್ನೆಲ್ಲ ಕರೆದು ಭಾರತೀಯರಿಗೆಲ್ಲ ಪ್ರಚೋದನೆ ಮಾಡಿ ಸೈನಿಕರು ಬರೋ ಹಾಗೆ ಮಾಡಿಕೊಡಿ ನಮಗೆ ಅಂತ. ಬಹಳ ಜನ ಒಪ್ಪಲಿಲ್ಲ, ಬ್ರಿಟಿಷರಿಗೆ ಯಾಕೆ ಸಹಕಾರ ಕೊಡ್ಬೇಕು, ನಾವು ಸಹಕಾರ ಕೊಡೋದು ಬೇಡ ಅಂತ. ತಮಾಷೆ ಅಂದ್ರೆ ಗಾಂಧೀಜಿ ಹೇಳಿದ್ರು ಸಹಕಾರ ಕೊಡಬೇಕು ಅಂದ್ರು, ಸೈನಿಕರನ್ನ ಕೊಡ್ಬೇಕು ಅವರಿಗೆ, ಕೊಡಿಸ್ಕೊಳ್ಳೋಣ ಅಂತ. ಬಹಳ ಜನ ವಿರೋಧ ಮಾಡಿದ್ರು. ಬ್ರಿಟಿಷರಿಗೆ ಸಹಕಾರ ಯಾಕೆ ಕೊಡ್ಬೇಕು ಯುದ್ಧದಲ್ಲಿ ಇವರಿಗೆ? ಆದ್ರೆ ಗಾಂಧೀಜಿ ಹೇಳೋದು ಎರಡು ಕಾರಣಕ್ಕೆ ಹೇಳ್ತಿದ್ರು. ಮೊದಲು, ಜರ್ಮನಿ ಅಹಂಕಾರದಿಂದ ದೌರ್ಜನ್ಯದಿಂದ ಬೇರೆ ದೇಶಗಳ ಮೇಲೆ ಆಕ್ರಮಣ ಮಾಡ್ತಾ ಇದೆ. ಹಿಂಸೆ ಶುರು ಆದದ್ದು ಜರ್ಮನಿಯಿಂದ. ಆ ಜರ್ಮನಿನ ಹತ್ತಿಕ್ಕಬೇಕೀಗ, ಯಾಕಂದ್ರೆ ಜರ್ಮನಿಯಿಂದ ಹಿಂಸೆ ನಿಲ್ಲದೆ ಹೋದ್ರೆ ಪ್ರಪಂಚಕ್ಕೆಲ್ಲ ಅನಾಹುತಕ್ಕಾದಿದೆ. ಅದನ್ನು ಜರ್ಮನಿ ಕಂಟ್ರೋಲ್ ಮಾಡಬೇಕಾದ್ರೆ ಈ ಅಲೈಡ್ ಫೋರ್ಸಸ್ ಎಲ್ಲ ಗಟ್ಟಿ ಆಗಬೇಕು, ಅದನ್ನ ಬಲಪಡಿಸಬೇಕು. ಬ್ರಿಟಿಷರು ಅಲೈಡ್ ಫೋರ್ಸ್ಗಳು ಇರೋದ್ರಿಂದ ಅವ್ರು ಸಪೋರ್ಟ್ ಮಾಡಬೇಕು ಅಂತ ಒಂದು ಆರ್ಗ್ಯುಮೆಂಟು. ಇನ್ನೊಂದು, ಅವ್ರು ಹೇಳೋದು ಬ್ರಿಟಿಷರು ಇದುವರೆಗೆ ಇದ್ದಾರಲ್ಲ, ಅವರಿಂದ ಕೆಲಸ ಆಗಬೇಕಾದ್ರೆ ನಾವೊಂದು ಸಣ್ಣ ಸಹಾಯ ಮಾಡೋಣ, ದೊಡ್ಡ ಸಹಾಯ ಪಡ್ಕೋಬಹುದು ಅವ್ರ ಕಡೆಯಿಂದ. ಅವರಿಗೆ ಒಳ್ಳೆ ಮನಸ್ಸು ಇದ್ರೆ, ಅವ್ರು ಸಹಾಯ ಮಾಡಿದ್ರೆ ನಮಗೆ ಬೇಕಾದವ್ರು ಖಂಡಿತ ಸಹಾಯ ಮಾಡ್ತಾರೆ, ಎರಡು ಕಾರಣಕ್ಕೋಸ್ಕರ ಕೊಡ್ತೀವಿ ಅಂದ್ರು. ಐ ಅಬ್ಸಲ್ಯೂಟ್ಲಿ ಎಂಡೋರ್ಸ್ ದಿಸ್ ಪ್ರಪೋಸಲ್ ಅಂತ ಬಂದು ಕಳಿಸಿದ್ದಾರೆ.

0: You're listening to Radio Sarang 107.8 FM.
1: ಇವ್ರ ಖಾಸಾ ಶಿಷ್ಯ ವಲ್ಲಭ ಭಾಯ್ ಪಟೇಲ್. ಪಟೇಲ್ ಅವರಿಗೆ ಗಾಂಧಿ ಮೇಲೆ ಇದ್ದಂತ ವಿಶ್ವಾಸ ಅದ್ಭುತವಾದದ್ದು. ಅದು ಆಂಜನೇಯ ಇದ್ದಂಗೆ, ಅದು ಬಾಪು ಹೇಳಿದ್ರೆ ಮುಗಿದೋಯ್ತು, ಅಷ್ಟು ವಿಶ್ವಾಸ. ಅವರಿಬ್ಬರು ಬರೀತಾರೆ, ದಿನ ಎದ್ದ ತಕ್ಷಣ, ಬೆಳಗ್ಗೆ ಎದ್ದ ತಕ್ಷಣ ಸಾಯ್ಕಲ್ ತಗೊಳ್ಳೋದಂತೆ. ಯಾವುದೋ ಧರ್ಮಶಾಲೆಯಲ್ಲಿ ಮಲ್ಕೊಳ್ಳಿ, ಊರೂರಿಗೆ ಹೋಗೋದು. ನಿಮ್ಮ ಊರಲ್ಲಿ ಎಷ್ಟು ಜನ ಇದ್ದೀರಿ ಹುಡುಗರು? 600 ಜನ ಇದ್ದೀರಾ? ಒಂದು 200 ಜನ ಹೋಗ್ಬೋದಾ ಸೈನ್ಯಕ್ಕೆ ಅನ್ನೋದಂತೆ. ಹೋಗಿ ಮಾತಾಡೋದು. ಅವ್ರು ಹೇಳ್ತಾರೆ, ಗಾಂಧೀಜಿ ನನ್ನ ಭಾಷಣ ಕೇಳೋದಕ್ಕೆ 1000 ಜನ ಬರ್ತಾ ಇದ್ರು, ಬರೋರು. ನಾಳೆ ಬೆಳಿಗ್ಗೆ ಸೈನ್ಯಕ್ಕೆ ಸೇರೋರೆಲ್ಲ ಬಂದ್ರೆ ಅಂತ ಒಬ್ಬರು ಇಬ್ಬರು ಬರ್ತಿದ್ರು, ಅವ್ರು ಬಂದೇನೆ ಕುಂಟು ನೆವ ಹೇಳಿ ಹೋಗ್ಬಿಡೋರು, ಯಾರು ಬರ್ತಿರ್ಲಿಲ್ಲ. ಭಾಷಣ ಕೇಳೋಕೆಲ್ಲರೂ ಬರೋರು, ಮರುದಿ ಸೈನ್ಯಕ್ಕೆ ಸೇರ್ಕೊಳ್ಳಿ ಅಂತ ಯಾರು ಬರ್ತಿರ್ಲಿಲ್ಲ. ಬಹಳ ಕಷ್ಟ ಆಗ್ಬಿಡ್ತು, ಟೆನ್ಷನ್ ಆಗ್ಬಿಟ್ಟಿದೆ. ಇದು ಯಾವಾಗಲೂ ಆಗೋದು ಹೀಗೆ, ಮಾತು ಕೊಟ್ಟು ಬಂದ್ಬಿಡ್ತೀವಿ ಸ್ನೇಹಿತರಿಗೆ, ನಾಳೆ ದಿವಸ ನಿಮ್ಗೆ ಕೊಡ್ತೀನಿ ಬಿಡೋದನ್ನ ಅಂತ ಹೇಳ್ತೇನೆ. ಮರು ದಿವಸ ಸಿಗೋಲ್ಲ ಕೊಡೋದಕ್ಕೆ, ಅದು ಎಷ್ಟು ಟೆನ್ಷನ್ ಆಗಿಬಿಡುತ್ತೆ ಗೊತ್ತಾ. ಮಾತು ಕೊಟ್ಟು ಬಂದಿದ್ದೀವಿ ಕೊಡ್ತೀವಿ ಅಂತೇಳಿ ಇಲ್ಲಿ ಹೇಳಿದ್ದಾರೆ, ಸೈನಿಕರನ್ನು ಕೊಡ್ತೀನಿ ಅಂತ, ಯಾರೂ ಸೇರ್ತಾ ಇಲ್ಲ. ಎಷ್ಟು ಟೆನ್ಷನ್ ಆಗಿಬಿಡ್ತು ಅಂದ್ರೆ ಒಂದು ಕಡೆ ಬರೀತಾರೆ ಅವರು. ಸುಶೀಲ ನಯ್ಯರಿಗೆ ಹೇಳಿದ್ರಂತೆ, ನನಗೆ ಬಹಳ ಆರೋಗ್ಯ ಕೆಟ್ಟ ಹೋಗ್ಬಿಟ್ಟಿದೆ, ನಾನೇನು ಬದುಕ್ತೀನಿ ಅಂತ ಅನ್ಸೋಲ್ಲ ಇನ್ನ, ಬಹುತೇಕ ನನ್ನ ಕಡೆ ದಿವಸ ಬಂತು ಅಂತ ಹೇಳಿ ಗಾಬರಿ ಆಗ್ತಿದ್ರು, ಟೆನ್ಷನ್. ಪುಣ್ಯಕ್ಕೆ 2 ದಿವಸ ಅದನ್ನು ಫೋನ್ ರೇಡಿಯೋದಲ್ಲಿ ನ್ಯೂಸ್ ಬಂತಂತೆ, ಮೆಸೇಜ್ ಬಂತು, ಜರ್ಮನಿ ಯುದ್ಧದಲ್ಲಿ ಸೋತೋತು, ಯುದ್ಧ ನಿಂತಿದೆ, ಇನ್ನೇನು ಸೈನಿಕರು ಬೇಡ ಅಂತ. ಇವ್ರು ಕೊಡೋಕ್ಕೂ ಆಗಿರಲಿಲ್ಲ, ಸೈನ್ಯ ಬೇಡ ಅಂದಾಗ ಇವ್ರಿಗೆ ಆರಾಮಾಯ್ತಂತೆ, ಪಾರಾದೆ ನಾನಿನ್ನ ಅಂತ ಹೇಳಿದ್ರು. ಅಂದರೆ ಯಾವುದೋ ಒಂದು ವಿಚಾರಕ್ಕೊಂಡು ಸಹಾಯ ಮಾಡ್ತೀನಿ ಅಂತ ಹೋದರು, ನಿಟ್ಟಿಸಿರು ಬಿಟ್ರಂತೆ. ಇವ್ರಿಗೇನಿತ್ತು, ನಾವು ಬ್ರಿಟಿಷರು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದೀವಲ್ಲ, ಅದನ್ನು ಮುಂದೆ ನಮ್ಗೆ ಅನುಕೂಲ ಮಾಡ್ತಾರೆ ಅವರು ಅಂತಿತ್ತು. ಆದರೆ ಆದದ್ದು ಸಂಪೂರ್ಣ ತಿರುಗುಮುರುಗಾಗ್ಬಿಡ್ತು. ಆಗ ಸರ್ಕಾರ ಏನ್ಮಾಡ್ತು ಅಂದರೆ, ನ್ಯಾಯಾಧೀಶ ರೌಲಟ್ ಅಂತಿದ್ರು, ಅವ್ರ ನೇತೃತ್ವದಲ್ಲಿ ಸೇರಿಸಿ ಒಂದು ಆಕ್ಟ್ ಮಾಡಿದ್ರು, ರೌಲಟ್ ಆಕ್ಟ್ ಅಂತ. ರೌಲಟ್ ಆಕ್ಟ್ ಬಂದಾಗ ಏನಾಯ್ತು ಅಂದರೆ, ಭಾರತದ ಪ್ರಜೆಗಳಿಗಿರ್ಬೋದಾದಂಥ ಯಾವುದೊಂದು ಸವಲತ್ತುಗಳಿದೆಯೋ, ಅಧಿಕಾರಗಳಿದೆಯಲ್ಲೋ, ಅದನ್ನು ಮೊಟಕುಗೊಳಿಸುವಂಥ ಒಂದು ಆಕ್ಟ್. ಗಾಂಧೀಜಿಗೆ ಆಘಾತ ಆಗೋಯ್ತು, ನಮ್ಮ ಸ್ನೇಹಿತರಿವರು ನಮಗೆ ಸಹಾಯ ಮಾಡ್ತಾರೆ ಅಂತ ಅನ್ಕೊಂಡ್ರೆ ನಮಗಿರುವಂಥ ನ್ಯಾಯಗಳನ್ನು, ಅವಕಾಶಗಳನ್ನೆಲ್ಲ ಮೊಟಕ್ ಮಾಡ್ತಾರಲ್ಲ ಅಂತ ಹೇಳಿ ಸಿಟ್ಟು ಬಂದು ಅವಾಗ ಹೇಳಿದ್ರಂತೆ, ಇದನ್ನು ಸತ್ಯಾಗ್ರಹ ಮಾಡಬೇಕೀಗ. ಅಲ್ಲಿವರು 2 ಸುಮ್ಮನೆ ಇದ್ದಾರೆ ಮನೆಯಲ್ಲಿ, ಈಗೇನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು, ಸತ್ಯಾಗ್ರಹ ಸಭಾ ಅಂತ. ಸತ್ಯಾಗ್ರಹ ಸಭಾ ಅಂತ ಒಂದು ಸಂಸ್ಥೆಯನ್ನು ಶುರು ಮಾಡಿ ಒಂದಿಷ್ಟು ಜನ ಸೇರಿಸ್ಕೊಂಡು ಪಟೇಲ್ರಂತೂ ಜೊತೆಗಿದ್ದರು. ಅವ್ರು ಹೇಳಿದ್ರು, ಇದು ಮಸೂದೆ ಆಕ್ಟ್ ಆಗಿದೆಯಲ್ಲ, ಶಾಸನ ಆಗಿ ಬರ್ತದಿಲ್ಲ ನೋಡೋಣ ಅಂತ. ಇವ್ರು ಅನ್ಕೊಳ್ಳೋ ಹೊತ್ತಿಗೆ ಎಷ್ಟು ಬೇಗ ಆಯಿತು ಅಂದರೆ, ಶಾಸನ ಆಗಿ ಬಂದೇ ಬಿಡ್ತು, ಅಂಗೀಕಾರ ಆಗಿ ಬಂದ್ಬಿಡ್ತು. ಅದನ್ನು ಅಂತ ತಪ್ಪಿಸ್ಬೇಕು ಹೇಗಾದ್ರೂ ಮಾಡಿ, ರಾಷ್ಟ್ರೀಯ ಹರತಾಳ ಮಾಡಬೇಕು ಅಂತ ತೀರ್ಕೊಂಡ್ರಂತೆ. ಗಮನಿಸಿ, ಭಾರತಕ್ಕೆ ಹರತಾಳ ಹೊಸದಾಗಿರಲಿಲ್ಲ, ಹರತಾಳ ಅನ್ನುವಂಥ ಕಲ್ಪನೆ ಹೊಸದಾಗಿರಲಿಲ್ಲ, ರಾಷ್ಟ್ರೀಯ ಹರತಾಳ ಅನ್ನೋದು ಪೂರ್ತಿ ಹೊಸದಾಗಿ ಕಲ್ಪನೆ ಇದೆ.

0: रेडियो सारंग 107.8 FM।
1: ಇಡೀ ದೇಶ ಒಬ್ಬ ಮನುಷ್ಯ ಅನ್ನುವಾಗ ನಿಂತು ವಿರೋಧ ಮಾಡೋದಿದೆಯಲ್ಲ, ಬಹಳ ಅಪರೂಪ ಸಂಗತಿ. ಅವಾಗೆಲ್ಲ ಸಣ್ಣ ಸಣ್ಣ ಊರಲ್ಲಿ ಪಿಕೆಟ್ ಮಾಡೋದು, ಗಲಾಟೆ ಮಾಡೋದಿರ್ತಿತ್ತು. ಅದು ಇಡೀ ದೇಶ ಒಂದೇ ಸಲ ನಿಂತ್ಕೊಳ್ಳೋದಿದೆಯಲ್ಲ. ದಯವಿಟ್ಟು ಗಮನಿಸಬೇಕಾದಂದ್ರೆ ಆ ಕಾಲಕ್ಕೆ ಟೆಲಿವಿಷನ್ ಇಲ್ಲ, ರೇಡಿಯೋ ಕೂಡ ತುಂಬಾ ಅಪರೂಪ. ಸುದ್ದಿ ಕಳಿಸೋದು ಹೇಗೆ ಒಂದು ಮತ್ತೊಂದು ಕಾರ್ನರ್ಗೆ? ಇಂಥ ದಿವಸಗಳಲ್ಲಿ ಎಲ್ಲರೂ ಒಂದೇ ಸಲ ಉತ್ತೇಜನ ಕೊಟ್ಟು ಮಾಡುವಂತಹದ್ದಿದೆಯಲ್ಲ, ತುಂಬಾ ಕಷ್ಟ ಅಂತಿತ್ತು. ಆದರೆ ಗಾಂಧೀಜಿ ಏನ್ ಮಾಡಿದ್ರು, ಮಾಡಬೇಕು ಮಾಡಬಾರ್ದು ಅಂತ ವಿಚಾರ ಮಾಡ್ತಿದ್ರಂತೆ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅದನ್ನ ಚಿಂತೆ ಮಾಡಿ ಹೇಗೆ ಮಾಡೋದು ಅಂತ ವಿಚಾರ ಮಾಡ್ತಿದ್ದೆ. ಒಂದು ದಿವಸ ಬೆಳಿಗ್ಗೆ 4-4:30 ಆಗಿರಬೇಕು, ಎಚ್ಚರ ಆಯ್ತು ನನಗೆ. ಚಿಂತೆಯಲ್ಲಿ ಮಾಡ್ತಾ ಸ್ವಲ್ಪ ನಿದ್ದೆ ಹೋದೆ, ಅರ್ಧ ನಿದ್ರೆ ಅರ್ಧ ಎಚ್ಚರ ಆಯ್ತು. ಅರ್ಧ ನಿದ್ದೆ ಆಚೆ ಎಚ್ಚರದೊಳಗೆ ತಕ್ಷಣ ತಲೆಗೆ ಒಂದು ಹೊಳೆದ್ಬಿಡ್ತು, ನನಗೆ ಹೊಳೆದ್ಬಿಟ್ಟು ರಾಷ್ಟ್ರೀಯ ಹರತಾಳ ಮಾಡು ಅಂತ ಹೇಳ್ದಂಗಾಯ್ತು. ಅವ್ರು ಯಾವಾಗಲೂ ಮಾತಾಡ್ತಿದ್ದಾರೆ ನಮ್ಮ ಇನ್ನರ್ ಕಾನ್ಷಿಯನ್ಸ್ ಅಂತ, ನಮ್ಮ ಆತ್ಮಪ್ರಜ್ಞೆ ಏನೋ ಹೇಳ್ತದೆ ಅಂತ ಹೇಳೋರು, ಒಳಗಿನ ಧ್ವನಿ ಹೇಳ್ತದೆ ಅಂತ ಹೇಳಿದ್ರಂತೆ. ರಾಷ್ಟ್ರೀಯ ಹರತಾಳ ಮಾಡೋಣ ಅಂತ ತೀರ್ಮಾನ ಮಾಡಿ ರಾಜಗೋಪಾಲಾಚಾರ್ಯರಿಗೆ ಫೋನ್ ಮಾಡಿದ್ರಂತೆ ಮೊದಲು, ಹೀಗೆ ಮಾಡ್ಬೇಕಂತಿದ್ದೀನಿ ಸರಿನಾ ಅಂತ. ಅವರಂದ್ರು ಖಾತ್ರಿ ಮಾಡೋಣ, ನಾನು ದಕ್ಷಿಣದಲ್ಲಿ ಆರ್ಗನೈಸ್ ಮಾಡ್ತೀನಿ, ಜನ ಕೇಳಿಸ್ತೀನಿ ಅಂತ ತೀರ್ಮಾನ ಆಗಿ ಡೇಟ್ ಫಿಕ್ಸ್ ಆಯ್ತು. ಡೇಟ್ ಫಿಕ್ಸ್ ಮಾಡಿ ಕರ್ವರು ಎಲ್ಲ ಸಿದ್ಧ ಆಗಬೇಕು ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಅದನ್ನ 6 April 1919, ಭಾಳ ಇಂಪಾರ್ಟೆಂಟ್ ದಿವಸ ಆಯ್ತು. 6 April 1919 ಹರತಾಳ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಕರೆ ಹೋಯಿತು, ಜನಕ್ಕೆಲ್ಲ ಸುದ್ದಿ ಮೂಡಿತು, ಹರತಾಳೆ ಅಭೂತಪೂರ್ವ ಯಶಸ್ ಆಯಿತು. ಇಡೀ ಇಡೀ ಭಾರತ ದೇಶ ನಿಂತುಬಿಡ್ತು ಒಂದು ದಿವಸ, ಹರತಾಳ ಆಯಿತು. ಆದರೆ ಕೆಲವೊಂದು ಕಡೆಗೆ ಅತಿ ಉತ್ಸಾಹದಿಂದ, ಯಾವಾಗಲೂ ಆಗೋದು ಹಾಗೇನೆ, ನಾಯಕತ್ವ ಸಣ್ಣ ಸಣ್ಣ ಮಟ್ಟದಲ್ಲೂ ಚೆನ್ನಾಗಿರಬೇಕು. ಸೆಂಟ್ರಲ್ ನಾಯಕತ್ವ ಅಷ್ಟೇ ಅಲ್ಲ, ಇಲ್ಲಿ ಕಂಟ್ರೋಲ್ ಮಾಡೋ ಶಕ್ತಿ ಇದ್ರೆ ಏನಾಗುತ್ತೆ ಅಂತಂದರೆ, ಪಂಜಾಬ್ದಲ್ಲಿ ದೆಲ್ಲಿ ಕಡೆಗೆ ಒಂದು 3-4 ಕಡೆಗೆ ಹಿಂಸೆ ಅತಿ ಆಗಿಬಿಡ್ತು. ಹಿಂಸೆ ಆದ ತಕ್ಷಣ ಗಾಂಧೀಜಿ ಗೊತ್ತಾಯಿತು, ನಾವಿನ್ನೂ ತಯಾರಾಗಿಲ್ಲ ಈ ಅಹಿಂಸಾ ಚಳವಳಿಗೆ, ಇನ್ನೂ ತಯಾರಾಗಿಲ್ಲ ನಾವು ಅಂತ ಹೇಳಿ. ಚಳವಳಿ ಆದ ತಕ್ಷಣ ಗಲಾಟೆ ಆಯ್ತು, ಜನ ಸಾಯ್ತಾರೆ ಅಂತ ಗೊತ್ತಾದ ತಕ್ಷಣ ಚಳವಳಿ ಹಿಂದೆ ತಕ್ಕೊಂಡ್ಬಿಟ್ರು ಗಾಂಧೀಜಿ. ತಕ್ಕೊಳ್ಳೋದಷ್ಟೇ ಅಲ್ಲ, ನಾನು ವಿಚಾರ ಮಾಡಿ ಮಾಡಬೇಕಾಗಿತ್ತು ಇದನ್ನ ಅಂತ ಹೇಳಿ ಮತ್ತೆ ಆತ್ಮಶುದ್ಧಿಗೋಸ್ಕರ 3 ದಿವಸ ಉಪವಾಸ.

ಇದಾದ್ಮೇಲೆ ಮೂರ್ನಾಲ್ಕು ದಿವಸಕ್ಕೆ ಅದು ಬಿಸಿ ಇತ್ತಲ್ಲ, ಇನ್ನು 6 ಏಪ್ರಿಲ್ ಗಲಾಟೆ ಆದದ್ದೊಂದು ಬಿಸಿ ಇತ್ತಲ್ಲ, ಅದು ಸ್ವಲ್ಪ ಮುಂದುವರೆದು ಏನಾಯ್ತು ಅಂತ ಹೇಳ್ತಾರೆ. ಬಹಳ ಅನಾಹುತ ಆಗಿ ಹೋಗಿದೆ, ಅದನ್ನು ತುಂಬಾ ಕಣ್ಣಿ ಕಟ್ಟುವಂಗ್ ಬರ್ದಿದ್ದಾರೆ. ಅದನ್ನು ಅಮೃತಸರದಲ್ಲಿ ಇಬ್ಬರು ನಾಯಕರು, ಅವ್ರ 6 ತಾರೀಕಿಗೆ ಚೆನ್ನಾಗಿ ಮುಂದುವರೆದಂತವರು ಡಾಕ್ಟರ್ ಸತ್ಯಪಾಲ್ ಡಾಕ್ಟರ್ ಕಿಚಲು ಅಂತ, ಡಾಕ್ಟರ್ ಸತ್ಯಪಾಲ್ ಡಾಕ್ಟರ್ ಕಿಚಲು ಅಂತ ಇಬ್ಬರು ನಾಯಕರು, ಪಂಜಾಬದ ನಾಯಕರು. ಅವರು 6 ತಾರೀಕನ್ನ ಚೆನ್ನಾಗಿ ನಡೆಸಿದ್ರು, ಸಕ್ಸಸ್ಫುಲ್ ಆಯ್ತು. ಮುಂದೇನ್ ಮಾಡಿದ್ರು, ಹಿಂದೂ ಮುಸ್ಲಿಮರು ಇಬ್ಬರು ಜೊತೆಯಾಗಿ ಕಾರ್ಯಕ್ರಮ ಮಾಡಿದ್ರು. 9 ತಾರೀಕು ರಾಮನವಮಿ ಹಬ್ಬ, ಅದನ್ನ ನೋಡಿ ಎಷ್ಟು ಚೆನ್ನಾಗಿದೆ. ರಾಮನವಮಿ ಹಬ್ಬ ಕೂಡ ಹಿಂದೂ ಮುಸ್ಲಿಮರು ಇಬ್ಬರು ಸೇರಿ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ಇವರಿಬ್ಬರು ನೇತೃತ್ವದಲ್ಲಿ, ಕಿಚಲು ಅವರ ನೇತೃತ್ವದಲ್ಲಿ ಹೋಗಿದ್ದಾರೆ. 10 ತಾರೀಕು ಬೆಳಿಗ್ಗೆ, ಆಗಿನ ಸರ್ಕಾರಕ್ಕೆ ಏನ್ ಅನಿಸ್ತು ಗೊತ್ತಿಲ್ಲ, ಬ್ರಿಟಿಷ್ ಸರ್ಕಾರಕ್ಕೆ ಇವರಿಬ್ರು ಒಂದಾದ್ರು ಅಂತಾನೋ ಅಥವಾ ಚಳವಳಿ ಇನ್ನೂ ತೀಕ್ಷ್ಣ ಆಗ್ತದೆ ಅಂತ ಹೆದರಿಕೆಯಿಂದಾನೋ ಇವರಿಬ್ರು ನಾಯಕರನ್ನು ಬಂಧಿಸಿಬಿಟ್ರಂತೆ. ಅವ್ರು ಬರೀತಾರೆ, ಏಪ್ರಿಲ್ 10ರಂದು ಬೆಳಿಗ್ಗೆ ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಕಿಚಲು ಅವರನ್ನು ಕಾರಿನಲ್ಲಿ ಒಂದು ಧರ್ಮಶಾಲೆಗೆ ಒಯ್ಯಲಾಯಿತು. ಎಷ್ಟು ತಮಾಷೆ ಆಗಿದೆ ನೋಡಿ, ಹೇಗೆ ಇವ್ರನ್ನ ಮಾರ್ಜಿನಲೈಸ್ ಮಾಡ್ತಾರೆ. ಜನರು ನಗರ ಪ್ರದೇಶವನ್ನು ಪ್ರವೇಶಿಸದಂತೆ ತಡೆಯಲು ಸ್ಥಳೀಯ ಅಧಿಕಾರಿಗಳು, ಪೊಲೀಸ್ ಮತ್ತು ಮಿಲಿಟರಿ ಬಂದೋಬಸ್ತು ಏರ್ಪಡಿಸಿದರು. ಅಂದರೆ ಇವರಿಬ್ಬರನ್ನು ಕರ್ಕೊಂಡು ಹೋಗೋ ಹೊತ್ತಿಗೆ ಜನ ಯಾರು ಹೊರಗೆ ಬಂದಿರಬಾರ್ದು, ಆ ಥರ ಪ್ರೊಟೆಕ್ಷನ್. ಅವರ ಗಡೀಪಾರು ಮತ್ತು ಸ್ಥಾನ ಬದ್ಧತೆಗಳಿಗೆ ಭಾರತ ರಕ್ಷಣಾ ಕಾನೂನಿನ ಪ್ರಕಾರ ಆಜ್ಞೆ ಹೊರಟಿತು. ಅರೆಸ್ಟ್ ಮಾಡಿ ಇವ್ರನ್ನ ಇವನ ಗಡೀಪಾರು ಮಾಡಬೇಕು ಪಂಜಾಬ್ದಿಂದ ಹೊರಗೆ ಅಂತ ಆಜ್ಞೆ ಹೊರಟಿತಂತೆ. ಜನ ಗೊತ್ತಾದ ತಕ್ಷಣ ಸುಮ್ಮನೆ ಇರ್ತಾರ, ಅವ್ರ ಲೋಕಲ್ ಪ್ರೊಡ್ಯೂಸ್ ತಾನೇ. ಅದಕ್ಕೇನು ಮಾಡಿದ್ರು, ಏಪ್ರಿಲ್ 10ರ ಮಧ್ಯಾಹ್ನ ನಾಯಕರ ಬಂಧನದ ಸುದ್ದಿ ಅಮೃತಸರ್ ನಗರದಲ್ಲಿ ಹರಡಿತು. ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಕಿಚಲು ಅವರನ್ನು ಬಿಡುಗಡೆ ಮಾಡುವಂತೆ ಕೇಳಲು ಜನರು ಡೆಪ್ಯೂಟಿ ಕಮಿಷನರ್ ಅವರ ನಿವಾಸದತ್ತ ಮೆರವಣಿಗೆ ನಡೆದರು. ರೈಲ್ವೆ ಲೆವೆಲ್ ಕ್ರಾಸಿಂಗ್ ಬಳಿ ಮೆರವಣಿಗೆಯನ್ನು ತಡೆದು ನಗರದ ಕಡೆಗೆ ಬಲಾತ್ಕಾರದಿಂದ ತಿರುಗಿಸಲಾಯಿತು, ಹೊರಗೆ ಹೋಗಬೇಡಿ ಅಂತ ತಿಳಿಸಿದರು. ಶಸ್ತ್ರಸಹಿತ ರಹಿತರಾದ ಜನದತ್ತ 2 ಸಲ ಗುಂಡು ಹಾರಿಸಿದರು ಪೊಲೀಸರು. ಇದಾಗೋದೇ ಹೀಗೆ, ಎಲ್ಲೋ ಒಂದ್ ಕಡೆ ಇನ್ಸ್ಟಿಗೇಟ್ ಆಗಿಬಿಡುತ್ತೆ, 2 ಸಲ ಗುಂಡು ಹಾರಿಸಿದ್ದಾರೆ, ಪಾಪ ಆಯುಧ ಇಲ್ಲ ಹಾಗೆ ಹೋಗಿದ್ದಾರೆ ಮೆರವಣಿಗೆ ಹೋದಂತ ಜನ. ಆಗ ಜನಕ್ಕೆ ಸಿಟ್ಟು ಬಂದ್ಬಿಡ್ತು, ಒಂದಿಬ್ಬರು ಸತ್ರು ಗುಂಡು ಹಾರಿಸಿದಾಗ. ಇದು ಮಾಬ್ ಸೈಕಾಲಜಿ ಅಂತ ಇರುತ್ತೆ, ಗುಂಪಿನಲ್ಲಿ ಜನರದ ವರ್ತನೆ ಬೇರೆ. ಗುಂಡು ಹಾಕಿ ಇಬ್ಬರು ಸತ್ರೆ ಕಣ್ಣು ಮುಂದೆ ಏನ್ ರೋಷ ಉಕ್ಕಿಬಿಡುತ್ತೆ ಜನಕ್ಕೆ ಅಂದ್ರೆ, ಉಕ್ಕಿಬಿಟ್ಟು ಏನ್ ಮಾಡಿದ್ರು, ಕೋಪದ್ರಿಕ್ಕರಾದ ಜನ ಹಿಂಸಾಕೃತ್ಯದ ತೊಡಗಿತು. 5-6 ಜನ ಇಂಗ್ಲಿಷರನ್ನು ಕೊಂದು, ನೋಡಿ ಎಷ್ಟು ಹೋಗ್ಬಿಡುತ್ತದೆ, 5-6 ಜನ ಇಂಗ್ಲಿಷರನ್ನು ಕೊಂದು ಅವರ ಆಫೀಸ್ಗಳಲ್ಲಿ ಕುಳಿತು ಅವರ ಬ್ಯಾಂಕುಗಳನ್ನು ಸುಟ್ಟು ಹುಚ್ಚು ಹುಚ್ಚು ಪ್ರತೀಕಾರ ಮಾಡಿತು. ಕೋಪ ಕೈ ಕೊಟ್ಟಂಗೆ ಅಂತ ಹೇಳ್ತಾರೆ. ಕೆಲವು ಸಾರ್ವಜನಿಕ ಕಟ್ಟಡಗಳನ್ನು ಸುಟ್ಟು ಟೆಲಿಫೋನ್ ತಂತಿಗಳನ್ನು ಕತ್ತರಿಸಿತು. ಸೇನೆಯ ತುಕಡಿಗಳು ನಗರಕ್ಕೆ ಬೇಗ ನುಗ್ಗಿಸಿ ಶಾಂತಿಯನ್ನು ತರಲಾಯಿತು. 11ನೇ ತಾರೀಕು ಸ್ಮಶಾನ ಯಾತ್ರೆ, ಯಾರು ಸತ್ತಿದ್ದರಲ್ಲ ಸ್ಮಶಾನ ಯಾತ್ರೆ ಮಾಡಿದ್ರು, ಶಾಂತಿಯುತವಾಗಿ ನೋಡ್ಕೊಂಡ್ರಂತೆ. 11ನೇ ತಾರೀಕು ಸಾಯಂಕಾಲ ಗಲಾಟೆಯನ್ನು ತಡಿಬೇಕು ಅಂತ ಹೇಳಿ ಒಬ್ಬ ಸ್ಪೆಷಲ್ ಆಫೀಸರ್ ಬಂದ, ಮೇಜರ್ ಡಯರ್ ಅಂತ. ಮೇಜರ್ ಡಯರ್ ಸಾಯಂಕಾಲ ಬಂದು ಇಡೀ ಸೇನೆಯ ನಾಯಕತ್ವವನ್ನು ಅವನು ತಗೊಂಡ. ಅವನಿಗೆ ಎಷ್ಟು ರೊಚ್ಚಿತ್ತು ಅಂದರೆ, 5 ಜನ ಸತ್ತೋಗಿದ್ದಾರಲ್ಲ ಬ್ರಿಟಿಷರು, ಅದು ಸಿಟ್ಟಿದೆ ಅವನಿಗೆ. ತಾವು ಗುಂಡು ಹಾರಿಸಿವರನ್ನು ಕೊಂದದ ಕಲ್ಪನೆ ಇಲ್ಲ. ಅವನೇನ್ ಮಾಡಿದ ಅಂದ್ರೆ ಏನು ಮಾಡಲಿಲ್ಲ ಅಂತ ಅವನು ಹೇಳ್ತಾನೆ. ಮರುದಿನ ಅನೇಕ ದಸ್ತಗಿರಿಗಳು ನಡೆದವು. ಈ ಅರೆಸ್ಟೆಡ್ ಎ ಫ್ಯೂ ಪೀಪಲ್. ಅಮೃತಸರದ ಎಲ್ಲ ಸಭಾ ಸಮಾವೇಶಗಳನ್ನು ಬಹಿಷ್ಕರಿಸಿ ಘೋಷಣೆ ಹೊರಡಿತು, ಯಾವ್ದು ಸಭೆ ಮಾಡೋಂಗಿಲ್ಲ ಅಂತ ಘೋಷಣೆ ಕೊಟ್ಟರು. ಇಂಗ್ಲಿಷಿನಲ್ಲಿದ್ದ ಘೋಷಣೆಯನ್ನು ನಗರದ ಅನೇಕ ಭಾಗದಲ್ಲಿ ಓದಲು ಇಲ್ಲ. ಇದು ಒಂದು ತಮಾಷೆ ಹೇಳ್ತೀನಿ, ಸರ್ಕ್ಯುಲರು ಕಳಿಸಿದಂಗೆ ಇರಬೇಕು, ಯಾರಿಗೂ ಮುಟ್ಟಿರಬಾರ್ದು, ಇದೊಂದು ಸ್ಟೈಲ್ ಇದು. ನನಗೆ ಯಾರೋ ಹೇಳ್ತಾ ಇದ್ರು, ಯಾವುದೋ ಇಂಟರ್ವ್ಯೂ ಮಾಡ್ಕೋಬೇಕಾಗಿತ್ತು ಯಾವುದೋ ಕಾಲೇಜಲ್ಲಿ ಮೇಸ್ಟರ್ ಪೋಸ್ಟ್ಗೆ. ಅವ್ರು ಕೇಳಿದ್ರಂತೆ, ನಮ್ದೊಂದು ಕ್ಯಾಂಡಿಡೇಟ್ ಇದೆ ಸರ್, ಅವ್ರನ್ನೇ ತಗೋಬೇಕು ಅಂತ ಮ್ಯಾನೇಜ್ಮೆಂಟ್ದವ್ರಿಗೆ. ಹೋಗಿ ಆ ಗೌರ್ಮೆಂಟ್ ಡೈರೆಕ್ಟರ್ಗೆ ಹೇಳಿದ್ರಂತೆ, ನಮ್ಮವ್ರನ್ನೇ ತಗೋಬೇಕು ಅಂತ ಆಸೆ ಇದೆ, ಒಳ್ಳೆ ಹುಡುಗ ಅವನು, ಹೇಗೆ ಮಾಡೋದು ಅಂತ. ಮಾಡ್ಕೊಳ್ಳಿ ಪರವಾಗಿಲ್ಲ ಅಂದರು. ಅಲ್ಲ ಅದು ಹೇಗೆ ಮಾಡೋದು, ರೂಲ್ಸ್ ಪ್ರಕಾರ ಇಂಟರ್ವ್ಯೂ ಕರಿಬೇಕಲ್ಲ ಎಲ್ಲರನ್ನು ಹಾಗೆ ಹೇಗೆ ಅಂತ. ಏನು ಚಿಂತೆ ಇಲ್ಲ, ಇಂಟರ್ವ್ಯೂ ಕಾರ್ಡ್ ಕಳಿಸಿ ಮುಟ್ಟದಂಗೆ ನೋಡ್ಕೊಳ್ಳಿ ಅಂದ್ರಂತೆ. ಕಳಿಸಿ ಮುಟ್ಟದಂಗೆ ನೋಡ್ಕೊಳ್ಳೋದು ಹೇಗೆ ಅಂತ, ಅದೊಂದು ವ್ಯವಸ್ಥೆ ಇದೆ, ಅದೇನು ಮಾಡ್ತಾರೆ ಅದನ್ನು. ಅಂದರೆ ಕಳಿಸಿದಂಗೂ ಆಗಿರಬೇಕು, ಆಫೀಷಿಯಲಿ ಯು ಆರ್ ರೈಟ್, ಬರಲಿಲ್ಲ ಇಂಟರ್ವ್ಯೂ, ಅವ್ನು ಬಂದದ್ದೇ ಅವನು ಪಾಪ ಸೆಲೆಕ್ಟ್ ಮಾಡಿದ್ವಿ ಅಂತ ಆಗಿರಬೇಕು. ಇವ್ರು ಹಾಗೆ ಮಾಡಿದ್ದಾರೆ ನೋಡಿ. ಇಂಗ್ಲಿಷ್ನಲ್ಲಿ ಘೋಷಣೆಯನ್ನು ಹೊರಡಿಸಿ ಅನೇಕ ಭಾಗದಲ್ಲಿ ಓದಲು ಇಲ್ಲ.

ಮುಂದೆ ಏಪ್ರಿಲ್ 12ಕ್ಕೆ ಏನಾಯ್ತು, ಜಲಿಯನ್ ವಾಲಾ ಭಾಗದಲ್ಲಿ ಮರುದಿನ ಸಂಜೆ 4:30ಕ್ಕೆ ಸಭೆ ನಡೆಯುತ್ತದೆ ಪ್ರಕಟಿಸಲಾಯಿತು. ಸ್ವಲ್ಪ ಗಮನ ಇಟ್ಟು ನೋಡ್ಬೇಕು ಇದನ್ನ. ಹಿಂದಿನ ದಿವಸ ಸರ್ಕ್ಯುಲರ್ ಹೊರಡಿಸಿದ್ದಾರೆ, ಯಾವ ಸಭೆಯನ್ನು ಮಾಡಂಗಿಲ್ಲ ಅಂತ ತಿಳಿಸಿದ್ದಾರೆ. ಯಾರಿಗೂ ಮುಟ್ಟದಂಗೂ ನೋಡ್ಕೊಂಡಿದ್ದಾರೆ, ಜಾಸ್ತಿ ಜನ ಗೊತ್ತಿಲ್ಲ. ಇವು ತೀರ್ಮಾನ ಮಾಡಿಕೊಂಡು 4:30ಗೆ ಒಂದು ಶಾಂತಿ ಸಭೆ ಮಾಡಬೇಕು, ಜನ ಸತ್ತಿದ್ದಾರೆ ಡಿಸ್ಕಸ್ ಮಾಡಬೇಕು ಅಂತ ಜಲಿಯನ್ ವಾಲಾ ಭಾಗದಲ್ಲಿ ಕರೆದಿದ್ದಾರೆ. ಕರೆದ್ರೆ ಸಭೆ ನಡೆಯುವುದನ್ನು ತಡೆಯಲು ಜನರಲ್ ಡಯರ್ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಸಭೆ ನಡೀಬಾರದು ಅಂತಿದ್ರೆ ಯಾರು ಬರೋಕ್ ಸಾಧ್ಯನೇ ಇದ್ದಿದ್ದಿಲ್ಲಲ್ಲ. ಸಭೆ ನಡೀಲಿ ಅಂತ ಆಸೆ, ಒಂದು ನಡೀಬಾರದು ಅಂತ ಆರ್ಡರ್ ಕೊಟ್ಟಿದ್ದಾನೆ, ನಡಿಬೇಕು ಅಂತ ಆಸೆ. ಕಾರಣ ಇಷ್ಟೇ, ನಾವು ಏನಾಗುತ್ತೆ, ನಿಯಮವನ್ನು ಉಲ್ಲಂಘನೆ ಮಾಡಿದ್ರು ಅಂತ ಆಯ್ತಾ. ನಿಯಮ ಮಾಡಿದ್ದೇವೆ ಸಭೆ ಮಾಡಬಾರದು ಅಂತ, ಜನ ಆದರೂ ಹೋಗಿದ್ದಾರೆ, ಅದನ್ನು ದಂಡನಾರ್ಹರವರು ಅಂತ ಹೇಳಬೇಕು. ತಡೀಲಿಲ್ಲ ಅವ್ರನ್ನ. ಸಭೆ ಪ್ರಾರಂಭವಾದ ಕೂಡಲೇ ಶಸ್ತ್ರಸಜ್ಜಿತ ಕಾರುಗಳು ಮತ್ತು ಪಡೆಗಳೊಡನೆ ಅಲ್ಲಿಗೆ ಹೋಗಿ ಯಾವುದೇ ಎಚ್ಚರಿಕೆಯನ್ನು ನೀಡದೆ ಮದ್ದು ಗುಂಡುಗಳು ಮುಗಿಯುವವರೆಗೂ ಗುಂಡು ಹಾರಿಸುವಂತೆ ಪಡೆಗಳಿಗೆ ಅಪ್ಪಣೆ ಹೇಳಿದ. ಎಷ್ಟು ತಂಗ ಗುಂಡು ಹಾರಿಸಬೇಕು ಅಂತಿಲ್ಲ, 1 ರೌಂಡ್ 2 ರೌಂಡ್ಸ್ ಇಲ್ಲ, ನಿಮ್ ಕರೆ ಇರುವಂತಹ ಎಲ್ಲಾ ಗುಂಡು ಮುಗಿಯುವವರೆಗೂ ಹಾರಿಸಿ ಅಂತ ಹೇಳಿದ. ಆ ಇಷ್ಟು ದೃಶ್ಯ ಇದೆ, ಅದನ್ನ ನೋಡಿದಂತ ಅವನು ಬರೆದಿದ್ದಾನೆ ನೋಡಿ, ಬ್ರಿಟಿಷ್ ಬರೆದಂತಹದ್ದು ಇದು, ಅದಕ್ಕೆ ನಾನು ಮುಖ್ಯ ಅಂತ ತಗೊಂಡಿದ್ದೀನಿ ಇದನ್ನ. ಸರ್ ವ್ಯಾಲೆಂಟೈನ್ ಶಿರಾಲ್ ಅಂತ ಅವನ ಹೊತ್ತಿಗಿದ್ದವನು. ಅವನು ಹೇಳ್ತಾನೆ, ಒಮ್ಮೆ ತೋಟವಾಗಿದ್ದು ಈಗ ಸಂತೆಗಳಿಗೂ ಸಾರ್ವಜನಿಕ ಸಭೆಗಳಿಗೂ ಪದೇ ಪದೇ ಉಪಯೋಗಿಸುತ್ತಿರುವ ಹಾಳು ಬಯಲನ್ನು ನೋಡದ ಹೊರತು ಅದೆಂತ ಘೋರ ದೃಶ್ಯ ಎಂಬುದನ್ನು ಅರಿಯುವುದು ಕಷ್ಟ. ನಾನು ಜಲಿಯನ್ ವಾಲಾ ಭಾಗ ನೋಡಿದ್ದೀನಿ ಜಾಗ, ಅದನ್ನು ಒಂದು ದೊಡ್ಡ ಮೈದಾನ, ದೊಡ್ಡ ದೊಡ್ಡ ಮನೆಗಳು, ಮನೆ ಹಿಂದಿನ ಗೋಡೆ ಅಷ್ಟೇನೆ, ಬರೀ ಗೋಡೆಗಳು ಕಾಣ್ತಾ ಇರುತ್ತೆ. ಈಗೆಲ್ಲ ಒಂದು ಸಣ್ಣ ಇಕ್ಕಟ್ಟಿನ ದಾರಿ ಹೋಗೋದಕ್ಕೆ ಬೇರೆ ದಾರಿ ಇಲ್ಲ, ಪಾರಾಗಿ ಹೋಗೋದಕ್ಕೆ ನಿಮಗೆ ಮಧ್ಯದಲ್ಲಿ ಒಂದು ದೊಡ್ಡ ಬಾವಿ ಇದೆ, ಆಳೋದು ಬಾವಿ ಇದೆ. ಕಲ್ಪನೆ ಮಾಡ್ಕೊಳ್ಳಿ, ಆ ಮೈದಾನದಲ್ಲಿ ಜನ ಇದ್ದಾರೆ, ಅದು ನೋಡಿದಾಗ ಸಂಕಟ ಬರೋದು ನನಗಂತೂ, ಅದು ನೋಡಿದಾಗ ಅಳು ಬಂದ್ಬಿಡ್ತಿತ್ತು. ಅದು ನೋಡಿದಾಗ ಜನ ಸಿಕ್ಕಾಕೊಂಡ್ರೆ ಬೋನ್ನಲ್ಲಿ ಇಲಿ ಸಿಕ್ಕಾಕೊಂಡು ಹೊರಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ, ಆ ತರ ಆ ಪರಿಸ್ಥಿತಿ ಇದೆ. ಆ ಜಾಗ ಆರಿಸ್ಕೊಂಡಿದ್ದಾರೆ ಅವರು. ಅದರ ವಿಸ್ತೀರ್ಣ ಬಹುಶಃ ಟ್ರಫಲ್ ಗಾರ್ ಸ್ಕ್ವೇರ್ನಷ್ಟು, ಲಂಡನ್ ನಲ್ಲಿ ಟ್ರಫಲ್ ಗಾರ್ ಸ್ಕ್ವೇರ್ ಅಂತಿದೆ, ದೊಡ್ಡದಿದೆ, ಸುಮಾರು ಒಂದು 15-20 ಸಾವಿರ ಜನ ಆರಾಮಾಗಿ ಕೂತ್ಕೋಬಹುದು, ದೊಡ್ಡ ಜಾಗ. ಅದರ ಸುತ್ತ ಗೋಡೆಗಳು, ಉಸಿರಾಡಲು ಎಡೆಯಿಲ್ಲದ ನಗರದ ರಸ್ತೆಗಳತ್ತ ಮುಖ ಮಾಡಿದ ನಾಡು ಮನೆಗಳ ಹಿಂಭಾಗಗಳು ಈ ಗೋಡೆಗಳ ಮೇಲೆದ್ದು ಕಾಣುತ್ತವೆ. ಮನೆ ಬಾಗಿಲ ಕಡೆ ಬರೀ ಹಿಂದಿನ ಗೋಡೆ ಮಾತ್ರ, ಸುತ್ತಲೂ ಕೋಟೆ ಗೋಡೆ ಕಟ್ಟದಂಗಾಗಿದೆ. ಸುಮಾರು 50 ಜನ, ಗಮನಿಸಿ, 50 ಜನ ರೈಫಲ್ ಸೈನಿಕರೊಡನೆ ಜನರಲ್ ಡಯರ್ ಯಾವ ಕಿರು ಓಣಿಯ ಮೂಲಕ ಪ್ರವೇಶಿಸಿದನೋ ಅದರ ಮೂಲಕವೇ ನಾನು ಪ್ರವೇಶಿಸಿದೆ. ಅವನು ನಿಂತಿದ್ದ ಎತ್ತರವಾದ ಜಾಗದಲ್ಲೇ ನಾನು ನಿಂತೆ. ಕಣ್ಣು ನೋಡಿದಂತ ಮನುಷ್ಯ ಆಯ್ತ, ಬ್ರಿಟಿಷ್ ಮನುಷ್ಯ, ಅವನು ಹೇಳ್ತಾನೆ ನಾನು ನೋಡಿದ್ದೇನೆ ಇದನ್ನಂತ. ಅಲ್ಲೇ ಆತ ಒಂದೇ ಒಂದು ಎಚ್ಚರಿಕೆಯ ಮಾತನ್ನು ಆಡದೆ, ಫೈರ್ ಮಾಡೋಂಗಿಲ್ಲ, ಮೊದಲು ನೋಟಿಸ್ ಕೊಡಬೇಕು, ಹೋಗಿ ಅಂತ ಹೇಳಬೇಕು, ಹೋಗದೆ ಹೋದ್ರೆ ಲಾಠಿ ಚಾರ್ಜು, ಅಶ್ರುವಾಯು ಅದೆಲ್ಲ ಮಾಡಿದ್ಮೇಲೆ ಕೊನೆಗೆ ಗೋಳಿಬಾರ. ಒಂದೊಂದು ಎಚ್ಚರಿಕೆ ಕೊಡದೇನೆ ದಟ್ಟವಾದ ಜನಸಂದಣಿಯ ಮೇಲೆ ಸುಮಾರು 100 ಗಜ ದೂರದಿಂದ ಗುಂಡು ಹಾರಿಸಲು ತೊಡಗಿದ. ಜನರು ಆವರಣದಲ್ಲಿ ದೂರದಲ್ಲಿದ್ದ ಕೆಳಮಟ್ಟದಲ್ಲಿದ್ದ ಒಂದು ವೇದಿಕೆಯ ಸುತ್ತ ಸೇರಿದ್ದರು. ಅಲ್ಲಿಂದ ಭಾಷಣ ನಡೆಯುತ್ತಿದ್ದವು. ಡಯರ್ ಪ್ರಕಾರ ಅಲ್ಲಿದ್ದದ್ದು ಸುಮಾರು 6,000 ಜನ. ಡಯರ್ ಪ್ರಕಾರ ಕಲ್ಪನೆ ಮಾಡ್ಕೋಬೇಕಾದ್ರೆ ಒಂಥರ ಸಂಕಟ ಆಗಿ ಹೋಗುತ್ತೆ. 6,000 ಜನ ಇದ್ದಾರೆ, ಆಯುಧ ಇಲ್ಲ, ಏನೂ ಇಲ್ಲ, ಪಾಪ ಭಾಷಣಕ್ಕೆ ಬಂದಂಥವ್ರು. ಆದರೆ ಇತರರ ಪ್ರಕಾರ ಅದು 10,000ಕ್ಕೂ ಹೆಚ್ಚು. ಡಯರ್ ಹೇಳಿದ 6,000 ಜನ ಇದ್ರು ಅಂತ, ಆಕ್ಚುಲಿ 10,000 ಮೇಲೆ ಇದ್ರಂತೆ. ಎಲ್ಲರೂ ಹೆಚ್ಚು ಕಡಿಮೆ ನಿರಾಯುಧರೇ, ಬಹಳ ಆಯುಧ ಅಂದ್ರೆ ಕೃಪಾಣ ಇರ್ತಿತ್ತು ಅಷ್ಟೇನೆ ಅವ್ರ ಕಡೆಗೆ. ಎಲ್ಲರೂ ಅರಕ್ಷಿತರೆ. ಥಟ್ಟನೆ ಬೆದರಿದ ಆ ಗುಂಪು ತಕ್ಷಣವೇ ಚದುರಿತು. ಆದರೆ 10 ನಿಮಿಷಗಳ ಕಾಲ ಆತ ಎಡೆಬಿಡದೆ ಕಿಕ್ಕಿರಿಗೊಂಡಿದ್ದ ಮಾನವ ಸಮೂಹದ ಮೇಲೆ ನಿಷ್ಕರುಣಿಯಿಂದ 1,650 ಸುತ್ತಿನ ಗುಂಡಿನ ಮಳೆಯನ್ನೇ ಸುರಿಸಿಬಿಟ್ಟ. 1,650 ರೌಂಡ್ಸ್, ನಾಟ್ 1,650 ಬುಲೆಟ್ಸ್, ರೌಂಡ್ಸ್ ಅನ್ನು ಹಾರಿಸಿದ್ದಂತೆ. ಎಂಥ ಜನರ ಮೇಲೆ? ಬೋನಿನಲ್ಲಿ ಸಿಕ್ಕಿದ ಇಲಿಗಳಂತೆ ಇದ್ದವರು, ಅತ್ತ ಇತ್ತ ಇದ್ದ ಎಲ್ಲೋ ಕೆಲವು ಕಿರುದಾರಿಗಳಿಗಾಗಿ ನಿಷ್ಫಲವಾಗಿ ಓಡುತ್ತಿದ್ದವರು, ಗುಂಡಿನ ಸುರಿಮಳೆಯನ್ನು ತಪ್ಪಿಸಿಕೊಳ್ಳಲು ನೆಲದ ಮೇಲೆ ಮುಖ ಅಡಿಯಾಗಿ ಬಿದ್ದವರು, ಎಲ್ಲಿ ಜನಸಂದಣಿ ಹೆಚ್ಚಾಗಿತ್ತೋ ಅತ್ತ ಕೈ ತೋರಿಸಿ ಅಲ್ಲೇ ಗುಂಡು ಹಾರಿಸಬೇಕೆಂದು ಖುದ್ದಾಗಿ ಹೇಳುತ್ತಿದ್ದ. ಎಲ್ಲೆಲ್ಲಿ ಜನ ಇದ್ದಾರೋ ಗುಂಪಾಗಿ ಅವ್ರಿಗೆ ಹೊಡಿಬೇಕು ಅಂತ ಹೇಳ್ತಿದ್ದಂತೆ. ಅವನದೇ ಮಾತಿನಲ್ಲಿ ಹೇಳಬೇಕಾದರೆ ಗುರಿ ಪಸಂದಾಗಿತ್ತು. ಗುಂಡು ಹೊಡೆದಾಗಲಿಲ್ಲ.

ಯಾರಿಗಾದ್ರೂ ಬಡದೆ ಸತ್ರೆ ಗುಡ್ ಶಾಟ್ ಅನ್ನೋನಂತೆ ಅವನು, ಗುಡ್ ಶಾಟ್ ಅನ್ನೋನು. 10 ನಿಮಿಷಗಳ ಬಳಿಕ ಮದ್ದು ಗುಂಡುಗಳು ಹೆಚ್ಚು ಕಡಿಮೆ ಮುಗಿದು ಹೋದ ಮೇಲೆ ಬಂದ ದಾರಿಯಲ್ಲೇ ತನ್ನ ಸಿಪಾಯಿಗಳನ್ನು ಆತ ಮೆರವಣಿಗೆ ಮಾಡಿಸಿಕೊಂಡು ಹೊರಟು ಹೋದ. ಸರ್ಕಾರಿ ವಕ್ತಾರರಿಂದ ಮುಂದೆ ಹಿಂಡಿ ತೆಗೆದಂತೆ ಸತ್ತವರ ಸಂಖ್ಯೆ 379. ಒಂದೇ ಕ್ಷಣದಲ್ಲಿ 379 ಮಂದಿ. ಗಾಯಗೊಂಡು ಬಿದ್ದವರು ಸಂಖ್ಯೆ ಸುಮಾರು 200. ಡಯರ್ನ ಮಾತುಗಳಲ್ಲಿ ಹೇಳಬೇಕಾದ್ರೆ, ಗಾಯಗೊಂಡು ಬಿದ್ದವರ ವಿಷಯಕ್ಕೆ ಎಳ್ಳಷ್ಟು ಚಿಂತಿಸುವುದು ಅದು ಕೆಲಸ ಆಗಿಲ್ಲ, ಇಟ್ಸ್ ನಾಟ್ ಮೈ ಜಾಬ್ ಅಂತಾನು. ಕೆಳಗೆ ಬಿದ್ದವರು ನಕ್ಷಣ ನನ್ನ ಜಾಬ್ ಅಲ್ಲ, ಅದು ಕೊಂದೆ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ, ಅಮೃತಸರ ಎಂಬ ಮಾತೆ ಸಾಮೂಹಿಕ ಕಗ್ಗೊಲೆ ಎಂಬುದಕ್ಕೆ ಸಮಾನಾರ್ಥಕವಾಯಿತು ಆ ನಂತರ. ಈ ಥರ ಜಲಿಯನ್ ವಾಲಾ ಬಾಗ್ ಘಟನೆ ಆಯಿತು. ಇದಾದಾಗ ಗಾಂಧೀಜಿಗೆ ಏನಾಯ್ತು ಅಂತ, ಮುಂದೆ ಅಮೃತಸರ್ ಲಾಹೋರ್ ಎಲ್ಲ ಕಡೆನೂ ಕ್ರಿಮಿನಲ್ ಕೋರ್ಟ್ ಕೆಲಸ ನಿಲ್ಲಿಸಬೇಕು ಅಂತಾಯ್ತು. ಪಂಜಾಬ್ದಲ್ಲಂತೂ ಮಾರ್ಷಲ್ ಲಾ ಬಂದ್ಬಿಡ್ತು. ಇಷ್ಟೆಲ್ಲ ಅನಾಹುತ ಆಗೋಯ್ತು, ದೊಡ್ಡ ಕೆಲಸ ಗಲಾಟೆ ಆಗೋಯ್ತು. ಆಮೇಲೆ ಏನ್ ಮಾಡಿದ್ರು, ಬ್ರಿಟಿಷು ಸಮಾಧಾನ ಮಾಡಬೇಕು ಅಂತ ಹೇಳಿ ಒಬ್ಬ ನ್ಯಾಯಮೂರ್ತಿ ಹಂಟರ್ ಅವ್ರ ನೇತೃತ್ವದಲ್ಲಿ ಒಂದು ಕಮಿಷನ್ ನೇಮಿಸಿದ್ರು. ಏನ್ ತಪ್ಪಾಗಿದೆ, ಯಾರ ಕಾರಣ ಇದಕ್ಕೆ ಹುಡುಕ್ಬೇಕು ಅಂತ ಹೇಳಿ ಮಾಡಿದ್ರೆ, ಕಾಂಗ್ರೆಸ್ ಏನ್ ಮಾಡ್ತು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹೇಳ್ತು ನಮಗೆ ಹಂಟರ್ ನಂಬಿಕೆ ಇಲ್ಲ, ನಾವೇ ಒಂದು ಕಮಿಟಿ ಮಾಡ್ತೀವಿ ಅಂತ ಹೇಳಿ 4 ಜನದ ಕಮಿಟಿ ಮಾಡಿದ್ರು. ಇವರು ಕಮಿಟಿಲಿ ಯಾರ್ಯಾರಿದ್ರು ಅಂದ್ರೆ, ಸಿ ಆರ್ ದಾಸ್, ಚಿತ್ತರಂಜನ್ ದಾಸ್, ವೆರಿ ಫೇಮಸ್ ಬ್ಯಾರಿಸ್ಟರ್ ಅಟ್ ದಟ್ ಟೈಮ್, ಚಿತ್ತರಂಜನ್ ದಾಸ್, ಎನ್ ಆರ್ ಜೈಕರ್, ಅಬ್ಬಾಸ್ ತಯಬ್ ಜಿ ಮತ್ತು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಇವ್ರು 4 ಜನ ಒಂದು ಕಮಿಟಿ ಮಾಡಿ ನೀವು ಪ್ರತ್ಯಕ್ಷ ಹುಡುಕಿ ಅಂತ. ಗಾಂಧೀಜಿ ಹೇಳ್ತಾರೆ, ನಾನು ಹುಡುಕ್ತಾ ಹೋದೆ ಯಾರು ಕಾರಣ ಅಂತ ಹುಡುಕ್ತಾ ಹೋದ್ವಿಲ್ಲ, ಎವಿಡೆನ್ಸ್ ಹುಡುಕ್ತಾ ಹೋದ್ರೆ ಅನ್ನಿಸ್ತು, ಒಬ್ಬ ಮನುಷ್ಯ ಇಷ್ಟು ನಿಷ್ಕರಣೆ ಆಗೋದಕ್ಕೆ ಸಾಧ್ಯ ಇದೆಯಾ ಅಂತ ಅನ್ನಿಸ್ತು ನನಗೆ, ಇಷ್ಟು ಜನ ಕೊಂದಿರಲ್ಲ ಅಂತ. ನಾನು ಹೇಳ್ತಾರೆ, ಫಸ್ಟ್ ಟೈಮ್ ಐ ಸಾ ಫೇಸ್ ಟು ಫೇಸ್ ಬ್ರೂಟಲ್ ಕಿಲಿಂಗ್, ಐ ಸಾ ಬ್ರೂಟಲ್ ಕಿಲಿಂಗ್ ಫಾರ್ ದಿ ಫಸ್ಟ್ ಟೈಮ್ ಅಂತ ಹೇಳ್ತಾರೆ. ಆಗ ಗಾಂಧೀಜಿ ಒಂದು ತೀರ್ಮಾನಕ್ಕೆ ಬಂದರು. ಅಲ್ಲಿವರೆಗೂ ಬ್ರಿಟಿಷರ ಬಗ್ಗೆ ದ್ವೇಷ ಇರಲಿಲ್ಲ, ಕೋಪ ಇರಲಿಲ್ಲ, ಸ್ನೇಹ ಇತ್ತು. ಆಡಳಿತ ಸರಿ ಇಲ್ಲದೆ ಸರಿ ಮಾಡಬೇಕು ಅನ್ನೋ ವಿಚಾರ ಇತ್ತ ಹೊರತಾಗಿ ಬ್ರಿಟಿಷರನ್ನು ಓಡಿಸಬೇಕು ಅಂತ ಕಲ್ಪನೆ ಇರಲಿಲ್ಲ. ಈಗ ಹೇಳ್ತಾರೆ, ಈಗ ಬ್ರಿಟಿಷ್ ಆಡಳಿತ ಕೊನೆಗೊಳ್ಳುವವರೆಗೂ ಮುಕ್ತಿ ಇಲ್ಲ ಎನ್ನುವ ತೀರ್ಮಾನಕ್ಕೆ ಬಂದರು. ಅಂದರೆ ಒಬ್ಬ ವ್ಯಕ್ತಿ ತೀರ್ಮಾನ ಮಾಡಬೇಕಾದ್ರೆ ಎಂಥ ದೊಡ್ಡ ಘಟನೆ ಆಯಿತು. ಜಲಿಯನ್ ವಾಲಾ ಭಾಗ ಆದಮೇಲೆ ಗಾಂಧಿ ಹೇಳಿದ್ರಂತೆ, ಇನ್ನು ಬ್ರಿಟಿಷ್ ಇರೋ ಕಾರಣ ಇಲ್ಲ, ಹೋಗ್ಬೇಕವರು ಅಂತ ಹೇಳಿದ್ರು.

0: ಮಾಡು ಉಮಾಳು ಶೀದ ಪ್ರಸಾರ್ ಎಸ್ ಮುಂಗ್ಳಾರ ಸಕಳಿಂದ ವರಾರ್ ಅಂಜಿ ಸಂಗಿ ಹಜರಸ ಮನೆಸ್ತ್ ಡಿಯಾನ್ ಮುಂತೇರೋ ರೋಹನ್ ಕಾರ್ಪೊರೇಷನ್ ಆಸೋ ಡಿರೆಕ್ಟರ್ ಫೋನ್ ಕರಿ ಜೈಲೋ ಸಂಕೋ 6364204949 ಐಕೊಂಕಿಸರನ್ನ ಕತ್ ತಾಳೋ ಉಮಾಳು ಎಸ್ ಜೂನ್ ಮಹಿನ್ಯಾಚ್ಯಾ 30 ತಾರೀಕೆ ಮುಂಗ್ಳಾರ ದಿ ಸಕಾಳಿ ದಾತಾವ್ ಇಕ್ರವರ ಮನಸ ಹೀ ರಂಗ್ ರಂಗಾಳ್ಚಿನಿ
1: ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
2: ಕೈ ಹಿಡಿದು ನಡೆಸೆನ್ನನು.
3: ಚಿಯರ್ಸ್. ಹಲೋ ಫ್ರೆಂಡ್ಸ್, ನಾನಂತ ಇವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
4: ಸಾಕು, ಎಷ್ಟು ಕುಡ್ತಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳುಗಳು ಅಂಜು ಬುರ್ಕಿ.
5: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
6: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು, ಮಾಧ್ಯಮ ಸುದ್ದಿಯ ಹೊತ್ತು. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳು ಯಾವೆಲ್ಲ ವರದಿಗಳನ್ನು ಹೇಳಿವೆ ಎಂದು ನೋಡೋಣ. ಮೊದಲಿಗೆ ಕೆಲವೊಂದು ಮುಖ್ಯಾಂಶಗಳು. ಸುಳ್ಯದಲ್ಲಿ ಅವ್ಯವಸ್ಥೆಯಾಗಿ ವಿದ್ಯುತ್ ಕಂಬ ಸೇರಿಸಿ ಒಂದು ರಸ್ತೆ ಕಾಂಕ್ರೀಟೀಕರಣ, ಶಾಸಕಿ ಭೇಟಿ ನೀಡಿ ಸೂಕ್ತ ಕ್ರಮಕ್ಕೆ ಸೂಚನೆ. ಉತ್ತರ ಪ್ರದೇಶದ ಕಾಸರ್ಗಂಜ್ನಲ್ಲಿ ತರಬೇತಿ ವಿಮಾನ ಪತನ, ಮಹಿಳಾ ಪೈಲಟ್ಗಳಿಗೆ ಗಂಭೀರ ಗಾಯ. ಮಂಗಳೂರು ಮಹಿಳೆಯರ ಸರಸರ ಸುಲಿಗೆ ಪ್ರಕರಣ, ಓರ್ವನ ಬಂಧನ, ಕಳವಾದ ಚಿನ್ನಾಭರಣ ವಶಕ್ಕೆ. ಪತಿಗಿಂತ ಹೆಚ್ಚು ದುಡಿಯುವ ಪತ್ನಿಗೆ ಜೀವನಾಂಶ ನೀಡಬೇಕಾಗಿಲ್ಲ, ಹೈಕೋರ್ಟ್ ಆದೇಶ. ಬನ್ನಿ ಈಗ ಸುದ್ದಿಗಳ ವಿವರ. ಸುಳ್ಯದಲ್ಲಿ ಅವ್ಯವಸ್ಥೆಯಾಗಿ ವಿದ್ಯುತ್ ಕಂಬ ಸೇರಿಸಿ ರಸ್ತೆಗೆ ಡಾಮರೀಕರಣ ಮಾಡಿದಂತಹ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಕಾಂಕ್ರೀಟೀಕರಣ ಮಾಡುವಾಗ ರಸ್ತೆಯಲ್ಲಿ ಕಂಬಗಳಿಗೆ ಸಹ ಕಾಂಕ್ರೀಟೀಕರಣ ಮಾಡಲಾಗಿದೆ. ನಮ್ಮ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಅಂದರೆ, ಒಂದು ನಾವು ನೋಡಬಹುದು ಇಲ್ಲಿ ಈ ಒಂದು ರಸ್ತೆಯನ್ನು ನೋಡುವಾಗಲೇ ನಮಗೆ ಒಂದು ನಗಬೇಕಾ ಅಳಬೇಕಾ ಅಥವಾ ಬುದ್ಧಿವಂತಿಕೆಯ ಪರಮಾವಧಿ ಎಂದು ಗೊತ್ತಾಗಲ್ಲ. ಸುಳ್ಯ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಕೆಳಭಾಗವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಡೆಗೆ ತೆರಳುವ ರಸ್ತೆಯಲ್ಲಿ ವಿದ್ಯುತ್ ಕಂಬಗಳನ್ನು ಸೇರಿಸಿ ಕಾಂಕ್ರೀಟೀಕರಣ ಮಾಡುವುದು ವಿವಾದಕ್ಕೆ ಕಾರಣವಾಗಿದೆ. ಈ ರಸ್ತೆಯಲ್ಲಿ ಕೆಲವು ಭಾಗ ಇತ್ತೀಚೆಗೆ ಕಾಂಕ್ರೀಟ್ ಮಾಡಲಾಗಿದೆ. ಅದರ ಕಾಂಕ್ರೀಟ್ ನಡೆದ ಭಾಗದಲ್ಲಿದ್ದ ವಿದ್ಯುತ್ ಕಂಬವನ್ನು ಸ್ಥಳಾಂತರ ಮಾಡದೆ ವಿದ್ಯುತ್ ಕಂಬವನ್ನು ಸೇರಿಸಿ ಕಾಂಕ್ರೀಟ್ ಮಾಡಿ ರಸ್ತೆ ಅಭಿವೃದ್ಧಿಪಡಿಸಲಾಗಿದೆ. ಕಂಬವನ್ನು ಹಾಗೆ ಉಳಿಸಿ ಅಗಲೀಕರಣ ಮಾಡಿ ಕಾಂಕ್ರೀಟ್ ಮಾಡಲಾಗಿದ್ದ ಅಪಘಾತ ಸಂಭವಿಸುವ ಸಾಧ್ಯತೆ ಹೆಚ್ಚಿದೆ ಎಂದು ಆತಂಕರು ಒಂದು ಸವಾರರು ಈಗ ಆತಂಕ ವ್ಯಕ್ತಪಡಿಸಿದ್ದಾರೆ. ವಿದ್ಯುತ್ ಕಂಬವನ್ನು ಸ್ಥಳಾಂತರ ಮಾಡದೆ ವಿದ್ಯುತ್ ಕಂಬವನ್ನು ಸೇರಿಸಿ ಕಾಂಕ್ರೀಟ್ ಮಾಡಿ ಅಭಿವೃದ್ಧಿ ಮಾಡುವುದು ಶಾಸಕಿ ಭಾಗೀರಥಿ ಮುರುಳಿಯ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಪಡೆದಿದ್ದಾರೆ ಎಂದು ವರದಿ ಹೇಳಿದೆ. ಉತ್ತರ ಪ್ರದೇಶದ ಕಾಸರ್ಗಂಜ್ನಲ್ಲಿ ನಾವು ನೋಡಬಹುದು ಒಂದು ತರಬೇತಿ ವಿಮಾನ ಪತನಗೊಂಡಿದೆ, ಮಹಿಳಾ ಪೈಲಟ್ಗೆ ಗಂಭೀರ ಗಾಯಗಳಾಗಿವೆ. ಉತ್ತರ ಪ್ರದೇಶದ ಕಾಸರ್ಗಂಜ್ ಜಿಲ್ಲೆಯ ನಿರ್ಮಾಣ ಹಂತದ ಹೆದ್ದಾರಿಯೊಂದರಲ್ಲಿ ಇಂದು ತರಬೇತಿ ವಿಮಾನವೊಂದು ನಿನ್ನೆ ಪತನಗೊಂಡಿದ್ದು ತೀವ್ರವಾಗಿ ಸ್ಥಳೀಯರಲ್ಲಿ ಆತಂಕಕ್ಕೆ ಒಂದು ಈಡಾಗಿದೆ. ಈ ಘಟನೆಯ ಕ್ಯಾಂಪೂರ್ ಬಹಿರಿಯ ಪ್ರದೇಶದ ಬಳಿ ನಡೆದಿದ್ದು, ವಿಮಾನವು ಹಠತ್ತಾಗಿ ಕೆಳಗೆ ಬಿದ್ದ ತಕ್ಷಣ ಅಪಘಾತ ಸ್ಥಳದಲ್ಲಿ ಭಾರೀ ಜನಸಮೂಹ ಜಮಾಯಿಸಿತು. ಪ್ರಾಥಮಿಕ ಮಾಹಿತಿ ಪ್ರಕಾರ ಅಪಘಾತ ಸಮಯದಲ್ಲಿ ವಿಮಾನದಲ್ಲಿ ಮಹಿಳಾ ತರಬೇತಿ ಪೈಲಟ್ ಮಾತ್ರ ಇದ್ದರು. ಪತನದ ಪರಿಣಾಮವಾಗಿ ಅವರು ಗಂಭೀರವಾಗಿ ಗಾಯಗೊಂಡಿದ್ದು ಸ್ಥಳದಲ್ಲಿ ಪ್ರಥಮ ಚಿಕಿತ್ಸೆ ನೀಡಿದ ನಂತರ ಅವರನ್ನು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಅವರ ಸ್ಥಿತಿ ಇನ್ನೂ ಕೂಡ ಗಂಭೀರವಾಗಿದೆ ಎಂದು ವೈದ್ಯರು ತಿಳಿಸುತ್ತಾರೆ. ಅಪಘಾತ ನಡೆದ ತಕ್ಷಣ ಪೊಲೀಸರು ಮತ್ತು ಜಿಲ್ಲಾಡಳಿತಾಧಿಕಾರಿ ಸ್ಥಳಕ್ಕೆ ಧಾವಿಸಿ ಇಡೀ ಪ್ರದೇಶವನ್ನು ತಮ್ಮ ಸುಪದ್ರಿಗೆ ಪಡೆದಿದ್ದಾರೆ. ವಿಮಾನಗಳ ಅವಶೇಷಗಳನ್ನು ನೋಡಲು ಅಪಾರ ಸಂಖ್ಯೆಯ ಸ್ಥಳೀಯ ನಿವಾಸಿಗಳು ಜಮಾಯಿಸಿದ್ದರಿಂದ ಜನಸಮೂಹವನ್ನು ನಿಯಂತ್ರಿಸಲು ಭಾರಿ ಕಷ್ಟ ಸಾಧ್ಯವಾಯಿತು ಎಂದು ಕೂಡ ಇಲ್ಲಿ ನಾವು ನೋಡಬಹುದು. ಪತಿಗಿಂತ ಹೆಚ್ಚು ದುಡಿಯುವ ಪತ್ನಿಗೆ ಜೀವನಾಂಶ ನೀಡಬೇಕಾಗಿಲ್ಲ ಎಂದು ಹೇಳಲಾಗಿದೆ. ವಿಚ್ಛೇದನ ಪ್ರಕರಣದ ಜೀವನಾಂಶದ ಕುರಿತು ಕರ್ನಾಟಕ ಹೈಕೋರ್ಟ್ ಮಹತ್ವದ ಆದೇಶ ನೀಡಿದೆ. ತನಗಿಂತ ಪತ್ನಿ ಹೆಚ್ಚಿನ ಸಂಬಳ ಇದ್ದರೂ ಸಹ ಕೆಳಹಂತಕದ ಕೋರ್ಟ್ ಜೀವನಾಂಶ ನೀಡಲು ಆದೇಶವನ್ನು ಪ್ರಶ್ನಿಸಿದ್ದ ವ್ಯಕ್ತಿಯೊಬ್ಬರ ಅರ್ಜಿಯನ್ನು ಹೈಕೋರ್ಟ್ ಪುರಸ್ಕರಿಸಿದೆ. ಗಂಡನಿಗಿಂತ ಹೆಚ್ಚು ದುಡಿಯುವ ಪತ್ನಿಗೆ ಪತಿ ಜೀವನಾಂಶ ನೀಡಬೇಕಾಗಿಲ್ಲ ಎಂದು ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಪತಿ ಸಂಬಳವೇ ಪತ್ನಿಗಿಂತ ಕಡಿಮೆ ಇದ್ದಾಗ ಜೀವನಾಂಶಕ್ಕೆ ಬಾಧ್ಯಸ್ಥನಲ್ಲ ಎಂದು ನ್ಯಾಯಮೂರ್ತಿ ಡಾಕ್ಟರ್ ಚಿಲ್ಕೂರ್ ಸುಮಲತರಿದ್ದ ಹೈಕೋರ್ಟ್ ಪೀಠ ಅಭಿಪ್ರಾಯಪಟ್ಟಿದ್ದು ಜೀವನಾಂಶ ನೀಡಲು ಸೂಚಿಸಿದ ವಿಚಾರಣ ನ್ಯಾಯಾಲಯದ ಆದೇಶವನ್ನು ರದ್ದುಪಡಿಸಿದೆ ಎಂದು ವರದಿ ಹೇಳಿದೆ. 2024ರಲ್ಲಿ ವಿವಾಹವಾಗಿದ್ದ ದಂಪತಿ ಕೆಲ ತಿಂಗಳಲ್ಲಿ ಪ್ರತ್ಯೇಕವಾಗಿದ್ದು ಪತಿಗೆ 60,646 ಸಂಬಳಿದರೆ ಪತ್ನಿಗೆ ಮಾಸಿಕ 1,00,000 ಸಂಬಳ ಇತ್ತು. ಹೀಗಾಗಿ ಪತ್ನಿಗೆ ಮಕ್ಕಳು ಮತ್ತು ಇತರ ಬಾಧ್ಯತೆಗಳಿರುವುದನ್ನು ಪರಿಗಣಿಸಿದ್ದು ಪತಿ ಸಂಬಳವೇ ಪತ್ನಿಗಿಂತ ಕಡಿಮೆ ಇದ್ದಾಗ ಜೀವನಾಂಶಕ್ಕೆ ಬಾಧ್ಯಸ್ಥನಲ್ಲ ಎಂದು ನ್ಯಾಯಮೂರ್ತಿ ಹೇಳಿದ್ದಾರೆ. 2024ರಲ್ಲಿ ವಿವಾಹವಾಗಿದ್ದ ದಂಪತಿ ಕೆಲ ತಿಂಗಳಲ್ಲೇ ಪ್ರತ್ಯೇಕವಾಗಿದ್ದು ಪತಿಗೆ ಒಂದು ಇಷ್ಟು ಕಡಿಮೆ ಸಂಬಳ ಮತ್ತು ಪತ್ನಿಗೆ ಜಾಸ್ತಿ ಸಂಬಳಿದರೆ ಪತ್ನಿ ಜೀವನಾಂಶ ಕೋರಿ ವಿಚಾರಣೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು, ಈ ವಿಚಾರಣೆ ವೇಳೆ ಪ್ರತಿ ತಿಂಗಳು ಪತ್ನಿಗೆ 20,000 ಜೀವನಾಂಶ ನೀಡಲು ಆದೇಶಿಸಿದೆ. ಆದರೆ ಇದನ್ನು ಪ್ರಶ್ನಿಸಿ ಪತಿ ಹೈಕೋರ್ಟ್ ಮೆಟ್ಟಿಲೇರಿದ್ದು ಈ ವಿಚಾರಣೆ ನಡೆಸಿದ ಹೈಕೋರ್ಟ್ ಪತಿಗಿಂತ ಹೆಚ್ಚು ದುಡಿಯುವ ಪತ್ನಿಗೆ ಜೀವನಾಂಶ ನೀಡಬೇಕಾಗಿಲ್ಲ ಎಂದು ಕೂಡ ಹೇಳಿ ಸ್ಪಷ್ಟಪಡಿಸಿದೆ. ಅದೇ ರೀತಿ ಜರ್ಮನಿಯಲ್ಲಿ ಗುಂಡಿನ ದಾಳಿ, 5 ಸಾವು, 2 ಶಂಕಿತರ ಬಂಧನ ಎಂದಿದೆ ಇನ್ನೊಂದು ಸುದ್ದಿ. ಸೊ ಅದೇ ರೀತಿ ಮಂಗಳೂರಿನಲ್ಲಿ ಒಂದು ಸರಗಳ್ಳತನದ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದೆ. ಕಳವಾದ ಚಿನ್ನಾಭರಣ ವಶಕ್ಕೆ ಓರ್ವನ ಬಂಧನ. ಸುರತ್ಕಲ್ ಠಾಣಾ ವ್ಯಾಪ್ತಿಯ ಚೊಕ್ಕಬೆಟ್ಟು ಆಸುಪಾಸಿನಲ್ಲಿ ಜೂನ್ 26-27 ಮುಂಜಾನೆ ನಡೆದ ಮಹಿಳೆಯರ ಸರ ಸುಲಿಗೆ ಪ್ರಕರಣವನ್ನು ಭೇದಿಸಿದ ಪೊಲೀಸರು ಓರ್ವ ಆರೋಪಿಯನ್ನು ಬಂಧಿಸಿದ್ದಾರೆ. ಜಾಹೀದ್ ಎಂಬಾತನನ್ನು ಮನೆಯ ಬೆಡ್ರೂಮ್ನಲ್ಲಿ ಮಲಗಿದ್ದ ವೇಳೆ ಕಿಟಕಿ ಮೂಲಕ ಕೈಹಾಕಿ ಆಕೆಯ ಕುತ್ತಿಗೆಯಲ್ಲಿದ್ದ ಚಿನ್ನದ ಕರಿಮಣಿ ಸರವನ್ನು ಸುಲಿಗೆ ಮಾಡಲು ಯತ್ನಿಸಿದ್ದಾನೆ. ಸುಮಾರು 20,000 ಮೌಲ್ಯದ ಕರಿಮಣಿ ಸರವನ್ನು ಆರೋಪಿ ಕೊಂಡು ಹೋಗಿದ್ದು ಉಳಿದ ಕರಿಮಣಿ ಸರ ಮಹಿಳೆ ಬಳಿ ಉಳಿದಿದ್ದು ಈ ಬಗ್ಗೆ ಸುರತ್ಕಲ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು ಎಂದು ವರದಿ ಹೇಳಿದೆ. ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಕೊನೆಗೂ ಮುಂಗಾರು ನಿನ್ನೆ ಚುರುಕಾಗಿದೆ. ಆರ್ದ್ರವಾದ ಕರಾವಳಿ 8 ದಿನಗಳ ಬಳಿಕ ವರುಣನ ನಿನ್ನೆ ಕೃಪೆ ತೋರಿದ್ದಾನೆ. ಉಭಯ ಜಿಲ್ಲೆಗಳಲ್ಲಿ ಮಳೆಗಾಲವನ್ನು ನೆನಪಿಸುವ ನಿನ್ನೆ ವಾತಾವರಣ ಕಂಡುಬಂದಿದೆ. ಅಲ್ಲಲ್ಲಿ ಮಳೆಯಾಗಿದೆ. ದಿನದ ಬಹುಪಾಲು ಬಿಸಿಲು ಕಂಡುಬರುತ್ತಿದ್ದರೆ ಸೋಮವಾರ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಕಾಸರಗೋಡು ಸಹಿತ ಮಲೆನಾಡಿನಲ್ಲಿ ಉತ್ತಮ ಮಳೆ ಬಂದಿದೆ ಎಂದು ವರದಿ ಹೇಳಿದೆ. ಶೈಕ್ಷಣಿಕ ಜಿಲ್ಲೆ ಉಡುಪಿಯಲ್ಲಿ ಹಾಸ್ಟೆಲ್ ಕೊರತೆ, ಸಾವಿರಾರು ವಿದ್ಯಾರ್ಥಿಗಳಿಗೆ ಸೌಲಭ್ಯ ಮರೀಚಿಕೆ, ಅರ್ಧದಷ್ಟು ಮಂದಿಗೆ ಸಿಗದ ಒಂದು ಅವಕಾಶ ಎಂದಿದೆ ಸುದ್ದಿ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, 32ರ ಸುತ್ತಿನ ಸ್ಪರ್ಧೆ ಆರಂಭ. ದಕ್ಷಿಣ ಆಫ್ರಿಕಾವನ್ನು ಕೆಡವಿದ ಕೆನಡಾ 1-0 ಜಯ. ವಿಶ್ವಕಪ್ ನಾಕೌಟ್ ಹಂತದಲ್ಲಿ ಮೊದಲ ಗೆಲುವು ಎಂದಿದೆ ಇನ್ನೊಂದು ಸುದ್ದಿ. ಟಾಪ್ 30ರ ಆಚೆಯ ತಂಡಗಳು ಇವೆ. ಇಲ್ಲಿ ನಾವು ನೋಡಬಹುದು ಸ್ವಿಟ್ಜರ್ಲೆಂಡ್, ಉಕ್ರೇನ್, ಪರಾಗ್ವೆ ಮತ್ತು ಜಪಾನ್ ಕೂಡ ಸೇರಿವೆ. ಇಂದು ನೆದರ್ಲ್ಯಾಂಡ್ಸ್, ಮೊರಕ್ಕೋ, ಐವರಿಕೋಸ್, ನಾರ್ವೆ, ಫ್ರಾನ್ಸ್, ಸ್ವೀಡನ್, ಮೆಕ್ಸಿಕೋ, ಈಕ್ವಡಾರ್ ನಡುವಿನ ಒಂದು ಪಂದ್ಯ ಇದೆ. ಅರ್ಜೆಂಟೀನಾ ಅಜೇಯ ತಂಡವಾಗಿ ನಾಕೌಟ್ ಪ್ರವೇಶಿಸಿದೆ ಎಂದು ಕೂಡ ವರದಿ ಹೇಳಿದೆ. ನ್ಯೂಜಿಲೆಂಡ್ಗೆ 2-1 ಸರಣಿ. ಬೆನ್ ಸ್ಟೋಕ್ಸ್ಗೆ ಸೋಲಿನ ವಿಜಯ. ಆತಿಥೇಯ ಇಂಗ್ಲೆಂಡ್ ಎದುರಿನ 3ನೇ ಟೆಸ್ಟ್ ಪಂದ್ಯವನ್ನು 160 ರನ್ನಿಂದ ಭಾರೀ ಅಂತರದಿಂದ ಗೆದ್ದ ನ್ಯೂಜಿಲೆಂಡ್ ಸರಣಿಯನ್ನು 2-1 ಅಂತರದಿಂದ ತಂದಾಗಿಸಿಕೊಂಡಿದ್ದರಿಂದ ಬೆನ್ ಸ್ಟೋಕ್ಸ್ಗೆ ಸೋಲಿನ ನಿರಾಸೆಯೊಂದಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬಾಳುವೆಯನ್ನು ಮುಗಿಸಿದ್ದಾರೆ. 323 ರನ್ನಿನ ಗೆಲುವಿನ ಗುರಿ ಪಡೆದ ಇಂಗ್ಲೆಂಡ್ 212 ರನ್ನಿಗೆ ಆಲ್ಔಟ್ ಆಯಿತು. ನ್ಯೂಜಿಲೆಂಡ್ ಮೊದಲ ಟೆಸ್ಟ್ ಪಂದ್ಯವನ್ನು ಕಳೆದುಕೊಂಡು 3 ಪಂದ್ಯಗಳ ಸರಣಿಯನ್ನು ಗೆದ್ದದ್ದು ಇದೇ ಮೊದಲು. ಇಂಗ್ಲೆಂಡ್ 15 ಸಲ ಮೊದಲ ಟೆಸ್ಟ್ ಗೆದ್ದು ಸರಣಿ ಸೋತಿತ್ತು. ಇಂಗ್ಲೆಂಡ್ ನೆಲದಲ್ಲಿ ನ್ಯೂಜಿಲೆಂಡ್ ಸಾಧಿಸಿದ 4ನೇ ಸರಣಿ ಗೆಲುವು ಇದಾಗಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಸೋಲಿನ ದಾಖಲೆ ಬರೆದ ಶ್ರೇಯಸ್ ಅಯ್ಯರ್. ಕ್ರಿಕೆಟಿನ ಸಾಮಾನ್ಯ ತಂಡವಾದ ಐರ್ಲೆಂಡ್ ವಿರುದ್ಧ T20 ಸರಣಿಯಲ್ಲಿ ವೈಟ್ ವಾಶ್ ಅನುಭವಿಸುವ ಮೂಲಕ ಶ್ರೇಯಸ್ ಅಯ್ಯರ್ ನಾಯಕತ್ವಕ್ಕೆ ತೀವ್ರ ಟೀಕೆಗೆ ಒಳಗಾಗಿದ್ದಾರೆ. ಮೊದಲೆರಡು T20 ಪಂದ್ಯಗಳನ್ನು ಕಳೆದುಕೊಂಡ ಕೇವಲ 2ನೇ ನಾಯಕರಾಗಿದ್ದಾರೆ ರಿಷಭ್ ಪಂತ್ ಮೊದಲಿಗೆ. ಇದರೊಂದಿಗೆ ಸತತ T20 ಸರಣಿ ಗೆಲುವಿನ ದಾಖಲೆಯನ್ನು 16ಕ್ಕೆ ಕೊನೆಗೊಂಡಿದೆ. ಇದಕ್ಕೂ ಮುನ್ನ 2023 ವೆಸ್ಟ್ ಇಂಡೀಸ್ ಸರಣಿ ಎದುರಿನ ಭಾರತ ಸತತ T20 ಪಂದ್ಯಗಳನ್ನು ಕಳೆದುಕೊಂಡಿತ್ತು. ಅಂದಿನ ಸೋಲಿನ ಬಳಿಕ ಟೀಂ ಇಂಡಿಯಾಕ್ಕೆ ಎದುರಾದ ಇದು ಮೊದಲ ಸೋಲಿನ ಸರಣಿ ಆಘಾತ ಇದಾಗಿದೆ. 2 ಪಂದ್ಯಗಳಲ್ಲಿ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೊಂಡ ಅಯ್ಯರ್ ಅವರ ನಿರ್ಧಾರ ಕೂಡ ಸಾಕಷ್ಟು ಟೀಕೆಗೆ ಕಾರಣವಾಗಿದೆ. ಚೇಸಿಂಗ್ ವೇಳೆ ಸ್ವತಃ ಅಯ್ಯರ್ ನಾಯಕನ ಆಟ ಆಡುವಲ್ಲಿ ವಿಫಲರಾಗಿದ್ದಾರೆ. ಭಾರತ T20 ಪಂದ್ಯದಲ್ಲಿ 1 ರನ್ ಸೌಲಭ್ಯಿಸಿದ 3ನೇ ನಿರ್ದೇಶನ ಇದಾಗಿದೆ ಎಂದು ಕೂಡ. ಮೊದಲ ಎಸೆತದಲ್ಲೇ ಪ್ರಿನ್ಸ್ ಯಾದವ್ ತನ್ನ ಸಿಕ್ಸರ್ಗೆ ಬಡಿಗಟ್ಟಿದರು. ಅದೇ ರೀತಿ ಬೇರೆ ಬೇರೆ ವಿಚಾರಗಳನ್ನು ಇಲ್ಲಿ ನಾವು ನೋಡಬಹುದು. ಅದೇ ರೀತಿ ಐರ್ಲೆಂಡ್ ಕೋಚ್ ಹುದ್ದೆ ತೊರೆದ ಮಾಲನ್. ಭಾರತದಿಂದ T20 ಸರಣಿಯನ್ನು ವಶಪಡಿಸಿಕೊಂಡ ದಿನವೇ ಐರ್ಲೆಂಡ್ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಹುದ್ದೆಗೆ ಹೆನ್ರಿಕ್ ಮಾಲನ್ ರಾಜೀನಾಮೆ ನೀಡಿದರು. ಇಲ್ಲಿಯ ತನಕ ಸಹಾಯಕ ಕೋಚ್ ಆಗಿದ್ದ ಗ್ಯಾರಿ ವಿಲ್ಸನ್ ಇನ್ನು ಪ್ರಧಾನ ಕೋಚ್ ಆಗಿ ನೇಮಿಸಲ್ಪಟ್ಟಿದ್ದಾರೆ. ಸತತ 3 T20 ವಿಶ್ವಕಪ್ ಪಂದ್ಯಾವಳಿಗಳಿಗೆ ಐರ್ಲೆಂಡ್ ಅರ್ಹತೆ ಲಭಿಸುವಂತೆ ಮಾಡಿದ್ದು ಮಾಲನ್ ಅವರ ಸಾಧನೆಗಳಲ್ಲಿ ಒಂದು ಎಂದು ನಾವು ನೋಡಬಹುದು. ಇಂದಿನಿಂದ ರಾಜ್ಯವ್ಯಾಪಿ ಮತಪಟ್ಟಿ ಪರಿಷ್ಕರಣೆ. ಜುಲೈ 29ರವರೆಗೆ ಗಣತಿ ನಮೂನೆ ಸಂಗ್ರಹ. 5.5 ಕೋಟಿ ಮತದಾರರ ಎಮಿಗ್ರೇಷನ್ ಫಾರ್ಮ್ ಭರ್ತಿ. ಪ್ರತಿ ಮತಗಟ್ಟೆಗೊಬ್ಬರಂತೆ 50,050 BLOಗಳಿಂದ ಮನೆ ಭೇಟಿ. ರಾಜ್ಯ ಚುನಾವಣಾ ಆಯೋಗ ಎಂದಿದೆ ಇನ್ನೊಂದು ಸುದ್ದಿ. ಅದೇ ರೀತಿ ಪೆಟ್ರೋಲ್ ಡೀಸೆಲ್ ವಿತರಣೆ ನಿರ್ಬಂಧ ನಾಳೆಯಿಂದ ತೆರವು. ಇರಾನ್ ಅಮೆರಿಕ ಯುದ್ಧದಿಂದಾಗಿ ಉಂಟಾಗಿದ್ದ ಇಂಧನ ಸರಬರಾಜು ಕೊರತೆಯನ್ನು ಸರಿದೂಗಿಸಿ ಇತ್ತೀಚೆಗೆ ಜಾರಿಗೊಳಿಸಲಾಗಿದ್ದ ಪೆಟ್ರೋಲ್ ಡೀಸೆಲ್ ವಿತರಣೆಯ ಮೇಲಿನ ನಿರ್ಬಂಧವನ್ನು ಜುಲೈ 1ರಿಂದ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ದೇಶೀಯ ಮಟ್ಟದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಪೂರೈಕೆ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗಿದ್ದು ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿಯಿಂದ ಈ ನಿಯಂತ್ರಣಗಳನ್ನು ಇಂದು ಮುಂದೆ ಅಗತ್ಯವಿಲ್ಲ ಎಂದು ಮನವರಿಕೆ ಆದ್ದರಿಂದ ನಿರ್ಬಂಧಗಳನ್ನು ಹಿಂದೆ ಪಡೆಯುವಲ್ಲಿ ಸರ್ಕಾರ ತೀರ್ಮಾನಿಸಿದೆ. ಸರ್ಕಾರ ಇದನ್ನು ಪ್ರಕಟಿಸಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ ಚಿನ್ನ ಧಾರಣೆ 13,110 ರೂಪಾಯಿ, 85 ರೂಪಾಯಿಷ್ಟು ಇಳಿಕೆಯಾಗಿದೆ. ಬೆಳ್ಳಿ ಧಾರಣೆ 2,000 ರೂಪಾಯಿಷ್ಟು ಏರಿಕೆಯಾಗಿದ್ದು 231,500 ರೂಪಾಯಿ ಎಂದಿದೆ ಇನ್ನೊಂದು ಸುದ್ದಿ. ಕರಾವಳಿಯ ಒಂದು ಮಳೆಯ ಒಂದು ವಿಚಾರಕ್ಕೆ ಬರುವುದಾದರೆ ಉತ್ತಮ ಮಳೆ ಬಂದಿದೆ. 4 ದಿನ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಎಂದು ವರದಿ ಹೇಳಿದೆ. ಉಳ್ಳಾಲದಲ್ಲಿ ಉತ್ತಮ ಮಳೆಯಾಗಿದೆ. ಬೆಳ್ತಂಗಡಿ ತಾಲೂಕಿನಾದ್ಯಂತ ಭಾರೀ ಮಳೆ ಬಂದಿದೆ. ಸುರತ್ಕಲ್ ಮುಲ್ಕಿ ಭಾಗದಲ್ಲಿ ಸಾಧಾರಣ ಮಳೆಯಾಗಿದ್ದು ಮಧ್ಯಾಹ್ನದ ಬಳಿಕ ಗಾಳಿ ಸಹಿತ ಉತ್ತಮ ಮಳೆ ಬಂದಿದೆ. ಕಾಸರಗೋಡಿನಲ್ಲಿ ಕೂಡ ಉತ್ತಮ ಮಳೆ ಬಂದಿದೆ. ಹೊನ್ನಾವರದಲ್ಲಿ ರಾಜ್ಯದಲ್ಲಿ ಅತ್ಯಧಿಕವಾಗಿ 13 ಸೆಂಟಿಮೀಟರ್ ಮಳೆ ಬಂದಿದೆ ಎಂದು ವರದಿ ಹೇಳಿದೆ. ಉಳಿದಂತೆ ಮಂಕಿ 10, ಕುಮಟಾ 9, ಅಂಕೋಲ ಕಾರವಾರ ತಲಾ 8, ಗೋಕರ್ಣ 7, ಗೆರುಸೊಪ್ಪ ಸುಳ್ಯ ತಲಾ 6, ಆಗುಂಬೆ ಬೆಳ್ತಂಗಡಿ ಮಂಗಳೂರು ಶಕ್ತಿನಗರ ತಲಾ 5 ಸೆಂಟಿಮೀಟರ್ ಮಳೆ ಬಂದಿದೆ. ತಾತ್ಕಾಲಿಕ ರಸ್ತೆಗಳು ನೀರು ಪಾಲಾಗಿವೆ. ಚರಮಂಡಿಯಲ್ಲಿ ಮರಬಿದ್ದು ಸಂಚಾರ ವ್ಯತ್ಯಯ ಕಂಡಿದೆ ಎಂದು ವರದಿ ಹೇಳಿದೆ. ಉಡುಪಿ ಜಿಲ್ಲೆಯಾದ್ಯಂತ ಕೂಡ ಉತ್ತಮ ಮಳೆ ಬಂದಿದೆ, ವಿದ್ಯುತ್ ವ್ಯತ್ಯಯ ಕೂಡ ಆಗಿದೆ. ಬೈಕಂಪಡಿಯಲ್ಲಿ ಚಿನ್ನದ ವ್ಯಾಪಾರಿಗೆ ಹಲ್ಲೆಗೈದು ದರೋಡೆ, 20 ಲಕ್ಷ ರೂಪಾಯಿ ಮೌಲ್ಯದ ಸೊತ್ತು ಲೂಟಿ, ಪುತ್ರಿ ಪತ್ನನನ್ನು ಅಪಹರಿಸಿ ಕೂಳೂರಿನಲ್ಲಿ ಇಳಿಸಿ ಪರಾರಿ. ಮಹಾರಾಷ್ಟ್ರದ ಸಾಂಗ್ಲಿಯಿಂದ ಪತ್ನಿ ಪುತ್ರನ ಜೊತೆ ತೆರಳುತ್ತಿದ್ದ ಚಿನ್ನದ ವ್ಯಾಪಾರಿಯನ್ನು ಅಡ್ಡಗಟ್ಟಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ನಗದು ದರೋಡೆ ಮಾಡಿದ ಘಟನೆ ಸೋಮವಾರ ಮುಂಜಾನೆ ಪಣಂಬೂರು ಬಳಿಯ ಬೈಕಂಪಡಿಯಲ್ಲಿ ಸಂಭವಿಸಿದೆ. ಕೇರಳದ ಪಯ್ಯನೂರಿನಲ್ಲಿ ಚಿನ್ನದ ವ್ಯಾಪಾರ ಮಾಡುತ್ತಿರುವ ಸಾಂಗ್ಲಿಯ ವಿಕಾಸ್ ಪತ್ನಿ 14 ವರ್ಷದ ಪುತ್ರನೊಂದಿಗೆ ಸ್ವಿಫ್ಟ್ ಡಿಸೈರ್ ಕಾರ್ನಲ್ಲಿ ಸಾಂಗ್ಲಿಯಿಂದ ಕೇರಳಕ್ಕೆ ಹಿಂದಿರುಗುತ್ತಿದ್ದರು. ಮುಂಜಾನೆ ಸುಮಾರು 3 ಗಂಟೆಗೆ ಬೈಕಂಪಡಿ ಬಳಿ ಬರುತ್ತಿದ್ದಾಗ 2 ಇನೋವಾ ಕಾರುಗಳು ಮತ್ತು 1 ಸ್ವಿಫ್ಟ್ ಕಾರ್ನಲ್ಲಿ ಬಂದ 7-8 ಮಂದಿ ಅಪಹರಿಸಿದರು. ವಿಕಾಸ್ ಅವರ ಕಾರನ್ನು ಅಡ್ಡಗಟ್ಟಿದ್ದಾರೆ. ಕಾರಿನಿಂದ ಎಳೆದಾಕುವ ಸಂದರ್ಭ ವಿಕಾಸ್ ಅವರಿಗೆ ಹಲ್ಲೆ ನಡೆಸಲಾಗಿದೆ. ಪತ್ನಿ ಪುತ್ರನ ಸಮೇತ ಕಾರನ್ನು ದುಷ್ಕರ್ಮಿಗಳು ಒಯ್ದಿದ್ದು ಈ ಸಂದರ್ಭ ಅಡ್ಡ ಬಂದ ವಿಕಾಸ್ ಮೇಲೆ ಕಾರು ಹತ್ತಿಸಲು ಪ್ರಯತ್ನಿಸಿದ ಬಳಿಕ ಕೂಳೂರು ಬಳಿ ಪತ್ನಿ ಪುತ್ರನನ್ನು ಕಾರಿನಿಂದ ಇಳಿಸಿ ಕಾರಿನೊಂದಿಗೆ ಪರಾರಿಯಾಗಿದ್ದಾರೆ. ಈ ಸಂದರ್ಭ ವ್ಯಾಪಾರಿಯ ಪತ್ನಿ ಧರಿಸಿದ ಚಿನ್ನಾಭರಣ ತೆಗೆದಿಲ್ಲ. ದರೋಡೆಕೋರರು ವಿಕಾಸ್ ಅವರಿಗೆ ಹಲ್ಲೆ ನಡೆಸಿದರು. ಪತ್ನಿ ಪುತ್ರರಿಗೆ ತೊಂದರೆ ಮಾಡಿಲ್ಲ. ವಿಕಾಸ್ ಸಾಂಗ್ಲಿಯಲ್ಲಿ ವಿವಾಹ ಸಮಾರಂಭದಲ್ಲಿ ಭಾಗವಹಿಸಿ ವಾಪಸ್ಸಾಗುತ್ತಿದ್ದರು. ದರೋಡೆಕೋರರು 180 ಗ್ರಾಂ ಚಿನ್ನ ಮತ್ತು ನಗದು ಸಹಿತ ಸುಮಾರು 20 ಲಕ್ಷ ರೂಪಾಯಿ ಮೌಲ್ಯದ ಸೊತ್ತು ದೋಚಿದ್ದಾರೆ ಎಂದು ಪಣಂಬೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾರಿನ ನಂಬರ್ ಪ್ಲೇಟ್ ನಕಲಿಯಾಗಿರುವ ಸಾಧ್ಯತೆ ಇದೆ. ಆರೋಪಿಗಳ ಪತ್ತೆಗಾಗಿ CCTV ಆಧರಿಸಿ ಪೊಲೀಸರು ತನಿಖೆ ಆರಂಭಿಸಿದ್ದು, ಪೊಲೀಸ್ ಆಯುಕ್ತರು ವಿಶೇಷ ತಂಡ ರಚಿಸಿ ತನಿಖೆಗೆ ಸೂಚಿಸಿದ್ದಾರೆ ಎಂದು ವರದಿ ಹೇಳಿದೆ. ಚಾಲಕಿ ದರೋಡೆಕೋರರು ಇವರಾಗಿದ್ದಾರೆ. ನಿದ್ದೆಯಲ್ಲಿದ್ದ ಇನೋವಾ ಕಾರಿಗೆ ಹತ್ತಿಸಿದರೆ ವ್ಯಾಪಾರಿಯ ಪತ್ನಿಯನ್ನು ಅವರ ಕಾರಿನಲ್ಲಿ ಅಪಹರಿಸಿ ಬಳಿಕ ಕೂಳೂರಿನಲ್ಲಿ ಇಳಿಸಿ ಚಿನ್ನದ ಬ್ಯಾಗ್ ಸಹಿತ ಪರಾರಿಯಾಗಿದ್ದಾರೆ. ಘಟನೆ ಆಘಾತದಿಂದ ಗೊಂದಲಕ್ಕೆ ಒಳಗಾದ ವ್ಯಾಪಾರಿ 15 ನಿಮಿಷ ಬಳಿಕ ಖಾಸಗಿ ಹೋಟೆಲ್ಗೆ ಹೋಗಿ ನೆರವು ಕೋರಿದ. ಹೋಟೆಲಿನ ಸಿಬ್ಬಂದಿ 112 ಕಂಟ್ರೋಲ್ ರೂಮ್ಗೆ ಒಂದು ಮಾಹಿತಿ ನೀಡಿದ್ದಾರೆ. ಬಳಿಕ ಪೊಲೀಸರು ಪತ್ನಿ ಪುತ್ರನನ್ನು ಪತ್ತೆ ಹಚ್ಚಿ ವ್ಯಾಪಾರಿಯ ಬಳಿ ಕರೆತಂದಿದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು. ಶಾಲೆಯ ಕಂಪೌಂಡ್ ಕುಸಿತ, ತಪ್ಪಿದ ಅನಾಹುತ ಎಂದಿದೆ ಇನ್ನೊಂದು ಸುದ್ದಿ. ಸೊ ಕೇಳುವರೆ, ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಭೇಟಿ. ನಿರಂತರವಾಗಿ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ನಮಸ್ಕಾರ, ಶುಭ ದಿನ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
2: ಇದು ಸಾರಂಗ್ ಅರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಾ ಇರೋದು ರೇಡಿಯೋ ಸಾರಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತು ಜೂನ್ ತಿಂಗಳ ಕೊನೆಯ ದಿನ, 30ನೇ ತಾರೀಕು. ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳು ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಇನ್ನು ಕೆಲವು ಹೊತ್ತಲ್ಲಿ ಮೂಡಿ ಬರಲಿದೆ. 8:30 ಕುಂಕಣಿ ಒಂದು ವಿದ್ವಿಚೆ ಕಾಣಿ ಮುಜಿಜಿನಿ ವಿದ್ವಿಚಿ ಕಾಣಿ ಡಾಕ್ಟರ್ ಜೀನಾ ಫ್ಲಾವಿಯಾ ಇವರಿಂದ ಮಾತುಗಳು. 9:00 ಮೊಯ್ಲಾಂಜಿ ಕಾರ್ಯಕ್ರಮದಲ್ಲಿ ಹಾಡುಗಳು. 9:30 ಯಕ್ಷೋಭವಿ ಪ್ರೊಫೆಸರ್ ನಿರಂಜನ ಇವರಿಂದ ಯಕ್ಷೋ ವಿವ್ಯಕ್ತಿ ಕಾರ್ಯಕ್ರಮದಲ್ಲಿ ಮಾತುಗಳು. 10:00 ತಾಳುವ ಮಾಡುವ ಕಾರ್ಯಕ್ರಮ, ರೋಹನ್ ಕಾರ್ಪೊರೇಷನ್ ಡೈರೆಕ್ಟರ್ ಆಗಿರುವಂತಹ ಡಿಯೋನ್ ಮೊತ್ತೆಯರ ಜೊತೆ ಮಾತುಕತೆ. 11:00 ಯಕ್ಷಗಾನ ಮೂಡಿ ಬರಲಿದೆ. ಇವತ್ತಿನ ಯಕ್ಷಗಾನ ಸ್ನೇಹಿತರೆ ಕೋಟಿ ಚಿನ್ನೆ ಕಂತು ಒಂದು, ತುಳು ನಾಟಕ ಕಾಸ್ ಓಲ್ದೀಪರ್ ಇದರ 6ನೇ ಕಂತು ಇವತ್ತು 11:30. 12:00 ತುಳು ಹಾಡುಗಳು. ಬಾವಲಾರಿ ಕಾರ್ಯಕ್ರಮ 12:30. 1:00 ಜನಪದ ಹಾಡುಗಳು. 1:30 ರಿಂದ 3:00 ಆರೋಗ್ಯ ಸಾರಂಗ್ ಕೊಂಕಣಿ ಮತ್ತು ಮೈಲಾಂಜಿ ಕಾರ್ಯಕ್ರಮದ ಮರುಪ್ರಸಾರ. 3:00 ಒಲವಿನ ಹಾಡು ನೇರ ಪ್ರಸಾರ. ಅವತ್ತಿ ಸಂತೃಪ್ತಿ 4:00. 6:00 ರೇಡಿಯೋ ಸಂಜೆ. ನಂತರದಲ್ಲಿ ಮರುಪ್ರಸಾರದ ಕಾರ್ಯಕ್ರಮಗಳು ಮೂಡಿ ಬರಲಿವೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ತಾಳೋ ಮಾಳು ಶೀದ ಪ್ರಸಾರ್ ಎಸ್ ಮುಂಗಳಾರ ಸಕಳಿಂದ ಓರಾರ್ ಅಂಜು ಸಂಗಿ ಹಜರಸ ಮನೆಸ್ತ್ ಡಿಯೋನ್ ಮುಂತೇರೊ ರೋಹನ್ ಕಾರ್ಪೊರೇಷನ್ ಆಸೋ ಡಿರೆಕ್ಟರ್. ಫೋನ್ ಖರೀದಿಸಲು ಸಂಕೋ 6364204949. ಐಕೊಂಕಿಸರನ್ನ ಕತ್ ತಾಳೋ ಉಮಾಳೋ ಎಸ್ ಜೂನ್ ಮಹಿನ್ಯಾಚ 30 ತಾರೀಕೆ ಮುಂಗಳಾರದಿ ಸಕಾಳಿ ದಾತಾವ್ ಇಕ್ರವರ ಮನಸರ್ ಹಿ ರಂಗ್ ರಂಗಾಳ್ಚಿನಿ.

ನಮಸ್ಕಾರ. ಮುಖ್ಯ ವಿಷಯಕ್ಕೆ ಹೋಗೋ ಮೊದಲು ಒಂದು ಕಥೆಯನ್ನು ಹೇಳ್ತೇನೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಬ್ಬ ಶಹನಾಯಿ ವಾದಕ ಇದ್ದಂತೆ, ತುಂಬ ಅದ್ಭುತವಾಗಿ ಶಹನಾಯಿ ನುಡಿಸ್ತಿದ್ದಂತೆ. ಅವನಷ್ಟು ಚೆನ್ನಾಗಿ ನುಡಿಸುವವರು ಇನ್ಯಾರೂ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ತುಂಬ ಫೇಮಸ್ ಕೂಡ ಆಗಿದ್ದಂತೆ. ಒಂದು ಸಾರಿ ಅವರೆಲ್ಲ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾರಲ್ಲ, ಅಲ್ಲೊಬ್ಬ ಅವನಿಗೆ ತಬಲಾ ವಾದಕ ಸಿಕ್ಕಿದ್ದಂತೆ. ಅವನು ಅವನ ಕ್ಷೇತ್ರದಲ್ಲಿ ಹೆಸರು ಮಾಡದಂಥವನು. ಅವನ ಜೊತೆಗೆ ಮಾತಾಡ್ತಾ ಶಹನಾಯಿ ವಾದಕ ಹೇಳಿಬಿಟ್ಟನಂತೆ, ಅವನಿಗೆ ಸೊಕ್ಕು ಬೇರೆ ತುಂಬ ಇತ್ತು. ಏನಂದರೆ, ನಾನು ನೀನು ಇಬ್ಬರು ಒಟ್ಟಿಗೆ ಬಾರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಾನು ನಿಲ್ಲಿಸುವಷ್ಟೊತ್ತಿಗೆ ನೀನು ಸತ್ತು ಬಿದ್ದಿರ್ತೀಯ ಅಂತ. ಆಗ ಇವನಿಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು, ಈಗೋ ಹೊರಟಾಯಿತು. ಆದರೆ ಇವನು ಹೇಳ್ತಿರೋ ಸತ್ಯ, ಇವನು ಅಷ್ಟು ಅದ್ಭುತ ಶಹನಾಯಿ ವಾದಕ, ಇವನ ಲೆವೆಲ್ಗೆ ನಾನು ತಬಲಾ ಬಾರಿಸ್ಲಿಕ್ಕೆ ಆಗಲ್ಲ ಅಂತ ಇವನಿಗೆ ಅನಿಸ್ತಂತೆ. ಆದರೆ ಹೇಗಾದರೂ ಮಾಡಿ ಇವನ ಸೊಕ್ಕನ್ನು ಮುರಿಬೇಕು, ಇವನು ಸೋಲಿಸಬೇಕು ಅಂತ ಅನ್ನಿಸ್ತು. ಆಗ ಅವನು ತಲೆಯನ್ನು ಉಪಯೋಗಿಸಿದ. ಆಯಿತು, ಹೇಳ್ದ, ಆಯಿತು ಒಂದಿನ ನಾನು ಎಲ್ಲರನ್ನು ಸೇರಿಸೋಣ, ಸ್ಪರ್ಧೆ ಮಾಡೋಣ, ಯಾರು ವಿನ್ ಆಗ್ತಾರೆ ಅಂತ ನೋಡೋಣ ಅಂತ. ಆಗ ಎಲ್ಲರೂ ಬಂದರು, ಸ್ಪರ್ಧೆ ಸ್ಟಾರ್ಟ್ ಆಯಿತು. ಇವನು ಶಹನಾಯಿ ನುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ದ, ಅವನು ತಬಲಾ ಬಾರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಒಂದು 5-10 ನಿಮಿಷ ಆಗಿತ್ತಂತೆ. ಅಷ್ಟು ಹೊತ್ತಿಗೆ ಯಾರೋ ಒಂದು ತುಂಬ ಒಳ್ಳೆಯ ಘಮಘಮ ಪರಿಮಳ ಬರ್ತಾ ಇರುವಂಥ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುವಂಥ ಮಾವಿನಕಾಯಿಯ ಉಪ್ಪಿನಕಾಯಿಯನ್ನು ತಂದು ಮುಂದೆ ಇಟ್ಟರಂತೆ. ಆಗ ಏನಾಯಿತು, ಇಬ್ಬರಿಗೂ ಬಾಯಲ್ಲಿ ನೀರು ಬಂತು. ಆದರೆ ತಬಲಾ ಮುಂದುವರಿತು, ಬಾಯಲ್ಲಿ ನೀರು ಬಂದ್ರಿಂದ ಶಹನಾಯಿ ನುಡಿಸ್ಲಿಕ್ಕೆ ಆಗಲಿಲ್ಲ. ಈಗ 1 ನಿಮಿಷ ನೀವು ಕಮೆಂಟ್ ಮಾಡಬೇಕು, ನಿಮಗೆ ಬಾಯಲ್ಲಿ ನೀರು ಬಂತೋ ಇಲ್ವೋ ಅಂತ. ನೀವು ಉಪ್ಪಿನಕಾಯಿಯನ್ನು ಈಗ ತಿನ್ನಲಿಲ್ಲ, ಉಪ್ಪಿನಕಾಯಿ ನೋಡಲಿಲ್ಲ, ಉಪ್ಪಿನಕಾಯಿ ವಾಸನೆ ತಗೊಳ್ಳಲಿಲ್ಲ, ಉಪ್ಪಿನಕಾಯಿ ಅನ್ನೋ ಹೆಸರನ್ನು ಹೇಳಿದ್ದಕ್ಕೆ ನಿಮಗೆ ಬಾಯಲ್ಲಿ ನೀರು ಬಂತು. ಇಷ್ಟಾಗುವಾಗ ಏನಾಗಬೇಕು ಹೇಳಿ? ಉಪ್ಪಿನಕಾಯಿ ಅನ್ನೋ ಶಬ್ದ ಕಿವಿ ಮೇಲೆ ಬೀಳಬೇಕು, ಅದು ಮೆದುಳಿಗೆ ತಗೊಂಡು ಹೋಗಬೇಕು ಆ ಸಂದೇಶವನ್ನು ನರ, ಅಲ್ಲಿ ಪ್ರೊಸೆಸಿಂಗ್ ಆಗಬೇಕು. ಏನು ಉಪ್ಪಿನಕಾಯಿ ಅಂದರೆ ಹೇಗಿರುತ್ತೆ, ರುಚಿ ಏನು, ನಾನು ಇಷ್ಟು ಬಾರಿ ತಿಂದಿದ್ದೇನೆ ಅದು ಹೇಗಿರು, ಅದೆಲ್ಲ ಮೈಂಡಲ್ಲಿ ಪ್ರೊಸೆಸ್ ಆಗಬೇಕು ಮೆದುಳಲ್ಲಿ. ಅದಾದ ಮೇಲೆ ಅದರ ಎಫೆಕ್ಟಿಂದಾಗಿ ನಮ್ಮ ಸೆಲೆವರಿ ಗ್ಲ್ಯಾಂಡ್ಸಿಗೆ ಆ ಮೆಸೇಜ್ ಇಡೀ ಬಾಡಿಗೆ ಹೋಗುತ್ತೆ. ಸೆಲೆವರಿ ಗ್ಲ್ಯಾಂಡ್ಸ್ ಅದನ್ನು ಗ್ರಹಿಸಿಕೊಂಡು ಅದು ಆಕ್ಟಿವೇಟ್ ಆಗಿ ಸೆಲೆವರಿ ಜ್ಯೂಸನ್ನು ನಮ್ಮ ಬಾಯಿ ಒಳಗಡೆ ಬಿಡಬೇಕು, ಅಂದರೆ ಲಾಲಾ ರಸ ಬಾಯಿಗೆ ಬರಬೇಕು. ಇಷ್ಟು ಪ್ರೊಸೆಸ್ ನಮ್ಮ ದೇಹದಲ್ಲಾಗತ್ತೆ ಕೇವಲ ಉಪ್ಪಿನಕಾಯಿ ಅನ್ನುವ ಹೆಸರನ್ನು ಕೇಳಿದ್ದಕ್ಕೆ, ಮನಸ್ಸು ಉಪ್ಪಿನಕಾಯಿ ಕಡೆ ಹೋಗಿದ್ದಕ್ಕೆ. ಎಸ್, ಮನಸ್ಸು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಅದು ಎಲ್ಲಿದೆಯೋ ಅಲ್ಲಿ ದೇಹ ಇರುತ್ತೆ, ಅದು ಎಲ್ಲಿ ಇಲ್ವೋ ಅಲ್ಲಿ ದೇಹ ಇರೋದಿಲ್ಲ. ಅಂದರೆ ದೇಹದ ಕೆಲಸಗಳು, ಒಳಗಡೆಯ ಏನೇನು ಕ್ರಿಯೆಗಳಾಗಬೇಕು ಅದು ಯಾವುದೂ ಆಗೋದಿಲ್ಲ. ಹಾಗಾಗಿ ನಮಗೆ ಮನಸ್ಸು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಹೇಳೋದು. ನಾವು ಈಗ ಉದಾಹರಣೆಗೆ, ನಿಮಗೆ ನೀವು 2-3 ದಿವಸ ನಿದ್ದೆ ಮಾಡಿಲ್ಲ, ನಿಮಗೀಗ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ, ನೀವಿನ್ನೇನು ಹಾಸಿಗೆಗೆ ತಲೆ ಕೊಟ್ಟರೆ ಸಾಕು ನಿದ್ದೆಗೆ ಹೋಗ್ತೀರಿ ಅಂತ ಅನ್ನುವ ಪರಿಸ್ಥಿತಿಯಲ್ಲಿ ನಿಮಗೆ ಯಾರೋ ಕಾಲ್ ಮಾಡಿ ತುಂಬ ಒಂದು ಕೆಟ್ಟ ನ್ಯೂಸ್ ಹೇಳಿದರೆ ಆಗ ನಿದ್ದೆ ಬರುತ್ತಾ? ಬರಲ್ಲ. ಯಾಕೆ ಅಂದರೆ ಮನಸ್ಸು ಅಲ್ಲಿಗೆ ಹೋಯಿತು. ನಮ್ಮ ಪ್ರತಿಯೊಂದು, ನೀವು ಒಂದು ಸಾರಿ ಯೋಚನೆ ಮಾಡಿ, ತಲೆಯಿಂದ ಹಿಡಿದು ಪಾದದವರೆಗೆ ಆಗುವ ಎಷ್ಟೋ ಆ್ಯಕ್ಷನ್ಸ್, ಎಷ್ಟೊಂದು ಕ್ರಿಯೆಗಳು ಮನಸ್ಸಿನ ಮೇಲೆ ಅವಲಂಬಿತವಾಗಿದೆ ಅಂತ. ಹಾಗಾಗಿ ಇಡೀ ದೇಹವನ್ನು ಕಂಟ್ರೋಲ್ ಮಾಡುವಂಥ ಕೆಪ್ಯಾಸಿಟಿ ಮನಸ್ಸಿಗಿದೆ. ಅದಕ್ಕೆ ಆಯುರ್ವೇದದಲ್ಲಾಗಲಿ ಅಥವಾ ಭಾರತೀಯ ವಿಜ್ಞಾನದಲ್ಲಿ ಎಲ್ಲ ಕಡೆಯೂ ಮನಸ್ಸಿನ ಆಟವನ್ನು ಯಾವ ರೀತಿ ಅವರು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ನಮ್ಮ ಸಂಸ್ಕೃತಿಯಲ್ಲಿ ಅಳವಡಿಸಿಬಿಟ್ಟಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅದನ್ನು ಮತ್ತೆ ಮತ್ತೆ ನಾವು ಮೆಲುಕು ಹಾಕಬೇಕು ಅಥವಾ ಇಂತಹ ಗ್ರಂಥಗಳನ್ನು ಓದಿ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಇದೇ ಕಾರಣಕ್ಕೆ ನಮ್ಮ ಹಿರಿಯರಲ್ಲಿ ಬಹಳಷ್ಟು ಜನರಲ್ಲಿ ಈ ಪದ್ಧತಿ ಇತ್ತು. ಏನಂದರೆ, ಊಟ ಮಾಡುವಾಗ ಮಾತನಾಡಬಾರ್ದು, ಊಟ ಮಾಡುವಾಗ ಒಂದು ಆಸನದಲ್ಲಿ ಕುಳಿತು ಊಟ ಮಾಡ್ತಾ ಇದ್ದರೆ ಅದರಿಂದ ಏಳಬಾರ್ದು, ಈ ರೀತಿ ಹಲವಾರು ನಿಯಮಗಳನ್ನು ಹಾಕ್ಕೊಂಡಿದ್ರು. ಯಾಕೆ? ಯಾಕೆ ಅಂದರೆ, ಊಟ ಮಾಡುವಾಗ ಮನಸ್ಸು ಊಟದಲ್ಲಿ ಇದ್ದರೆ ಮಾತ್ರ ಆ ಊಟ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ಅಥವಾ ನಾನು ಮುಂದೆ ಹೇಳ್ತಾ ಹೋಗ್ತೇನೆ ಏನೇನಾಗತ್ತೆ ಏನೇನಾಗಲ್ಲ ಅನ್ನೋದ್ರ ಬಗ್ಗೆ. ಸೊ ಅದೆಲ್ಲದೂ ಆಗತ್ತೆ ಅನ್ನುವ ಕಾರಣಕ್ಕೆ, ಹಾಗಾಗಿಯೇ ಅವರು ಊಟವನ್ನು ಒಂದು ಯಜ್ಞ ಅಂತನೋ ಅಥವಾ ಊಟವನ್ನು ತಪಸ್ಸು ಅಂತನೋ, ಅನ್ನವನ್ನು ದೇವಿ ಅಂತನೋ ಕರಿತಾ ಇದ್ರು. ಓಕೆ, ಇದರಿಂದ ಆಗುವ ಲಾಭಗಳೇನೇನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗುವ. ಮೊದಲನೆಯ ಲಾಭ, ನಾನು ಆಗಲೇ ಹೇಳಿದಾಗೆ ದೇಹದ ಎಲ್ಲ ಕ್ರಿಯೆಗಳು ಇದರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ, ನಾವು ಊಟ ಮಾಡ್ತಿರೋದು ನಮಗೆ ಗೊತ್ತಾದರೆ, ಅಂದರೆ ನಾವು TV ನೋಡ್ತಾ, ಮೊಬೈಲ್ ನೋಡ್ತಾ, ಮಾತಾಡ್ತಾ, ಇನ್ನೇನೋ ಮಾಡ್ತಾ ನಾನು ಊಟ ಮಾಡ್ತಿದ್ದೀನಿ ಅನ್ನೋದನ್ನು ಮರೆತು ಇನ್ನೇನೋ ಯೋಚನೆ ಮಾಡ್ತಾ ಊಟ ಮಾಡ್ತಾ ಇದ್ದರೆ, ಆವಾಗ ಏನಾಗುತ್ತೆ ಅಂತಂದರೆ ನಮ್ಮ ದೇಹಕ್ಕೆ ಗೊತ್ತೇ ಆಗಲ್ಲ ನಾನು ಊಟ ಮಾಡ್ತಿದ್ದೇನೆ ಅಂತ. ಸುಮ್ಮನೆ ಒಳಗೆ ಹಾಕ್ತೇವೆ, ಪೆರಿಸ್ಟಾಲಿಟಿಕ್ ಮೂಮೆಂಟ್ ಏನೋ ಅದ್ರ ಪಾಡಿಗೆ ಅದು ಮಾಡ್ಕೊಳ್ತಾ ಇರುತ್ತೆ, ಒಳಗಡೆ ಹೋಗ್ತಾ ಇರುತ್ತೆ, ದೇಹದಲ್ಲಿ ಆಗಬೇಕಾದ ಯಾವ ಬದಲಾವಣೆಯೂ ಆಗೋದಿಲ್ಲ. ಸೊ ಊಟ ಮಾಡುವಾಗ ಮನಸ್ಸು ಊಟದಲ್ಲಿ ಇದ್ದರೆ ಆವಾಗ ಡೈಜೆಸ್ಟಿವ್ ಎನ್ಝೈಮ್ ಸರಿಯಾಗಿ ಸಿಕ್ರೆಟ್ ಆಗುತ್ತೆ, ಹೊಟ್ಟೆಯ ಕಡೆಗೆ ಸರಾಗವಾಗಿ ರಕ್ತ ಹರ್ಕೊಂಡು ಬರುತ್ತೆ. ಇದೆಲ್ಲ ಕಾರಣದಿಂದಾಗಿ ಇಡೀ ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡುತ್ತೆ. ಒಂದು. ಎರಡನೇದು, ನಮಗೆ ಗೊತ್ತಿಲ್ಲದಿರುವಂಥ ಎಷ್ಟೋ ಮೆಕ್ಯಾನಿಸಮ್ಸ್ ಇನ್ನೂ ಇರುತ್ತೆ. ಕೇವಲ ಎನ್ಝೈಮ್ ಸಿಕ್ರೆಟ್ ಆಗುತ್ತೆ ಅಥವಾ ಅಲ್ಲಿ ಮ್ಯೂಕಸ್ ಸಿಕ್ರೆಟ್ ಆಗುತ್ತೆ, ಹೀಗೆಲ್ಲ ನಾವು ಹೇಳ್ಬೋದು. ಆದರೆ ಇದೆಲ್ಲದರ ಹೊರತಾಗಿ ನಮಗೆ ಗೊತ್ತಿಲ್ಲದಿರೋದು, ಸೈನ್ಸ್ ಇನ್ನೂ ಕಂಡುಹಿಡದೇ ಇರುವಂಥದ್ದು ಇನ್ನು ಎಷ್ಟಿದೆಯೋ ಅದೆಲ್ಲದೂ
ಆಕ್ಟಿವೇಟ್ ಆಗಬೇಕು, ಕೆಲಸ ಮಾಡಬೇಕು ಅಂತಾದರೆ ನಮ್ಮ ಮನಸ್ಸು ಊಟದಲ್ಲೇ ಇರಬೇಕು. ಒಂದು ಎರಡನೇದು ಅಸಿಮಿಲೇಷನ್ ಕರೆಕ್ಟಾಗಿ ಆಗಬೇಕು ಅಂದರೆ ಮಾಡಿರುವ ಊಟ ಸರಿಯಾಗಿ ಡೈಜೆಸ್ಟ್ ಆಗಿ ಅದನ್ನು ದೇಹ ತೆಗೆದುಕೊಂಡು ಸರಿಯಾಗಿ ಧಾತುಗಳು ತಯಾರಾಗಬೇಕು ಅಂದರೂ ಕೂಡ ಮನಸ್ಸು ಊಟದಲ್ಲೇ ಇರಬೇಕಾಗತ್ತೆ. ಮತ್ತು ನಾವು ಮನಸ್ಸನ್ನು ಊಟದಲ್ಲಿಟ್ಟು ಊಟ ಮಾಡುವಾಗ ನಾನು ಏನು ತಿಂತಾ ಇದ್ದೇನೆ, ಎಷ್ಟು ತಿಂತಾ ಇದ್ದೇನೆ, ಹೇಗೆ ತಿಂತಾ ಇದ್ದೇನೆ, ಎಲ್ಲಿ ತಿಂತಾ ಇದ್ದೇನೆ, ಇದು ಎಲ್ಲದರ ಜ್ಞಾನ ನಮಗೆ ಇರುತ್ತೆ. ಇಲ್ಲಾಂದರೆ ಇದು ಯಾವುದೂ ಇರೋದಿಲ್ಲ. ಅದರ ಆ ಕಾರಣದಿಂದಾಗಿ ಹಲವಾರು ತಪ್ಪುಗಳಾಗ್ತವೆ. ಅಥವಾ ನಾವು ಪ್ರೆಸೆಂಟಲ್ಲಿದ್ದಾಗ ಊಟ ಮಾಡುವಾಗ ಮನಸ್ಸು ಊಟದಲ್ಲೇ ಇದ್ದರೆ ಆವಾಗ ಹಲವಾರು ತಪ್ಪುಗಳನ್ನು ನಾವು ಮಾಡೋದಿಲ್ಲ. ನೋಡಿ, ಒಂದ್ಸರಿ ಯೋಚನೆ ಮಾಡಿ, ನಮ್ಮ ಪ್ರೆಸೆನ್ಸಲ್ಲಿ ನಾವು ಇದ್ದಾಗ, ಅಂದರೆ ಯಾವುದೋ ಮತ್ತಿನಲ್ಲಿ ಇಲ್ಲಿದ್ದಾಗ ಅಥವಾ ಬೇರೆ ಏನೋ ಯೋಚನೆ ಮಾಡಿದಾಗ ನಾವು ತಪ್ಪು ಮಾಡೋದು ತುಂಬ ಕಡಿಮೆ. ಯಾವಾಗ ಅಬ್ಸೆನ್ಸ್ ಆಫ್ ಮೈಂಡ್ ಇರುತ್ತೋ ಆವಾಗ ನಾವು ತಪ್ಪುಗಳನ್ನು ಮಾಡುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಫುಲ್ಲಿ ಪ್ರೆಸೆಂಟಲ್ಲಿ ಇದ್ದು ನಾವು ಕೊಲೆಯನ್ನೋ ಸುಲಿಗೆಯನ್ನೋ ಏನೋ ತಪ್ಪನ್ನೋ ಸುಳ್ಳು ಹೇಳೋದನ್ನೋ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೆಚ್ಚಂದರೆ ಒಂದು ಸಾರಿ ಮಾಡ್ಬೋದು, ಆದರೆ ಆ ಹಿಂಸೆ ಇರುತ್ತಲ್ಲ, ನಾನು ತಪ್ಪು ಮಾಡಿದೆ ಅನ್ನೋದು ನಮಗೆ ಗೊತ್ತಾಗಿರುತ್ತಲ್ಲ, ಆ ಹಿಂಸೆಯಿಂದ ನಾವು ಮತ್ತೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಊಟದ ವಿಷಯದಲ್ಲೂ ಕೂಡ ನಾವು ಪ್ರೆಸೆಂಟಲ್ಲಿ ಇದ್ದರೆ, ಮನಸ್ಸು ಅಲ್ಲೇ ಇದ್ದರೆ, ಆವಾಗ ನಾವು ತಪ್ಪುಗಳನ್ನು ತುಂಬ ಕಡಿಮೆ ಮಾಡ್ತೇವೆ. ಅತಿಯಾಗಿ ಊಟ ಮಾಡೋದಿಲ್ಲ, ಅಥವಾ ನಮಗೆ ಯಾವುದು ಕೆಟ್ಟದ್ದು ಅಂತ ಗೊತ್ತಿರುತ್ತೋ, ಅಥವಾ ಯಾವಾಗ ದೇಹ ಅದನ್ನು ಬೇಡ ಅಂತ ಹೇಳ್ತಾ ಇರುತ್ತೋ ಅದನ್ನು ನಾವು ತಿನ್ನೋದಿಲ್ಲ. ನಿಜ ಹೇಳಬೇಕು ಅಂದರೆ ನಮ್ಮ ಈ ಎಲ್ಲ ಉಪದೇಶಗಳಿವೆಯಲ್ಲ, ನಾನು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಇಷ್ಟೆಲ್ಲ ಪ್ಲೇಲಿಸ್ಟ್ ಮಾಡಿ ಇದನ್ನು ಹಾಗೆ ಮಾಡಿ ಹೀಗೆ ಮಾಡಬೇಡಿ, ಇದು ಯಾವುದನ್ನು ನೀವು ಕೇಳುವ ಅವಶ್ಯಕತೆ ಇರೋದಿಲ್ಲ. ನಾವು ಪ್ರೆಸೆಂಟಲ್ಲಿ ಇದ್ದರೆ, ಯಾಕೆ ಅಂತಂದರೆ ಹಾಗೆ ಮಾಡುವಾಗ ಯಾವುದು ತಪ್ಪು, ಯಾವುದು ಸರಿ, ಯಾವುದು ಬೇಕು, ಯಾವುದು ಬೇಡ ಅನ್ನೋದನ್ನು ನಮ್ಮ ದೇಹವೇ ನಮಗೆ ಹೇಳುತ್ತೆ. ಅಂದರೆ ನಮಗೇನೊಂದು ಆರೋಗ್ಯ ಸರಿ ಇಲ್ಲ, ಅದಕ್ಕೆ ನೀವು ವಿನಾಯಕ್ ಹೆಬ್ಬಾರ್ಗೋ ಇನ್ಯಾರಿಗೋ ಕಾಲ್ ಮಾಡಿ ನನಗೆ ಹಿಂಗೆ ಸಮಸ್ಯೆ ಇದೆ, ನಾ ಇದನ್ನು ತೆಗೆದುಕೊಳ್ಳೋ ಬೇಡುವಂತ ಕೇಳುವಂಥ ಪರಿಸ್ಥಿತಿ ಇರೋದಿಲ್ಲ. ನಿಮ್ಮ ದೇಹವೇ ಹೇಳುತ್ತೆ, ಮನಸ್ಸು ಅಲ್ಲೇ ಇದ್ದರೆ, ನೋಡು ನನಗೆ ನೆಗಡಿ ಆಗಿದೆ, ನನಗೆ ಇದು ಬೇಡ ಅನ್ನೋದನ್ನು ಅದೇ ಹೇಳುತ್ತೆ. ಹಾಗಾಗಿ ನಾವು ತಪ್ಪುಗಳನ್ನು ತುಂಬ ಕಡಿಮೆ ಮಾಡ್ತೇವೆ. ಈ ಕಾರಣದಿಂದಾಗಿ ನಮಗೆ IBS, ಒಬೆಸಿಟಿ, ಆಂಗ್ಸೈಟಿ, ಗ್ಯಾಸ್ ಟ್ರಬಲ್ನಂಥ ಹಲವಾರು ಡೈಜೆಸ್ಟಿವ್ ಪ್ರಾಬ್ಲಮ್ಸ್, ಈವನ್ ಕೆಲವು ಬಾರಿ ಸ್ಕಿನ್ ಡಿಸೀಸಸ್, ಆಟೋ ಇಮ್ಯೂನ್ ಡಿಸೀಸಸ್, ಇವತ್ತು ತುಂಬ ಕಾಮನ್ ಆಗ್ತಾ ಇರುವಂಥ ತೊಂದರೆ ಅದು, ಆಟೋ ಇಮ್ಯೂನ್ ಡಿಸೀಸಸ್, ಮತ್ತು ಹಲವಾರು ರೀತಿಯ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ನಮಗೆ ಆಗೋದಿಲ್ಲ ಊಟದ ವಿಷಯದಲ್ಲಿ. ಜಸ್ಟ್ ನಾವು ಇದನ್ನು ಬದಲು ಮಾಡಿಕೊಂಡ್ರೆ, ಅದೇ ಕಾರಣಕ್ಕೆ ನಮ್ಮ ಹಿರಿಯರು ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅಂತ ಕೇಳಿ ಊಟ ಮಾಡ್ತಿದ್ರು. ಎಂಥ ಅದ್ಭುತವಾದ ಸಂಸ್ಕೃತಿ ನೋಡಿ, ಊಟ ಮಾಡುವಾಗ ಕೇವಲ ನನ್ನ ಹೊಟ್ಟೆಯನ್ನು ತುಂಬಿಕೊಳ್ಳಿಕ್ಕೆ ನಾನು ಊಟ ಮಾಡ್ತಾ ಇಲ್ಲ, ನನ್ನ ದೇಹವನ್ನು ಕಾಪಾಡಿಕೊಳ್ಳಬೇಕು. ಯಾಕೆ? ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ಜ್ಞಾನ ಮತ್ತು ವೈರಾಗ್ಯ ಸಿದ್ಧಿಗಾಗಿ ಭಿಕ್ಷೆಯನ್ನು ಕೊಡುತ್ತಾಯಿ ಅಂತ. ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ, ಊಟಕ್ಕೆ ಕುಳಿತಾಗ ಮಂತ್ರವನ್ನು ಹೇಳ್ತಿರೋ ಅಥವಾ ಸುಮ್ಮನೆ ಒಂದು ಅಥವಾ ಎರಡು ನಿಮಿಷ ದೀರ್ಘವಾಗಿ ಉಸಿರಾಟ ಮಾಡ್ತಿರೋ ಅಥವಾ ಪ್ರಾರ್ಥನೆ ಮಾಡ್ಕೊಳ್ತಿರೋ, ಕೈ ಮುಗಿತಿರೋ, ದೇವಿ ಅಂತ ಅದನ್ನು ಫೀಲ್ ಮಾಡ್ಕೊಳ್ತಿರೋ, ಅದನ್ನೆಲ್ಲ ಮಾಡಿಕೊಂಡು ನಿಧಾನವಾಗಿ ಒಂದೊಂದೇ ತುತ್ತನ್ನು ಎಂಜಾಯ್ ಮಾಡ್ತಾ ಅದನ್ನು ಏನು ಪ್ರತಿಯೊಂದು ತುತ್ತನ್ನು ನಾವು ಬಾಯಲ್ಲಿ ಇಡೋದ್ರಿಂದ ಹಿಡಿದು ಅದು ಒಳಗಡೆ ಹೋಗುವವರೆಗೆ ಎಲ್ಲವನ್ನು ಗಮನಿಸ್ತಾ ಊಟ ಮಾಡಿದ್ರೆ ಊಟ ಅತ್ಯಂತ ಸುಖಕರವಾಗಿರುತ್ತೆ, ಊಟ ಒಂದು ತಪಸ್ಸಾಗತ್ತೆ, ನಿಧಾನವಾಗಿ ನಮ್ಮ ಮನಸ್ಸು ಕೂಡ ಬದಲಾಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಹಲವಾರು ವಿದ್ವಾಂಸರು ಏನು ಹೇಳ್ತಾರೆ ಅಂದರೆ, ಊಟ ಮಾಡುವಾಗ ನಮ್ಮ ಮನಸ್ಥಿತಿ ಹೇಗಿದೆಯೋ ಹಾಗೆ ನಮ್ಮ ಮನಸ್ಥಿತಿ ಆಮೇಲೆ ಇಡೀ ಜೀವನದಲ್ಲಿ ಆಗತ್ತೆ ಅಂತ. ಹಾಗಾಗಿ ಊಟ ಮಾಡುವಾಗ ಖುಷಿಯಿಂದ, ಚರಕ ಸಂಹಿತಿಯಲ್ಲಿ ಹೇಳ್ತಾರೆ, ಅಜಲ್ಪನ್ ಅಹಸನ್ ತನ್ಮನಾ ಭುಂಜೀತ ಅಂತ. ಅಜಲ್ಪನ್ ಅಂದರೆ ಮಾತನಾಡದೇನೆ, ಅಹಸನ್ ಅಂದರೆ ನಗೆಯಾಡ್ದೇನೆ. ನಗೆಯಾಡ್ದಾಗ ಊಟ ಮಾಡಿದ್ರೆ ಅದು ಫುಡ್ ವಿಂಡ್ ಪೈಪ್ಗೆ ಹೋಗಿ ನಮಗೆ ಉಸಿರಾಡಲಿಕ್ಕೆ ಕಷ್ಟ ಆಗಿ ನಾವು ಇವನ್ ಕೆಲವೊಮ್ಮೆ ಡೆತ್ ಕೂಡ ಆಗತ್ತಲ್ಲ. ಆ ಥರ ಎಲ್ಲ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ತನ್ಮನಾ ಭುಂಜೀತ, ಮನಸ್ಸು ಊಟದಲ್ಲೇ ಇರಲಿ ಅಂತ. ಹೀಗೆ ಊಟವನ್ನು ಯಜ್ಞ ಅಂತ ತಿಳಿದುಕೊಂಡು ನಾವು ಊಟ ಮಾಡೋಣ. ನಿಮ್ಮವ್ರ ಜೊತೆಗೆ ಈ ವಿಷಯವನ್ನು ಹಂಚ್ಕೊಳ್ಬೇಕು. ಯಾಕೆ ಅಂತಂದರೆ ತುಂಬ ಜನ ಈ ತಪ್ಪು ಮಾಡ್ತಾರೆ. ನಾನು ಎಲ್ಲರಿಗೂ, ನನ್ನ ಹತ್ರ ಬಂದು ಪೇಷಂಟ್ಸಿಗೆಲ್ಲ ಇದನ್ನು ಹೇಳ್ತಾ, ಪ್ರತಿಯೊಂದು ಇಂಥ ವಿಷಯಗಳನ್ನು ಹೇಳ್ತಾ ಇರಲಿಕ್ಕಾಗಲ್ಲ. ಈ ಮೂಲಕ ಈ ವಿಷಯ ಎಲ್ಲರಿಗೂ ತಲುಪಬೇಕು. ಧನ್ಯವಾದ.

0: काळो उमाळो शीद प्रसार यस मुंगळार सकाळी दावरार आमचे संगी हजर असा मनेस्त डियॉन मोंतेरो रोहन कॉर्पोरेशन आसो डिरेक्टर फोन करी जाय जाल्लो संको 6364204949 आयकोंक विसर नाकात ताळो उमाळो यस जून महिन्याच्या 30 तारखेर मुंगळार दीस सकाळी दातावन इकरा वरां म्हणा सर ही रंगरंगाळचीनी
1: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
2: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
1: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮಳೋ ಶೀದ ಪ್ರಸರ್ ಎಸ್ ಮುಂಗಳಾರ ಸಕಳಿಂದ ವರಾರ್ ಅಂಜು ಸಂಗಿ ಹಜರಸ ಮನೆಸ್ತ್ ಡಿಯಾನ್ ಮುಂತೇರೋ ರೋಹನ್ ಕಾರ್ಪೊರೇಷನ್ ಅಸೋ ಡಿರೆಕ್ಟರ್ ಫೋನ್ ಖರೀದಲ್ಲೋ ಸಂಕೋ 6364204949 ಐಕೊಂಕಿಸರನ್ನ ಕತ್ ತಾಳೋ ಉಮಾಳೋ ಎಸ್ ಜೂನ್ ಮಹಿನ್ಯಾಚ 30 ತಾರೀಕೆ ಮುಂಗಳಾರದಿ ಸಕಾಳಿ ದಾತಾವ್ ಇಕ್ರ ವರಮಣ ಸರ್ ಹಿ ರಂಗ್ ರಂಗಾಳ್ಚಿನಿ.

0: रेडियो सारंग 107.8 FM
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇತ್ತೀಚೆಗೆ ದಿವಂಗತ ಡಾಕ್ಟರ್ ಬಿ ಯಶೋವರ್ಮರ ಜನ್ಮದಿನದ ಪ್ರಯುಕ್ತ ನಡೆದ ಯಶೋಭಿವ್ಯಕ್ತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ನಿರಂಜನ ವಾನಳ್ಳಿ ಅವರ ಮಾತುಗಳನ್ನು ಕೇಳೋಣ.
2: ನಿನ್ನೆ ನಾನು ಒಂದು ಕಾರ್ಯಕ್ರಮಕ್ಕಾಗಿ ಉಜಿರೆಗೆ ಬಂದಿದ್ದೆ. ಇಡೀ ದಿವಸ ಕಾಡ್ತಾ ಇದ್ದಿದ್ದು ಯಶೋವರ್ಮರ ಅನುಪಸ್ಥಿತಿ. ಒಬ್ಬ ವ್ಯಕ್ತಿ ಎಷ್ಟರ ಮಟ್ಟಿಗೆ ಎಲ್ಲ ಚಟುವಟಿಕೆಗಳಲ್ಲಿ ಪ್ರಭಾವ ಬೀರಬಲ್ಲ, ಏಕಾಏಕಿ ಹೊರಟು ಹೋದಾಗ ಎಂಥ ಒಂದು ಅನುಪಸ್ಥಿತಿ, ಅಬ್ಸೆನ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋದು ನಿನ್ನೆ ಪದೇ ಪದೇ ನನ್ನನ್ನು ಕಾಡ್ತು. ಯಶೋವರ್ಮರು ಪ್ರಾಂಶುಪಾಲರಾಗಿ ಉಜಿರೆಗೆ ಬಂದದ್ದು 1993. ಪ್ರೊಫೆಸರ್ ಪ್ರಭಾಕರ್ ಅವರು 25 ವರ್ಷಕ್ಕೂ ಹೆಚ್ಚು ಕಾಲ ಉಜಿರೆ ಕಾಲೇಜಿನ ಸ್ಥಾಪಕ ಪ್ರಾಂಶುಪಾಲರಾಗಿ ಹೆಮ್ಮರವಾಗಿ ಬೆಳೆದಿದ್ದರು. ದೊಡ್ಡ ಮಟ್ಟದಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಿಸಿದರು, ನಿವೃತ್ತರಾದರು. ನಂತರ ಯಾರು ಪ್ರಾಂಶುಪಾಲರಾಗಿ ಬರ್ತಾರೆ ಅನ್ನುವ ಕುತೂಹಲ ನಮಗೆಲ್ಲ ಇತ್ತು. ಆಗ ಒಂದು ಸುದ್ದಿ ಏನು ಬರ್ತಾ ಇತ್ತು ಅಂತಂದರೆ, ಧಾರವಾಡದಲ್ಲಿ ಯಶೋವರ್ಮರು ಇದ್ದಾರಂತೆ, ಹೆಗಡೆಯವರ ಭಾವ. ಅವರು ಬಾಟನಿಸ್ಟು, JSS ಕಾಲೇಜಿನ ಬಾಟ್ನಿ ಪ್ರೊಫೆಸರ್, ಅವರು ಬರ್ತಾರಂತೆ ಅಂತ. ಇಲ್ಲಿ ನಮ್ಮಲ್ಲಿ ಡಾಕ್ಟರ್ ಪರಿಮಳ ಅವರು ಬಾಟ್ನಿ ಲೆಕ್ಚರರ್ ಆಗಿದ್ದರು. ಅವರು ಧಾರವಾಡಕ್ಕೆ ಹೋಗಿ ಧಾರವಾಡದಿಂದ ಒಂದು ದಿವಸ ಡಾಕ್ಟರ್ ಯಶೋವರ್ಮ ಅವರು ಬಂದರು. ನಮಗೆಲ್ಲ ಅವರು ನೋಡಿದಾಗಲೇ ಒಂದು ರೀತಿಯಲ್ಲಿ ಪುಳಕ ಆಯಿತು. ಅಂಥ ಚುಂಬಕ ವ್ಯಕ್ತಿತ್ವ ಅಂತ ನಾವು ಹೇಳ್ತೀವಲ್ಲ, ಅಂಥ ವ್ಯಕ್ತಿತ್ವ ಅವ್ರದ್ದು. ಅವರು ಪ್ರಾಂಶುಪಾಲರಾಗಿ ಬಂದ ಮೇಲೆ ಒಂದು ವರ್ಷ ನಾನು ಉಜಿರೆ ಕಾಲೇಜಿನಲ್ಲಿ ಇದ್ದೆ. ಇವರು ಹೇಗೆ ಕಾಲೇಜನ್ನು ಮುನ್ನಡೆಸ್ತಾರೆ ಅನ್ನುವಂಥ ಕುತೂಹಲ ನಮಗೆಲ್ಲರಿಗೂ ಇತ್ತು. ಅವರು ಸಸ್ಯಶಾಸ್ತ್ರಜ್ಞರು. ಬಂದ ತಕ್ಷಣ ಮಾಡಿದ್ದೇನು ಅಂತಂದರೆ, ಉಜಿರೆ ಕಾಲೇಜಿನ ತೋಟ ಇತ್ತಲ್ಲ ಎದುರುಗಡೆ, ಅದನ್ನೆಲ್ಲ ಒಂದು ಸಾರಿ ಸಮತಟ್ಟು ಮಾಡಿಸಿದ್ರು. ನಮಗೆಲ್ಲ ಆಶ್ಚರ್ಯ ಆಯಿತು, ಇಷ್ಟು ಗ್ರೀನ್ ಆಗಿತ್ತು, ಇಷ್ಟು ವರ್ಷಗಳಿಂದ ಇತ್ತು, ಇದನ್ನೆಲ್ಲ ಯಾಕಪ್ಪ ಎಲ್ಲ ಸೌರು ಬಿಡ್ತಾ ಇದ್ದಾರೆ, ಹೊಸದಾಗಿ ಮಣ್ಣು ತಂದು ಹಾಕ್ತಾರೆ ಅಂತ. ಆಮೇಲೆ 2-3 ವರ್ಷದ ನಂತರ ಉಜಿರೆಗೆ ಬಂದು ನೋಡಿದಾಗ ಆಗಿರುವಂಥ ಆಧುನಿಕ ಸೃಷ್ಟಿ ಸಸ್ಯೋದ್ಯಾನವನ್ನು ಕಂಡು ನನಗೆ ನಂಬಲಿಕ್ಕೆ ಆಗಲಿಲ್ಲ. ಈ ರೀತಿಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಹೊಸ ಸೃಷ್ಟಿಯನ್ನು, ಹೊಸ ದಾರಿಯನ್ನು ತೋರ್ತಾ ಹೋದವರು ಯಶೋವರ್ಮರು. ಒಂದೇ ವರ್ಷಕ್ಕೆ ನಾನು ಉಜಿರೆಯನ್ನು, ಅವರು ಬಂದಮೇಲೆ ಉಜಿರೆಯನ್ನು ಬಿಟ್ಟು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಹೋಗುವಂಥ ಸಂದರ್ಭ ಬಂದರೂ ಕೂಡ ನಮ್ಮ ಸ್ನೇಹ ಯಾವತ್ತೂ ಕೊನೆ ಆಗಲಿಲ್ಲ. ತುಂಬ ಆತ್ಮೀಯತೆಯಿಂದ ಅವರು ನನ್ನನ್ನು ನಡೆಸ್ಕೋತಾ ಇದ್ದರು, ಅನೇಕ ಸಂದರ್ಭಗಳಲ್ಲಿ ನನ್ನನ್ನು ಕರೆಸಿಕೊಂಡಿದ್ದರು. ನಮ್ಮ ಪತ್ರಿಕೋದ್ಯಮ ವಿಭಾಗವನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ತುಂಬ ಕನಸುಗಳಿತ್ತು. ನಾನು ಖಂಡಿತವಾಗಿ ಹೇಳಬಲ್ಲೆ, ಉಜಿರೆ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗ ಇರುವ ಅಷ್ಟು ಚಟುವಟಿಕೆಯಿಂದ ಇವತ್ತು ರಾಜ್ಯದ ಯಾವ ಪತ್ರಿಕೋದ್ಯಮ ವಿಭಾಗಗಳು ಇಲ್ಲ. ಅದಕ್ಕೆ ಸ್ಫೂರ್ತಿಯನ್ನು ಕೊಟ್ಟವರು, ಆ ಬೆಳವಣಿಗೆಗೆ ಕಾರಣವಾದವರು ಯಶೋವರ್ಮರೆ. ಇವತ್ತು ಅವರು ಕಟ್ಟಿದಂಥ ಆ ವಿಡಿಯೋ ಕಾನ್ಫರೆನ್ಸ್ ರೂಮ್ನ, ಆಮೇಲೆ ಮೀಡಿಯಾ ಲ್ಯಾಬ್ನ ನೀವು ನೋಡಬೇಕು ಹೋಗಿ. ನಾವು ವಿಶ್ವವಿದ್ಯಾಲಯದಲ್ಲಿ ಕೂಡ ಎಲ್ಲಿಯೂ ಆ ಥರದ ಒಂದು ಸಾಮರ್ಥ್ಯವನ್ನು ನಾವು ಬೆಳೆಸಲಿಕ್ಕೆ ಆಗಲಿಲ್ಲ. ಅದಕ್ಕೆ ನೇರ ಕಾರಣ ಹಾಗೂ ಆ ಒಂದು ಆಸೆಯನ್ನು ಹೊತ್ತವರೇ ಯಶೋವರ್ಮರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ದೊಡ್ಡವರ ನೇರ ಸಂಬಂಧಿಯಾದರೂ ಯಾವತ್ತೂ ಇವರು ಎಲ್ಲರ ಜೊತೆ ಜನಸಾಮಾನ್ಯರಾಗೇ ಇದ್ದರು, ಯಾವತ್ತೂ ದೊಡ್ಡಸ್ತಿಕೆಯನ್ನು ಅವರು ತೋರಿಸಲಿಲ್ಲ. ಬರೀ ಶಿಕ್ಷಕರ ಜೊತೆ ಅಲ್ಲ, ಈವನ್ ವಿತ್ ನಾನ್ ಟೀಚಿಂಗ್ ಸ್ಟಾಫ್ ಅವರು ನಡೆಸ್ಕೊತಾ ಇದ್ದಂಥ, ಗೌರವದಿಂದ ನಡೆಸ್ಕೊತಾ ಇದ್ದಂಥ ರೀತಿ ಬಹಳ ಒಳ್ಳೆಯ ಮನುಷ್ಯನಿಗೆ ಮಾತ್ರ ಸಾಧ್ಯವಾಗುವಂಥದ್ದು. ಒಬ್ಬ ರಾಜ ತೀರ್ಕೊಂಡಾಗ ಆ ರಾಜ ಎಂಥವನು ಅನ್ನೋದನ್ನು ಜನಸಾಮಾನ್ಯರ ಹತ್ರ ಕೇಳಬೇಕಂತೆ, ಆ ರಾಜನಿಗೆ ಅಶ್ರುತರ್ಪಣ ಕೊಡಲಿಕ್ಕೆ ಬರುವವ್ರನ್ನ ನೋಡ್ಬೇಕಂತ. ಯಶೋವರ್ಮರು ವಾಪಸ್ಸಾದಾಗ ಸಿಂಗಾಪುರದಿಂದ ಗಾಡಿಯಲ್ಲಿ, ಇಡೀ ಉಜಿರೆ ಅಥವಾ ಬೆಳ್ತಂಗಡಿ ತಾಲೂಕು ಅಲ್ಲಿ ನೆರೆದಿದ್ದು ಆ ವ್ಯಕ್ತಿಗೆ ಗೌರವವನ್ನು ತೋರಿಸ್ಲಿಕ್ಕಾಗಿ. ಇದು ಆ ವ್ಯಕ್ತಿಯ ಸಾಧನೆ ಅಂತದ್ದು ಅಂತ ಹೇಳುವಂಥದ್ದು. ಎಷ್ಟು ಸಾಮಾನ್ಯರ ಹಾಗೆ ನಮ್ಮೆಲ್ಲರ ಜೊತೆ ಅವರು ಸ್ನೇಹದಿಂದ ಇರ್ತಾ ಇದ್ದು ಅಂದ್ರೆ ನನಗೆ ನೆನಪಿದೆ. ನಾವು ಸತೀಶನು ಇದ್ರು ಅಂತ ಕಾಣುತ್ತೆ. ಕ್ರಿಕೆಟ್ ಆಡಿದ್ದು ಒಂದ್ಸಾರಿ ಟೀಚರ್ಸ್ ಮಧ್ಯದಲ್ಲೇ, ಅವ್ರು ತಾನು ಪ್ರಾಂಶುಪಾಲ ತಾನೇನು ಆಡಬಾರ್ದು ಅಥವಾ ತಾನು ಹೆಗ್ಡೆವರ್ ಭಾವ ಅಂತ ದೂರ ಕುತ್ಕೊಳ್ಳಿಲ್ಲ, ಅವರು ನಮ್ಮ ಜೊತೆ ಆಡ್ತಾ ಇದ್ರು. ನಾನು ಅವತ್ತೆಲ್ಲೋ ಅಪರೂಪಕ್ಕೆ ಒಂದು ಬ್ಯಾಟ್ ಹಿಡ್ಕೊಂಡು ಒಂದು ಎರಡು ಮೂರು ರನ್ ಮಾಡಿಬಿಟ್ಟೆ. ನನ್ನ ಹತ್ರ ಕೇಳ್ತಾ ಇದ್ರು, ಏನ್ರಿ ನೀವು ರಣಜಿ ಆಡಿದ್ದೀರಾ ಅಂತ. ಅವರ ವ್ಯಕ್ತಿತ್ವದಲ್ಲೇ ಒಂದು ಹಾಸ್ಯ ಪ್ರಜ್ಞೆ ಇತ್ತು, ಒಳ್ಳೆಯತನ ಇತ್ತು, ಕನಸಿತ್ತು, ದೊಡ್ಡ ದೊಡ್ಡ ಕನಸುಗಳು ಇದ್ದು, ಮತ್ತೆ ಎಷ್ಟು ಸೂಕ್ಷ್ಮ ಪ್ರವೃತ್ತಿ ಅವ್ರದ್ದಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಅನೇಕ ಸಂದರ್ಭಗಳಲ್ಲಿ ಮನೆಯಲ್ಲಿ ಮಾತನಾಡ್ಕೊಂಡಿದ್ದೇವೆ. ಒಂದು ಕಾರ್ಯಕ್ರಮಕ್ಕೆ ಉಜಿರೆಗೆ ಬಂದಿದ್ದೆ ನಾನು ಮತ್ತು ನನ್ನ ಪತ್ನಿ. ಬೇರೆ ಯಾವುದೇ ಕಾಲೇಜಲ್ಲಾಗಿದ್ರು ಕಾರ್ಯಕ್ರಮ ಮುಗಿಸಿ ನಮ್ಮನ್ನು ಕಳಿಸ್ಬಿಡ್ತಾ ಇದ್ರು. ಆದರೆ ಯಶೋ ವರ್ಮರು ಕೇಳಿದ್ರು, ನೀವು ಮುಂದೆ ಎಲ್ಲಿ ಹೋಗ್ತೀರಿ ಅಂತ. ನಾವತ್ತು ಇನ್ಯಾವುದಕ್ಕೂ ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕಿತ್ತು. ಸಹಜವಾಗಿ ನಾವು ಬಸ್ ಹತ್ಕೊಂಡು ಹೋಗೋದು ಅಂತ ನಿರೀಕ್ಷೆ ಮಾಡಿಯೇ, ದೃಢ ನಿರ್ಧಾರ ಮಾಡಿಯೇ ಬಂದಿದ್ದು. ಆದರೆ ನಾವು ಕೇಳದೆ ಹೋದರೂ ನಮ್ಮನ್ನು ಸುಬ್ರಹ್ಮಣ್ಯದವರೆಗೂ ಕಳಿಸ್ಕೊಟ್ಟವರು ಯಶೋರ್. ಈ ಥರದ ಒಂದು ಆತಿಥ್ಯ ಬಹುಶಃ ಬೇರೆ ಯಾರಲ್ಲೂ ನಾವು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದು

0: ಸುಂದರ ಪುರುಷರಿಗೆ ಉದಾಹರಣೆ ಹೇಳೆಂದು ಯಾರಾದರೂ ಕೇಳಿದರೆ ಖಂಡಿತವಾಗಿ ಹೇಳುತ್ತೇನೆ ಯಶೋವರ್ಮರೆಂದು. ಅವರಷ್ಟು ಸುಂದರ ಪುರುಷರು ಸಿಕ್ಕೋದು ಬಹಳ ಅಪರೂಪ. ಸುಂದರ ಪುರುಷರಿಗೆ ಉದಾಹರಣೆ ಹೇಳೆಂದು ಯಾರಾದರೂ ಕೇಳಿದರೆ ಖಂಡಿತವಾಗಿ ಹೇಳುತ್ತೇನೆ ಯಶೋವರ್ಮರೆಂದು. ಕಾಯಕ ಜೀವಿಗೆ ಉದಾಹರಣೆ ಹೇಳೆಂದು ಕೇಳಿದರೆ ಖಂಡಿತವಾಗಿ ಹೇಳುತ್ತೇನೆ ಯಶೋವರ್ಮರೆಂದು. ಕನಸುಗಾರನಿಗೆ ಉದಾಹರಣೆ ಹೇಳೆಂದು ಕೇಳಿದರೆ ಖಂಡಿತವಾಗಿ ಹೇಳುತ್ತೇನೆ ಯಶೋವರ್ಮರೆಂದು. ಸ್ನೇಹಪರತೆಗೆ ಉದಾಹರಣೆ ಹೇಳೆಂದು ಯಾರಾದರೂ ಕೇಳಿದರೆ ಖಂಡಿತವಾಗಿ ಹೇಳುತ್ತೇನೆ ಯಶೋವರ್ಮರೆಂದು. ಜೀವನ ಪ್ರೀತಿಗೆ ಉದಾಹರಣೆ ಹೇಳೆಂದು ಕೇಳಿದರೆ ಖಂಡಿತವಾಗಿ ಹೇಳುತ್ತೇನೆ ಯಶೋವರ್ಮರೆಂದು. ವಿಧಿ ಮಾಡಿದ ಅನ್ಯಾಯಕ್ಕೆ ಸಾಕ್ಷಿ ಕೇಳಿದರೆ ಖಂಡಿತವಾಗಿ ಹೇಳುತ್ತೇನೆ ಯಶೋವರ್ಮರೆಂದು. ಬೇಕು ಬೇಕೆಂದು ಬಯಸುವಾಗಲೇ ಅಕಾಲಿಕವಾಗಿ ಹೊರಟು ಹೋದವರು ಯಾರೆಂದು ಕೇಳಿದರೆ ಖಂಡಿತವಾಗಿ ಹೇಳುತ್ತೇನೆ ಯಶೋವರ್ಮರೆಂದು. ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಅವರು ಮಾಡಿದಂಥ ಕೆಲಸವನ್ನು ಜ್ಞಾಪಿಸ್ಕೊಂಡ್ರೆ ನನಗೆ ಅನ್ನಿಸ್ತದೆ ಅವರ ಎಲ್ಲ ಕೆಲಸಗಳಲ್ಲಿ ಶಿಕ್ಷಣ ಬರೇ ಮಾಹಿತಿಯ ಕಣಜ ಆಗಬಾರ್ದು, ಅದು ಜ್ಞಾನದ ಸಂಕೇತವಾಗಬೇಕು, ಮಾಹಿತಿ ಜ್ಞಾನವಾಗಿ ಬೆಳಿಬೇಕು ಅನ್ನುವಂಥ ಉತ್ಕಟವಾದಂಥ ಆಕಾಂಕ್ಷೆ ಅವರು ಮಾಡಿದಂಥ ಎಲ್ಲ ಕೆಲಸಗಳಲ್ಲಿ ಇತ್ತು. ಒಂದು ಉದಾಹರಣೆ ಕೊಡ್ತೇನೆ. ನಾನು ನ್ಯಾಕ್ ಅಕ್ರೆಡಿಟೇಷನ್ಗಾಗಿ ಬೇರೆ ಬೇರೆ ರಾಜ್ಯಗಳ ಅನೇಕ ವಿಶ್ವವಿದ್ಯಾಲಯಗಳಿಗೆ ಹಾಗೂ ಕಾಲೇಜುಗಳಿಗೆ ಹೋಗಿದ್ದೇನೆ. ಯಾವ ಕಾಲೇಜಿನಲ್ಲೂ ಬಾತ್ರೂಮ್ಗೆ ವಾಶ್ರೂಮ್ಗೆ ಹೋದರೆ ಸಹಿತ ಅಲ್ಲಿ ಮೂಲೆಯಲ್ಲೂ ಒಂದು ಒಳ್ಳೆಯ ಮಾತನ್ನು ಬರೆದಿರುವಂಥ ಇನ್ನೊಂದು ಉದಾಹರಣೆಯನ್ನು ನೋಡಲಿಲ್ಲ. ಇವತ್ತಿಗೂ ನೀವು ಉಜಿರೆ ಕಾಲೇಜ್ಗೆ ಹೋಗಿ ಅಲ್ಲಿಯ ಒಂದೊಂದು ಮೂಲೆಯಲ್ಲೂ ಕೂಡ ಒಳ್ಳೆಯ ಮಾತುಗಳನ್ನು ಬರೆದಿದ್ದಾರೆ. ಅಷ್ಟು ಸೂಕ್ಷ್ಮ ಪ್ರವೃತ್ತಿ ಯಶೋವರ್ಮರಾಗಿತ್ತು. ಆ ಕಾರಣದಿಂದಲೇ ಅವರ ನೇತೃತ್ವದಲ್ಲಿ 3 ಬಾರಿ ಉಜಿರೆ ಕಾಲೇಜ್ಗೆ A+ ಬಂದಿತ್ತು.
1: ಇದುವರೆಗೆ ಯಶೋಭಿವ್ಯಕ್ತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರೊಫೆಸರ್ ನಿರಂಜನ ವಾನಳ್ಳಿ ಇವರ ಮಾತುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ताळो उमाळो शीद प्रसार यस मंगळारा सकाळींत दावरार आमचे संगी हजर आसा मनेस्त डियॉन मोंतेरो रोहन कॉर्पोरेशन आसो डिरेक्टर. फोन करी जाय जाल्लो सांगो 6364204949. आयकूंक विसर नाकात ताळो उमाळो यस जून म्हयन्याच्या 30 तारखेर मंगळारा दीस सकाळी 10:11 म्हणासर ही रंगरंगाळची न्ही.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ತೆಂತ ಸಾತ್ ಸಬಾರ್ ಪಾಳ ಸಂಸ್ಕೃತಿಚಿ ಮುಳ
2: ಸಂಸಾರಾಚಾ ಶಿಮಾಪುರಿಯಂತ ವಿಸ್ತಾರಲ್ಯಾನ್ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ
2: ತಾಳು ಅನಿ

0: परत एक बुटी ताळो मोडो कार्यक्रमाक मोगो असो स्वागत. डिऑन मोंतेरो रोवन कॉर्पोरेशनाचो डायरेक्टर आमच्या सांगात आसा. आनी आमी म्हणवेत डायरेक्टर म्हणजे की इज ऑल्सो इक्वल त्या संस्थेचो एक सांदोतो आनी एक आमी म्हणवे सत्ता रितीची जबाबदारी सांबाळचो. हांगे एक मेसेज आयल्या डिऑन तुका. सालेत्तुर्तावन आयल्या पूर्णिमा म्हणल्या व्यक्तीन कन्नडान आसा. ನಮಸ್ತೆ, ಇಂದಿನ ಪೈಪೋಟಿಯ ಯುಗದಲ್ಲಿ ನಿಮ್ಮ ಗ್ರಾಹಕರನ್ನು ಆಕರ್ಷಿಸಲು ನೀವು ಯಾವ ಮಾರ್ಕೆಟಿಂಗ್ ತಂತ್ರಗಳನ್ನು ಬಳಸುತ್ತಿದ್ದೀರಿ? ಪ್ರಸ್ತುತ ಮಾರುಕಟ್ಟೆಯಲ್ಲಿ ಮನೆ ಅಥವಾ ನಿವೇಶನ ಖರೀದಿಸುವಾಗ ರೋಹನ್ ಕಾರ್ಪೊರೇಷನ್ ಒದಗಿಸುವ ಅತ್ಯಾಧುನಿಕ ಸೌಲಭ್ಯಗಳು ಯಾವುವು ಮುಂತಿಗೆ ಸಾರ್ಥ ತುಂಬ ಅಭಿಪ್ರಾಯಕ್ಕೆ ತಿಂದಿದ್ದ ಇದೀಗ ಚೇಕ್ ಮೆಸೇಜ್ ಪೂರ್ಣಿಮಾ ಸಾಲೆ.
1: ಸಿಂಪಲ್ ರೀತಿ
0: ಸಿಂಪಲ್
1: ರೀತಿಯಲ್ಲಿ ಹೇಳುವುದಾದ್ರೆ ಈಗ ನಮ್ಮದು ಕಸ್ಟಮರಿಗೆ ಹೇಗೆ ನಮ್ಮ ತುಂಬ ಮಾರ್ಕೆಟಿಂಗ್ ಮಾಡ್ತೇವೆ, ನೀವು ನೋಡಿದ್ದೀರಾ, ನಮ್ಮದು ಸಿಟಿ ಒಳಗೆ ತುಂಬ ಹೋರ್ಡಿಂಗ್ಸ್ ಇದೆ, ರೇಡಿಯೋಲಿ ಮಾರ್ಕೆಟಿಂಗ್ ಮಾಡ್ತೇವೆ, ಸೋಷಿಯಲ್ ಮೀಡಿಯಾ ಎಲ್ಲವನ್ನು ನಾವು ಯೂಸ್
0: ಮಾಡ್ತೇವೆ.
1: ಆಲ್ ಮೀಡಿಯಾಸ್ ಯೂಸ್, ಪ್ರಿಂಟ್ ಮೀಡಿಯಾ,
0: ದೃಶ್ಯ ಮಾಧ್ಯಮ,
1: ಪ್ರಿಂಟ್ ಮೀಡಿಯಾ, ಓಲ್ಡ್ ಮೀಡಿಯಾ, ಸೇಮ್ ಟೈಮ್ ಸೋಷಿಯಲ್ ಮೀಡಿಯಾ, ಆನ್ಲೈನ್ ಮೀಡಿಯಾ, ಡಿಜಿಟಲ್, ಎಲ್ಲ ಸೋರ್ಸ್ ಅನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ. ಈಗ ಆ ಸೋರ್ಸ್ ನಾವು ಯಾಕೆ ಯೂಸ್ ಮಾಡ್ತಾ ಇದ್ದೇವೆ ಅಂತೆ, ನಮ್ದು ಖಾಲಿ ಪ್ರಾಜೆಕ್ಟ್, ನಮ್ಮ ಪ್ರಾಜೆಕ್ಟ್ಗೆ ಹೈಲೈಟ್ ಸಿಗಬೇಕು. ಪ್ರಾಜೆಕ್ಟ್ಗೆ ಹೈಲೈಟ್ ಸಿಗುವಾಗಲೇ ನಮಗೆ ಗೊತ್ತಾಗ್ತದೆ ಪೀಪಲ್ ವಿಲ್ ಬೈ, ಪೀಪಲ್ ವಿಲ್ ನಾಟ್ ಬೈ. ಈಗ ನಾವು ಕಸ್ಟಮರ್ ಅವರಿಗೆ ನಂಬರ್ ಒನ್ ನಾವು ಆ್ಯಡ್ ಅಲ್ಲಿ ಹಾಕುವಾಗ ವಿ ಡೋಂಟ್ ಕಾಂಪ್ರಮೈಸ್, ಏನ್ ನಾವು ತೋರಿಸಿದ್ವಿ ಅದನ್ನೇ ಕೊಡ್ತೇವೆ ನಿಮ್ಗೆ, ಅದಕ್ಕಿಂತ ಏನ್ ಬೇರೆ ನಾವು ಕೊಡಲ್ಲ. ವಿಲ್ ಗಿವ್ ದ ಸೇಮ್ ಥಿಂಗ್, ಅದಕ್ಕಿಂತ ಬೆಸ್ಟೇ ಕೊಡ್ತೇವೆ ನಾವು, ಅದಕ್ಕಿಂತ ಬೆಸ್ಟೇ ಕೊಡ್ತೇವೆ. ಬಟ್ ತೋರಿಸುವಾಗ ಏನ್ ತೋರಿಸ್ತೇವೆ, ಇಟ್ ಇಸ್ ಆನ್ ಪಾರ್ ಅಂಡ್ ಅಬವ್.
0: 30 ಸೆಕೆಂಡ್ ಅಥವಾ 20 ಸೆಕೆಂಡ್ ಆಡ್ ಅಲ್ಲಿ ಎಲ್ಲ ತೋರಿಸ್ಲಿಕ್ಕೆ ಆಗುದಿಲ್ಲ,
1: ಎಲ್ಲ ತೋರಿಸ್ಲಿಕ್ಕೆ ಆಗುದಿಲ್ಲ. ಸೊ ಅದು ನಿಮ್ಗೆ ಹುಕ್. ಈಗ ನಿಮ್ಗೆ ಏನ ನೀವು ಸ್ಟಡಿ ಮಾಡ್ಬೇಕಾದ್ರೆ ನೀವು ಆ ಸಬ್ಜೆಕ್ಟ್ ಒಮ್ಮೆ ಕೇಳ್ತೀರಾ, ಅದರ ನಂತರ ನೀವು ಹೋಗಿ ಸ್ಟಡಿ ಮಾಡ್ಬೇಕು. ನಮ್ಗೆ ವಿ ಕ್ಯಾನ್ ಪುಟ್ ಔಟ್ ದಿ ಆಡ್, ವಿ ಕ್ಯಾನ್ ಪುಟ್ ಔಟ್ ದಟ್ ಇನ್ಫಾರ್ಮೇಶನ್, ಬಟ್ ದೆನ್ ವಿ ಆರ್ ಕಸ್ಟಮರ್ ಆಲ್ಸೋ ಟು ಕಮ್ ಟು ಅಸ್ ಅಂಡ್ ಟು ಲೆಟ್ ಅಸ್ ಎಕ್ಸ್ಪ್ಲೇನ್ ವಾಟ್ ದ ಪ್ರಾಡಕ್ಟ್ ಇಸ್. ಸೊ ಒನ್ಸ್ ದಟ್ ಹ್ಯಾಪನ್ಸ್, ನಿಮ್ಗೆ ದಟ್ ಇಸ್ ಯುವರ್ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ದಿ ಅಡ್ವರ್ಟೈಸ್ಮೆಂಟ್ ಆಫ್ ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅದರಿಂದ ನಮಗೆ ಕಸ್ಟಮರ್ ಬರ್ತಾರೆ. ಸೊ ನಮಗೆ ಕಸ್ಟಮರ್ ಓಕೆ ಮಂಗಳೂರಿಂದ ಬರ್ತಾರೆ, ಬ್ಯಾಂಗ್ಳೂರಿಂದ ಬರ್ತಾರೆ, ನಮಗೆ ನಮ್ಮ ಫಾರಿನ್ ನಮ್ದು ಯಾರು ಜನರಿದ್ದಾರೆ ಅಲ್ಲಿಂದವೂ ಬರ್ತದೆ. ಸೊ ದಟ್ ಈಸ್ ಒನ್ ಮೋಡ್ ಫಾರ್ ಅಸ್. ಮತ್ತೆ ಕಸ್ಟಮರಿಗೆ ಏನು ಬೆನಿಫಿಟ್ಸ್ ನಾವು ಕೊಡ್ತೇವೆ, ಫಸ್ಟ್ ಆಫ್ ಆಲ್ ನಿಮಗೆ ನೀವು ಎರಡು ರೀತಿಯಲ್ಲಿ ನೋಡ್ಬೇಕಾದ್ರೆ, ಯಾರಿಗೆ ಮನೆ ಬೇಕು ಅವ್ರ ಆಫೀಸ್ ಬೇಕು, ಅವರಿಗೆ ಮನೆ ಆಯ್ತು ಅವರಿಗೆ ಆಫೀಸ್ ಆಯ್ತು, ಬಟ್ ನೋ ಕಾಂಪ್ರಮೈಸ್, ವೆರಿ ಕ್ಲಿಯರ್, ಇದು ಇದು ಇದು ನಾವು ಇದು ಕೊಡ್ತೇವೆ, ದಿಸ್ ಇಸ್ ವಾಟ್ ವಿ ಆರ್ ಆಫರಿಂಗ್, ವೆರಿ ಕ್ಲಿಯರ್. ಸೇಮ್ ಟೈಮ್ ವಿ ವಿಲ್ ಗಿವ್ ದ ಫ್ಲೆಕ್ಸಿಬಿಲಿಟಿ, ಓಕೆ ನಿಮ್ಗೆ ಇದು ಫ್ಲಾಟ್ ಬೇಡ, ನಿಮ್ಗೆ ಕ್ಯಾನ್ಸಲ್, ಓಕೆ ವಿ ವಿಲ್ ಗಿವ್ ಯು ಫುಲ್ ಕ್ಯಾನ್ಸಲೇಷನ್, ಓಕೆ ನಿಮ್ಗೆ ನಿಮ್ಗೆ ಖುಷಿ ಇಲ್ಲ, ಓಕೆ ವಿ ವಿಲ್ ಬೈ ಬ್ಯಾಕ್, ಅದು ಸಹ ನಾವು ಗ್ಯಾರಂಟಿ ಕೊಡ್ತೇವೆ,
0: ಅದರ ಬದಲು ಬೇರೆಯನ್ನು ಬೈ ಮಾಡಬಹುದು,
1: ಅದು ಸಹ ಮಾಡಬಹುದು. ವಿ ಆರ್ ವಿಲಿಂಗ್ ಟು ಸಿಟ್ ಅಂಡ್ ಡಿಸ್ಕಸ್ ವಿತ್ ಆ ಕ್ಲೈಂಟ್, ಖಾಲಿ ಇದು ಮೂರು ಆಪ್ಷನ್ ಇದೆ ಮಾಡಿ ಇಲ್ಲ, ನೀವು ನಿಮ್ ಪೇನ್ ಪಾಯಿಂಟ್ಸ್
0: ನೀವು ಯಾರಾಗ ಹೇಳಬೇಕಾದ್ರೆ, ಈಗ ನಾನೊಂದು ಬೇರೆಯವರಿಂದ ಫ್ಲಾಟ್ ಪರ್ಚೇಸ್ ಮಾಡಿ ಅದರಲ್ಲಿ ಸ್ಟೇ ಆಗಿದ್ದೇನೆ, ಸೊ ನನಗೆ ನಿಮ್ಮ ಫ್ಲಾಟ್ ಬೇಕು, ಸೊ ಆಗ ಏನು ಆಪ್ಷನ್ ಇದೆ
1: ಆ ಸಿಚುವೇಶನಲ್ಲಿ? ನಿಮ್ಗೆ ನಮ್ದು ಫ್ಲಾಟ್ ಬೇಕು, ನಾವು ನಿಮ್ಗೆ ಮಾಡ್ತೇವೆ, ಬಟ್ ನೀವು ಬೇರೆ ಅವರ ಫ್ಲಾಟ್ ವಿಚ್ ಇಸ್ ನಾಟ್ ಅವರ್ ಓನ್ ಪ್ರಾಪರ್ಟಿ ಅದನ್ನು ನೀವು ಅದಕ್ಕೆ ನನ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ಐ ಆಮ್ ನಾಟ್ ದ ಡೆವಲಪರ್. ಒರಿಜಿನಲಿ ಇಫ್ ಐ ವಾಸ್ ದ ಡೆವಲಪರ್ ಮೇ ಬಿ ನನ್ಗೆ ಏನಾದರೂ ನಿಮ್ಗೆ ಯಾವ್ದಾದ್ರೂ ಫಿಸಿಬಿಲಿಟಿ ಮಾಡಬಹುದಿತ್ತು, ಬಟ್ ಈ ಸಂದರ್ಭ ನಂಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ನೀವು ಏನ್ ಮನೆ ತಗೊಳ್ತಾ ಇದ್ದೀರಾ, ಫಾರ್ ದಾಟ್ ಐ ಕ್ಯಾನ್ ಹೆಲ್ಪ್ ಯು, ಮೇ ಬಿ ಐ ಕ್ಯಾನ್ ಗಿವ್ ಯು ಪೇಮೆಂಟ್ ಫ್ಲೆಕ್ಸಿಬಲ್ ಪೇಮೆಂಟ್ ಪ್ಲಾನ್, ಐ ಕ್ಯಾನ್ ಗಿವ್ ಯು ಸಮ್ ಸಾರ್ಟ್ ಆಫ್ ಡಿಸ್ಕೌಂಟ್ ಡಿಪೆಂಡಿಂಗ್ ಆನ್ ಸಿಚುವೇಶನ್ ವಾಟ್ ಎವರ್, ಆ ರೀತಿಯಲ್ಲಿ ನನಗೆ ನಿಮಗೆ ಮಾಡ್ಬೋದು.
0: ಓಕೆ, ಸೊ ಪೂರ್ಣಿಮಾ ಅವರ ಒಂದು ಅತ್ಯಾಧುನಿಕ ಸೌಲಭ್ಯಗಳ ಬಗ್ಗೆ ತುಂಬ ಮಾಹಿತಿಯನ್ನು ನೀಡ್ತಾರೆ. ಸೊ ಅದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ವೈಫೈ ಆಗಿರ್ಬೋದು, ಮಕ್ಕಳಿಗೆ ಆಟದ ಗ್ರೌಂಡ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಒಂದು ಸವಲತ್ತುಗಳನ್ನು ಅವರ ಆ್ಯಡ್ಗಳಲ್ಲಿ ನೀಡ್ತಾರೆ. ಸೊ ಅದರ ಬಗ್ಗೆ ನಾವಂತೂ ವಿವರಾತ್ಮಕವಾಗಿ ಮಾತಾಡಲಿಕ್ಕೆ ಆಗಲ್ಲ. ಸೊ SRK ಬಗ್ಗೆ ನಾನು ಮಾತಾಡ್ತಿದ್ದೇನೆ. ಸೊ ಇಟ್ ವಾಸ್ ಅ ಡ್ರೀಮ್ ವಿಸಿಟ್ ಅಂತ ಹೇಳ್ತಾರೆ, ಅಥವಾ ಡ್ರೀಮ್ ಟು ಮ್ಯಾಂಗ್ಳೂರ್ ಅಂತ ಹೇಳ್ತಾರೆ. ಸೊ ಬೇರೆ ಬೇರೆ ಕೋನಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಜನರಿಂದ ಮಿಮ್ಮಂಟ ಲೋಕತಾವನ್ನು ಕನ್ನಡ ನೂಲು ಅಲ್ಲದೆ ಕನ್ನಡ ಲೋಕತ ಶಾರುಖ್ ಖಾನ್ ಮುಂಟಸನ ಝೈತಿ ಎಕ್ ಸವಾಲ್ ಆಸಲಿ ಸಾಂಪುರ ತೈಸ ಅನೆ ತುಂಬ ಇತ್ತೆ ಫೇಸ್ ಕೆಲೆ ಮುಂಟನ ದೋನ್ ರೀತಿ ನನ್ನ ಇಟ್ ವಾಸ್ ಆಮೇಲೆ ಮುಂಟ ಏಕ ಕಾಯಿನ್ ಹಚ್ಚಿ ದೋನ್ ಸೈಡ್ ಅಸಲ್ಲ ಅವ್ರಿ ಏಕ ಎತ್ತಾಗಿ ಜಾಹಿತ್ಗಿ ತೆ ಸೆಕೆಂಡ್ ಆಯಿಲಾರ ಎಕೋಶ ಸಂಬಳ್ಟಾತ ತೆ ಅನೇ. ಸೊ ಆತ ಫುಲ್ ಕಂಪ್ಲೀಟ್ ಪ್ಯಾಕೇಜ್ ಅನ್ಸಲ್ಲಿ ಮುಂಚಿದ್ರೆ ಆಗ್ತದೆ ತುಂತಲ್ ಇನ್ವಾಲ್ವ್ಮೆಂಟ್ ಡೇ ಒನ್ ಅಥವಾ ಶಾರುಖ್ ಖಾನ್ ಸಂಗತ ಆಲ್ರೆಡಿ ಮೆನ್ಷನ್ ಕೆಲ ಆಯ್ತು ನೋಡೋದು ಇನ್ ದ ಬೇಕಿನಿ ಕಾಲೇ ಸಂಗ್ ಮುಗಿಸಾಯ್ತು.
1: ಈ ಖಾಲಿ ಈ ಫುಲ್ ಇವೆಂಟ್ ಅನಿಗೆ ಕರಿಜದಲ್ಲಾರ ಖಾಲಿ ಮುಸ ಎಕ್ಲ ಸಹತ್ನ ಮುಸ್ತು ಲೋಕನ್ ಸಹತ್ತ ಫುಲ್ ಡ್ರೋನ್ ಕಾಪರೇಷನ್ ಸಹತ್ತ ಆತ ಅಮ್ಮಿ ಎ ಟು ಬ್ರಿಂಗ್ ಮಿಸ್ಟರ್ ಖಾನ್ ಟು ಮ್ಯಾಂಗ್ಳೂರ್ ದೇ ಕರಿಜದಲ್ಲಾರ ಮುಸ್ತು ಚಾಲೆಂಜಸ್ ಆತ ಮುಸ್ತು ಡಿಫಿಕಲ್ಟಿ ಆಸತ್ತ ತುಂಕಾ ಅಮ್ಕ ಪೂರ ಡಿಪಾರ್ಟ್ಮೆಂಟ್ಸ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ ಬಾಡೀಸ್ ಅಥವಾ ನಮ್ಗೆ ಸಪೋರ್ಟ್ ಸೇ ಸೇಮ್ ಟೈಮರ್ ಅಮ್ಚೆ ಸ್ಟಾಫ್ ಅಥವಾ ನಮ್ಗೆ ಸಪೋರ್ಟ್ ಸೇ ಅದೇ ಪೂರ ನಿಖೆಲ ಅತ್ತ ಕ್ವೆಶನ್ ಸುಮಾರ ಅಲ್ಲಿ ಶಾರುಖ್ ಖಾನ್ ಈಗ ನಂಬರ್ ಒನ್ ತುಂಬಿ ಅಟ್ಟಾದ್ಗೆ ನಂಬರ್ ಟೂ ತುಂಬಿ ಈವೆಂಟ್ ಕರ್ತಾದ್ಗೆ ಕೇಳಿ ಕೆಶೆ ಮ್ಯಾನೇಜ್ ಕರ್ತಾ ಇರ್ತೇವೆ ಅಮ್ಮಿ ತಯಾರಿ ಇರ್ತೀವಿ ಚಿಂತನ ಅಮ್ಮಿ ಕೆಶೆ ಚಿಂತಲೆ ಅಮ್ಮಿ ಅಟ್ಟತ್ ಅಮ್ಮಿ ಈವೆಂಟ್ ಕರ್ತಾ ಇರ್ತದೆ ಅಂದ್ಮೇಲೆ ಅಮ್ಕ ಕ್ಲಾರಿಟಿ ಅಲ್ಲಿ ಪೀಪಲ್ ವಿಲ್ ಟೆಲ್ 100 ಥಿಂಗ್ಸ್ ಬಟ್ ವಿ ಕೆನ್ ನಾಟ್ ಲಿಸನ್ ಟು ಎವ್ರಿಥಿಂಗ್ ತೆಷೆ ಅಮ್ಮಿ ತೆ ಚಿಂತಂಗಿತ್ತ ಅಮ್ಮಿ ಕೆಶೆ ಫುಲ್ಫಿಲ್ ಕರ್ಸಿ ತಿಕ್ಲ ಮಾ ಚಿಂತಲ ಅಂಡ್ ವಿ ಹ್ಯಾವ್ ಟ್ರೈಡ್ ಅವರ್ ಲೆವೆಲ್ ಬೆಸ್ಟ್ ಟು ಫುಲ್ಫಿಲ್ ಈ ಕೆಶೆ ಅಮ್ಕ ಕರ್ನ್ ಕೆಶೆ ಸ್ಯಾಟಿಸ್ಫೈ ಕರ್ನ್ ಪೂರ ಕರ್ನ್ ವಿ ಹ್ಯಾವ್ ಮ್ಯಾನೇಜ್ ಟು ಡೂ ಇಟ್
0: ಓಕೆ ಸೊ ತಚೆ ಯೋಂಚ ಟೈಮ್ ಅಂತ ಒಂದು ಮುಂಚೆ ಯೋಂಚ ಟೈಮ್ ಅಚ್ಚಕ್ಕೆ ಮುಂಚೆ ಯೋಂಚ ಹೆಕ್ಕ ಮುಹಿನ ಪೈಲೆ ಅಂತ ಒಂದು ತಚೆ ತಯಾರಾಯ್ತಾ ಇದೆ ಮಳೆ ತಕ್ಕ ಸರ್ಟನ್ ತಚೆ ಪ್ರೋಟೋಕಾಲ್ ದಸ
1: ಓ ಮುಸ್ತು ಮುಲ್ಲರ್ ಸಿ ಇಸ್ ನಾಟ್ ಎ ಸ್ಮಾಲ್ ಫಿಗರ್ ಇಸ್ ಎ ಬಿಗ್ ಪಬ್ಲಿಕ್ ಫಿಗರ್
0: ಮೇನ್ ಇಸ್ ತಚೆ ಪರ್ಸನಲ್ ಸೇಫ್ಟಿ ದಟ್ ಇಸ್
1: ವೆರಿ ಇಟ್ಸ್ ವೆರಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಸಿತೆ ಪೂರ ಮುಸ್ತು ಆಮಿ ಟೇಕ್ ಕೇರ್ ಗೆಲ
0: ಟು ಥಿಂಗ್ಸ್ ತ್ರೀ ವಂಡರ್ಸ್ ಮನೆ ತಮ್ಮ ತುಂಬ ಕೇರ್ಲಿ ಸಲ್ಮಾನ್ ಅಲಿ ಕಡ್ಲೆ ಪೋರ್ ಅನಿ ಈ ಟೋಟಲಿ ಕಲೆ ಮಂಟದ ಕಾನ್ಕರ್ಡ್ ಮ್ಯಾಂಗ್ಳೂರ್ ಮನೆ ಆಯ್ತು ಬಿಕಾಸ್ ತಜೆ ಸಿಂಗಿಂಗ್ ಅದ ತಜೆ ಪರ್ ಸೋನು ನಿಗಮ್ ಅಚ್ಚೆ ಏಕ್ ಇನ್ಸಿಡೆಂಟ್ಸ್ ಅವನು ಪೂರ ಅಥ ಶಾರುಖ್ ಖಾನ್ ಅಚ್ಚೆ ಮೇಜರ್ ಏಕ್ ಕಲೆ ಮಂಟದ ಮೈಲ್ ಸ್ಟೋನ್ ಬೆಂಚ್ ಮಾರ್ಕ್ ವಿಚ್ ವ್ಯವ್ ತುಂಬ ಕೆಲ್ಲೆ ಅಸ ಅಥ ಮೂಕಳ ದಿಸಾನೆ ವೈ ಅಂತೂ ತವನು ತುಮಕ ಕಿತ್ತೆ ಫ್ರಾಪಿಟ್ ಅಸತೆ ಡೆಫಿನೆಟ್ಲಿ ಮಕ್ಕ ಗೊತ್ತುನ ಅನೆ ಡೆಫಿನೆಟ್ಲಿ ಅಸ್ಟಿ ತೇಕ ಮುಸ್ತ ಅನೇಕ ಸೈಡ್ ಪುಡೇಜೆ ಪೊಟ್ಟ ಪುಣು ಅಚ್ಚೆ ತವನು ಕಿತ್ತಂಗಿ ತುಂಬ ಮ್ಯಾಂಗ್ಳೂರ ನೋವೇನ್ ದಿಲ್ಲ ಅನ್ಸಲ್ಲ ದಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್ ವಿಚ್ ರೋನ್ ಕಾರ್ಪೊರೇಷನ್ ಇಸ್ ಡನ್ ತೆಕೊಂಡಂಕ ಕುಡೋಸ್ ಟು ಯು ಕನ್ಗ್ರಾಚುಲೇಷನ್ ಮನೋಗಾಶೇತ ಕಿತ್ತೆ ಮಳೆ ಏಕ ಸೆಲೆಬ್ರಿಟಿ ಕಾರ್ಡ್ನ ತಿ ಪ್ರಾಫಿಟ್ ಕರ್ತಾ ಮಳೆ ಐ ಥಿಂಕ್ ತೆ ಚಿಂತಾ ಪಾಪಡೆ ಒಕ್ಕ ತವನು ಮುಸ್ತಾಸಂ ಪುರ ಒಕ್ಕಲ ಅಂಕೊಂಡ ಬಟ್ ತಚ್ಚ ಪಟ್ಲೆ ಅಂತಾನೆ ಏಕ ವಿನಿಯೋಗ ಕೆಲ್ಲ ಪೊಯಿಷ ಜಾಂಪುರ ಈ ಅತ್ತಿನ ದ್ಯೂಂಚ ಕತೀರ್ ತಂಚೆ ಏಕ ಮೋನ್ ಜಿಕ್ ಚ ಕತೀರ್ ಕೆಲ್ಲ ಪ್ರಯತ್ನ

0: rapid. It's a very rapid growth that we are seeing now. Mukla disa ami Bangalore ani project kaltetta sa ami. Ami Mysore ani project kaltetta sa. So we are expanding beyond Mangalore as well. But we are same time we are not forgetting Mangalore. Bangalore also we are introducing different types of projects. We are introducing more unique projects. Ami introduce kartetta. The Marina One tale dusri project ami introduce karta. Dusri we will introduce more plotted developments. There is a more community focus. With proper urban planning, with proper urban planning, proper community development, when we are taking the sustainability initiative also more seriously. So mukhya disa Rohan Corporation amka kali, we don't want to be a regional company or a Mangalore company. We want to be a pan India company.
1: Okay, Dion Montero nam jothegiddare nimma alliruvanta prashnegalannu kare madudara mulaka athava nivantu ivattu message madudara mulaka kelabodu doubts idre kelabodu athava Mangalurinalli avaru ondu ಸಾಧನೆ ಏನಿತ್ತು, ಮೊನ್ನೆ ಶಾರುಖ್ ಖಾನ್ ಅವರನ್ನು ಕರೆತಂದು, ಬಹುಶಃ ಎಷ್ಟೋ ಜನರ ಡ್ರೀಮ್ ಇತ್ತು ಹಲವಾರು ವರ್ಷಗಳಿಂದ. ಅಂದರೆ ಯಾವುದಾದ್ರೂ ದೊಡ್ಡ ಮಟ್ಟದ ಸೆಲೆಬ್ರಿಟಿಯನ್ನು ನಾವು ನೋಡಬೇಕು. ಕೆಲವರಿಗೆ ಬಿಗ್ ಬಿಯನ್ನು ಮಂಗಳೂರಲ್ಲಿ ನೋಡುವಂಥ ಆಸೆ ಇರ್ಬೋದು, ಕೆಲವರಿಗೆ ಐಶ್ವರ್ಯರೇ ನಮ್ಮವರಾದರೂ ಕೂಡ ಮಂಗಳೂರಿಗೆ ಬರುವುದನ್ನು ಕಾತರಂದೆ. ಅದು ಶಾರುಖ್ ಖಾನ್ ನೋಡುವ ಹಲವಾರು ಫ್ಯಾನ್ಸ್ಗಳು 1990s ಇರಾದಿಂದ ಹಿಡಿದು ಈವರೆಗೆ ಅವರು ನಡೆದು ಬಂದಾರೆ. ಸೊ ಅದನ್ನೆಲ್ಲ ಫುಲ್ಫಿಲ್ ಮಾಡಿದಂತಹ ಒಂದು ಸಂಸ್ಥೆ ರೋನ್ ಕಾರ್ಪೊರೇಷನ್. ಸೊ ಅವರು ನಮ್ಮೊಂದಿಗೆ ಇದ್ದಾರೆ ಇವತ್ತು. ಡಿಯಾನ್ ಅದರ ಹಿಂದೆ ದುಡಿದಂಥ ಒಂದು ಚಾಣಾಕ್ಷ ಅಂತ ಹೇಳ್ಬೋದು, ಅಥವಾ ಅದರ ಒಂದು ಯೋಜನೆ ಹಿಂದೆ ಅವರು ದುಡಿದಂಥ ಅವಿರತ ವ್ಯಕ್ತಿ ಅಂತ ಹೇಳ್ಬೋದು. ಸೊ ಅವ್ರ ಜೊತೆ ಕೂಡ ಮಾತಾಡ್ಬೋದು. ಹಂಗೆ ಸರ್ ನಡಿಯೋನ್ ಸಹಿತ ಸಾರೋಂಗ ಸರ್ ಅಥವಾ ತುಮಚ ಹರಿಯಕ ಪ್ರಾಜೆಕ್ಟ್ ಅನ್ ಯುನೀಕ್ನೆಸ್ ಅಸ್ತ ಪರ್ಫೆಕ್ಷನ್ ಅಸ್ತ ನೋ ಕಾಂಪ್ರಮೈಸೇಷನ್ ಈ ಪೂರ ಹೆಂಕಿತೆ ಆಗತ್ತಿರ್ ತುಮೇ ತೇಕ್ ದೂರ್ಲ
0: ಅಮ್ಮಿ ಫ್ಲಾಟ್ ನಜಲ್ಲ ಪ್ಲಾಟ್ ಕಮರ್ಷಿಯಲ್ ಕಲೆ ಬಂತನ ಅಮ್ಮಿ ಚೇಸಿ ಚಿಂತಿಜೆ ಅಮ್ಕ ಹಂಗ ರೌಂಡ್ ಖುಷಿ ಸತ್ತಾಗೆ
1: 4x4 ರೂಮ್ ಕೊನೆ ಬಂತು,
0: 4x4 ಕೊನಾಕಿ ಬಂದಿತ್ತು, ಏಕ್ ಸೌಂಡ್ ಪ್ರೂಫ್ ರೂಮ್ ಕೊನಾಕಿ ಬಂದಿತ್ತು, ಬಟ್ ಏಕ್ ತೇ ಅಮ್ಕ ರೌಂಡ್ ಸತ್ತಾಗಿದೆ ಅಂತ ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಅಮ್ಕ ಖುಷಿ ಸತ್ತಾಗೆ ರೌಂಡ್ ಅಂತ ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಏಕ್ ಒಡ್ಲೆ ಬಂಗ್ಲಾ ಇತ್ತು ರೌಂಡ್ ಅಮ್ಕ ಕೊನಾಕಿ ಸಂಗೆ ರಾಮಿ ಬರೇ ದಿಲ್ಲ ಅಮ್ಮನು, ಬಟ್ ಬಂಗ್ಲೋ ಸೊನ್ ತುಂಬ ತೇಯಿ ಪಲ ಶಿಫ್ಟ್ ಸಾಂಗ್ ಅನ್ಸದಲ್ಲ ಕ್ಯಾನ್ ಯು ಡೂ ಇಟ್ ವಿಲ್ ಯು ಬಿ ಹ್ಯಾಪಿ ದೇ ಮೋರ್ ಇಂಪಾರ್ಟೆಂಟ್. ತಶೆ ಅಮ್ಮಿ ಬಂತನಾಯಿ ವಿ ಡೋಂಟ್ ಥಿಂಕ್ ಖಾಲಿ ಓಕೆ ಅಮ್ಮಿ ಆತ ಏ ಬಂದ್ ಹೊಂದಿಲ್ಲ ಲೋಕಂ ಖುಷಿ ಸತ್ತ ಕಂಗಿ ಹೊಂದಿತ್ತು ನಾ ಅಮ್ಮಿ ಬಂದ್ ಹೊಂದಿನ ಚಿಕೆನ್ ಶಿಮಲ ಪಲ ಅಮ್ಕ ಆಂಗಲ್ ಅವತನ ಖುಷಿ ಸತ್ತಾಗೆ ಖುಷಿ ಸತ್ತ
1: ತೊಡೆ ಫ್ಲಟ ಬಿದ್ದರೆ ತನ ತೆನೆ ಪಿಲ್ಲರ್ ದಿಸ್ತ ತೆನೆ ಪರ್ಫೆಕ್ಷನ್ ಅಸನ ಸೀಲಿಂಗ್ ಅಚ್ಚ ಪ್ರಾಬ್ಲಮ್ ದಸ್ತ ತೇ ರೋನ್ ಕಾರ್ಪೊರೇಷನ್ ಅಂತ ನಾ ಬಿಕಾಸ್ ಪರ್ಫೆಕ್ಷನ್
0: ಅಮ್ಮಿ ಚಿಂತ ಅಮ್ಮಿ ಚಿಂತ
1: ಭುಜಿಂಗ್ ಗರ್ಸಲ್ಲೆಲ್ಲ ಖುಷಿ ಅಸ್ತೆ
0: ವೈ ಅಮ್ಚೆ ಎಕ್ ದಟ್ ಇಸ್ ಅ ಥಾಟ್ ಬಿಹೈಂಡ್ ಇಟ್. ಸೊ ಪಲ್ಲ ಕಸ್ಟಮರ್ ರಾವ್ತಾನೆ ತಂಕ ಈ ಖುಷಿ ಇದೆ ಅತ್ತ ತೊಡೆ ಸ್ನ್ಯಾಕ್ಸ್ ಅಸ್ತತ್ತೆ ಪ್ರಾಬ್ಲಮ್ ಅಸ್ತತ್ತೆ ಎತ್ತತ್ತು ವಿ ಕ್ಯಾನ್ ನಾಟ್ ಡೂ ಎನಿಥಿಂಗ್ ಸಮ್ ಆತ ಆಮಿ ಕಿಕ್ಲೇ ಆಮಿ ಕಿಂಗಿಂಚಿ ಕನ್ಸ್ಟ್ರಕ್ಷನ್ ಮೋಡ್ ಯೂಸ್ ಕೇಳಾರಿ ಕಿಕ್ಲೇ ಬರೀ ಮೆಟೀರಿಯಲ್ ಯೂಸ್ ಕೇಳಾರಿ ಕಲಿ ಪ್ರಾಬ್ಲಮ್ ಅಸ್ತತ್ತೆ ಬಟ್ ದಟ್ ಇಸ್ ನಾಟ್ ಇಮಿಡಿಯೇಟ್. ಈಗ ದೋನ್ ವರ್ಷ ರೌಂಡ್ ಚೆನ್ನಾಗಿ ವಿಲ್ ಬಿ ವೇರ್ ಅಂತ ಗಾಡಿ ತುಂಬ ರನ್ ಕರ್ತಾನ ಡಿಪ್ರಿಸಿಯೇಷನ್ ಎತ್ತಕ ತೇ ವೇರ್ ಅಂತ ಹೇಳ್ಸತ್ತ ಉಸ್ತು ಕಲ್ತಾನೆ ತುಂಬ ವೇರ್ ಅಂತ ಹೇಳ್ಸತ್ತ ಸೇಮ್ ತುಂಬ ಗರಿ ತುಂಬ ವೇರ್ ಅಂತ ಹೇಳ್ಸತ್ತ ಬಟ್ ತೇ ಜಾಯ್ನ್ ಅಸ್ತಾನ ಅಮ್ಮಿ ಅಮ್ಚ ಗರ ಒಟ್ಟು ಇಂಟರಾಕ್ಟ್ ಕರ್ನ ಅಮ್ಮಿ ಯುವರ್ ಹೌಸ್ ಆಲ್ಸೋ ಇಸ್ ಅ ಕ್ಯಾರೆಕ್ಟರ್ ಇನ್ ಯೋರ್ ಲೈಫ್.
1: ತೊಡೆ ಬೋಟಿ ತೊಡೆ ಹಿಂಗೆ ಕಲ್ತದ ಕಣ್ಗೆ ತನಿ ಸುಲ್ತದ ಫ್ಯೂ ಇಯರ್ಸ್ ದಿ ವಿಲ್ ನಾಟ್ ಕಮ್ ಎಟ್ ಆಲ್ ಅನ್ನ ತಚ್ಚು ಅಪ್ರಂತ ಗರನ್ ಫಂಗ್ ಕಲಮಿಟ್ರ ಗೈರೋ ಮಂಡಲ ತೇ ಮಂಡಲ ಮಂಡ ಅಟ್ ಲೀಸ್ಟ್ ಮೇಂಟೆನೆನ್ಸ್ ಕರಾನೆ
0: ತು ಬತ್ತೆ ನಮೈ ಸಂಗತ ಬಿಲ್ಡ್ ರಜಿಸ್ತೆ ಓಕೆ ಬಟ್ ಪೂರೇ ಬಿಲ್ಡ್ ಅವ ಗಮ್ ಸಾಯನ
1: ಈ ಕಾಲ್ ಅಸ ಪಡವೆ. ಹಲೋ ನಮಸ್ಕಾರ. ನಮಸ್ತೆ.
2: ಹಲೋ
1: ನಮಸ್ತೆ.
2: ಎಲ್ಲ ಸಾವಲ್ಲ ಇದೆ ರತ್ನ ಶೆಟ್ಟಿ.
1: ರತ್ನ ಶೆಟ್ಟಿ ಮಾತಾಡಿ. ಡಿಯಾನ್ ನಮ್ಮ ಜೊತೆಗೆ ಇದ್ದಾರೆ.
2: ಸರ್ ನಮಸ್ತೆ.
0: ನಮಸ್ತೆ ಮೇಡಮ್, ಹೇಗಿದ್ದೀರಾ?
2: ಆ ಚೆನ್ನಾಗಿದೆ, ನೀವು ಹೇಗಿದ್ದೀರಿ?
0: ಆರಾಮ ಮೇಡಮ್.
2: ತುಂಬಾ ಖುಷಿ ಆಗ್ತದೆ ನಿಮ್ ಮಾತು ಕೇಳಿ.
0: ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್.
2: ಮೊನ್ನೆ ರೋಹನ್ ಮೊಂಟೆರ ಅವರು ಸಹ ಬಂದು ಮಾತನಾಡಿದ್ದಾರೆ, ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವರು.
1: ಫ್ಯೂ ಮಂತ್ಸ್ ಅಗೋ.
0: ಓಕೆ, ಥ್ಯಾಂಕ್ ಯು ಮೇಡಮ್.
2: ನಮ್ಮ ಸ್ಟುಡಿಯೋಗೆ ಬಂದಿದ್ರು. ಮತ್ತೆ ಮೊನ್ನೆ ಶಾರುಖ್ ಖಾನ್ ಅವರನ್ನ ಕೊಟ್ಟಿದ್ದೀರಲ್ಲ, ತುಂಬಾ ಖುಷಿಯ ವಿಷಯ ಅದು.
0: ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್.
2: ಅಲ್ಲ, ಎಲ್ಲ ಮಾಹಿತಿ ಎಲ್ಲ ರೇಡಿ ಅದ್ರಲ್ಲಿ ಇದ್ರಲ್ಲೆಲ್ಲ ಬರ್ತದೆ ನಿಮ್ದು ರೋಹನ್ ಕಾರ್ಪೊರೇಷನ್ ಇದು.
0: ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ರತ್ನ ಶೆಟ್ಟಿ ಅವರು, ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಸೊ ರತ್ನ ಶೆಟ್ಟಿ ಅವರು ಮಾತಾಡಿದ್ರು ಮಾಡಲಿದೆ. ಸೊ ತಶೆ ಏಕ ವೈತಂತು ಮಳೆದು ಕಂಪ್ಲೇಂಟ್ ಮಗಿ ರಮ್ ಕಾಯ್ತ ತಾನಿ ಬೋರೆ ತುಜಿ ಅಗರ ಅಂತ ಕಾಣಿಗಿಲ್ಲ ಒಬ್ಬ ಮೇಂಟೆನೆನ್ಸ್ ಕರ್ಚು ತುಜಿ ಕಾಮ್ ನೈ
0: ಬೋರೆ ಅಸ್ತ ಆತ ಕೇಶ ಮಳೆ. ಓಕೆ, ಬಿಲ್ಡರ್ ಸೈಡ್ ತಾವ ನಿಮ್ ಮಿಸ್ಟೇಕ್ ಎತ್ತ 110% ಕೊನಿ ಮುನಿಸ್ನ. ಸೊ ಬಿಲ್ಡರ್ ಆಮ್ಚೆ ಸೈಡ್ ತಾವ ನಿಮ್ ಮಿಸ್ಟೇಕ್ ಎತ್ತ, ಬಟ್ ಆಮಿದೆ ಐ ವಿಲ್ ರೆಕ್ಟಿಫೈ ಇಮಿಡಿಯೇಟ್ಲಿ ಅಮ್ಕ ಸಂಗ್.

0: ವೆಲ್, ತಳು ಮಳು ಕಾರ್ಯಕ್ರಮ ಮುಗಾಸ ಸ್ವಾಗತ್. ವೀಲ್ 10:55:43 ಅನಿ ಆಸ್ ಡಿಯಾನ್ ಮುಂತಿಯರ್ ಅಮ್ಚೆ ಸಂಗತ ಸ ರೋನ್ ಕಾರ್ಪೊರೇಷನ್ ಹಚೆ ವಿಷಯ ಅಂತ ಆಮೆ ವಿಷಯ ಸಂ ಶಾರುಖ್ ಖಾನ್ ವಿಷಯ ನಾನು ಉಲೈಲ ಮಸ್ತು ಉಲು ಪಾಸಲ್ಲೆ ಇಟ್ ಈಸ್ ಆ ವೈ ದೇಡ್ ಮೈನ ಅಚೀವ್ಮೆಂಟ್ ಮುಟ್ಟನ ದೇಡ್ ಮೈನ ಬಸ್ಸು ನೋಲೆ ಜಾಲ ಅವನ ಬಟ್ಟಿ ದೇರ್ ಇಸ್ ನೋಟ್ ಟೈಮ್ ಐಕ್ ಬೌಂಡಿಂಗ್ ಅಸ್ತಾನೆ ಹಿಂಗೆ ಬಟ್ ಆಸ್ತು ಎಗೇನ್ ಬ್ಯಾಕ್ ಟು ಅಲಾಶಸ್ ವೇರ್ ಯು ಹ್ಯಾಡ್ ಯುವರ್ ಪಿ ಯು ಸ್ಟಡೀಸ್ ಅನಿ ಡಿಗ್ರಿ ಸ್ಟಡೀಸ್ ಪ್ರತಿಯೊಂದು ತೆತ್ತ ಕ್ಯಾಂಪಸ್ ಆಗಿಲ್ಲ ಆ್ಯಂಡ್ ದಿಸ್ ರೇಡಿಯೋ ಈಗ ಕಮ್ಯುನಿಟಿ ಕತೆ ಇರ್ಬೋದಲ್ಲ ಹ್ಯಾವ್ ಯು ಫೆಲ್ ಟುಡೇ ಬೀಯಿಂಗ್ ಇನ್ ಎ ಲಾಶಸ್ ಆ್ಯಂಡ್ ತುಜವೆ ತುಮಚೆ ಪ್ರಾಡಕ್ಟ್ಸ್ ಸಂಗ್ ಪುರೋ ಯಾ ರೋನ್ ಕಾರ್ಪೊರೇಷನ್ ತನಗೆ ಕಿತೆ ಕೇಳಲ್ಲ ಅಂತ ವಿಷಯ ಸಂಗು ಬಟ್ ಯಾ ದೇರ್ ಆರ್ ಸೈಲೆಂಟ್ ಮುಸ್ತ ಸರ್ ಕತೆ ಮಾಡ ತುಮಚೆ ಸಂಸ್ಥೆ ತವನು ಕಿತ್ತೆ ಜನ ಕಿತ್ತೆ ಉಣ್ಯಾರಿಟಿ ಲಾಭ ನಸ್ತನ ಫ್ಲ್ಯಾಟ್ ಅಂತ ಇಲ್ಲಿ ಅಸತ್ ಗಡೀತ ದುಬ್ಳ್ಯಾಂಗ್ ಪಾವು ಇಲ್ಲಿ ಅಸತ್ ಆ್ಯಂಡ್ ಸೊಸೈಟಿ ಅದ್ಲ ಮಾರ್ಜಿನಲೈಸ್ಡ್ ಅಂಕ ರೋನ್ ಕಾರ್ಪೊರೇಷನ್ ಅನ್ನ ಕುಮೋಕ್ ಎಲ್ಲಿ ಅಸ ಕೋವಿಡ್ ಒಳ್ಳೆ ಕಿಟ್ಟದಿಲ್ಲಿ ಅಸ ಪ್ಯಾಂಡಮಿಕ್ ಒಳ್ಳೆ ಕಿತ್ತತ್ತು ವರ್ಕರ್ ಸಂಜೆ ಫ್ಯಾಮಿಲಿ ತುಂಬ ಪೌಲ್ ಅಸ ದೀಸ್ ಆರ್ ದ ಸೈಲೆಂಟ್ ವರ್ಕ್ ಬಿಹೈಂಡ್ ದ ಸೀನ್ ತೆ ಆನೆ ಹರಿಕ್ ಪೋಟಿ ಮೀಡಿಯಾ ಅಡ್ರೆಸ್ ಕರ್ತನ ಮೀಡಿಯಾ ಹಚ್ಚಂಗ್ ತುಂಬ ಸುಣ್ ಗಲುಂಗ್ನ ತಂಚ ಕುಟುಂಬಕ್ಕೆ ತುಂಬ ಸಬ್ಸಿಡಿ ರೇಟ್ ಮೇ ಬಿ 15% ಡಿಸ್ಕೌಂಟರ್ ತುಂಬ ಇಲ್ಲಿ ಅಸ ಆನೆ ತಚ ಒಪ್ಪರ ಎಡಿಷ್ನಲ್ ತೆ ತುಮಚೆ ಬಿತರ್ಲ ಬಿತರ್ ಸಲ್ಲೆ ತೆ ಅಶೆ ಮಂಟಸ್ತನ ಇತ್ನೆ ಮಳೆ ಸಕ್ಕಡೆಂಕೆ ಗರ ಸಜೆ ತೆ ಏಕ ತುಮಚೆ ಸಂಸ್ಥೆ ಸೇಕ ಅಜೆಂಡಾ ತು ಎವ್ರಿ ಒನ್ ಶುಡ್ ಹ್ಯಾವ್ ಅ ಹೋಮ್ ಅನ್ ಕಶಂ ಬೋಗ್ಲೆ ಆಸ ಯಾ ಅಲೋಶ ಸ ಕಿವುನ್ ತುಕ ಏ ಪೂರ ತುಮಚೆ ಬೋರಿಂಗ್ ಕಾಮ ಒನ್ ಸೈಡ್ ಇರಸ್ತನ ಅನೇಕ ಡೆವಲಪ್ಮೆಂಟ್ ಅನದರ್ ಸೈಡ್ ಅಸ್ತನ ಏಕ ತಕ ಇಲ್ಲಿ ಶಿಮಣಿ ಇಲ್ಲಿ ಉದಾ ತುಕ ಹಂಗ ತನ್ ಸಂಸ್ಥೆ ತನ್ ಮೆಳ್ಳಾತ್ ಬಿಕ ಬಿ ಬೇ ಔಟ್ ಆಫ್ ಎಜುಕೇಶನ್ ಮಾತ್ನೆ ಮೇ ಬಿ ತುಜ ಲೈಫ್ ಆಕಿ ತೆಂಗಿತೆ ಬೋರೆತೆ ಲಿಸಾವ ಮೆಳ್ಳೆ ಕಶಂ ಬೋಗ್ಲೆ ಆಸ
1: ಎಲ್ಎಸ್ಎಸ್ ಆ ಕೆದಾಳೆ ತನ ಖುಷಿ ಇರುತ್ತ ಕಾರಣ ಈ ಫುಲ್ ಕ್ಯಾಂಪಸ್ ಎಲ್ಎಸ್ಎಸ್ ಪೂರ ಎವ್ರಿ ಪಾರ್ಟ್ ಆಫ್ ದಿಸ್ ಕ್ಯಾಂಪಸ್ ಗಾನ್ ಆತ ಹಂಗ ಏ ಹಂಗ ಈ ರೂಮ್ ಅಂತ ಬಸ್ತಾನ ಈ ರೆಕಾರ್ಡಿಂಗ್ ಸ್ಟುಡಿಯೋ ಅಂತ ಬಸ್ತಾನ ತುಂಬ ಖುಷಿ ಸ್ಟುಡಿಯೋ ಅಂತ ಆಮೇಲೆ ಫೋಟೋಶೂಟ್ ಅನ್ನಿ ಪೂರಕ್ಕೆಲ್ಲ ತಿಕ್ಲೆ ಡನ್ ಆಲ್ ಆಫ್ ಇಟ್ ಎಲ್ಎಸ್ಎಸ್ ತುಂಬ ಪೂರ ತುಂಬಿಸಿ ಪೂರ ಇವೆಂಟ್ಸ್ ಟೆಡ್ ಎಕ್ಸ್ ಅಂದಿ ಬಿ ಬಿ ಎಚ್ ಕಿಂಚಿ ಇವೆಂಟ್ ಅದ ಅಂದಿ ಪೂರಕ್ಕೆ ಪಾಟ್ಕೆಲ್ಲ ಎವ್ರಿ ಒನ್ ಎವ್ರಿಥಿಂಗ್ ಆಮಿ ಪಾರ್ಟ್ಸ್ ಅವನ ಅಲ್ಲ ಆ ಮುಂಜೆ ಫ್ರೆಂಡ್ಸ್ ಅನ್ನಿ ಪೂರ ತಶ ಆ ಕೆದಾಲಿ ಸಂಚೆ ಎಲ್ಎಸ್ಎಸ್ ಚಿಂತ ನಾವು ಕ್ಲಾಸಿಂದ ಅಲ್ಲೂ ಉನ್ನೆ ಬಟ್ ಈ ಇವೆಂಟ್ಸ್ ಅನ್ನಿ ಇನ್ ದ ಕ್ಯಾಂಪಸ್ ರೋಮಿಂಗ್ ಅರೌಂಡ್ ಇನ್ ದ ಕ್ಯಾಂಪಸ್ ಬಟ್ ಏಷೇನಿ ಆಮ್ಕ ಸೊಡ್ಲೆ ಮುನ್ನ ರೂಮ್
0: ಕರೋ
1: ಬೋರೇ ಕರೋ ಆಮಿ ಆನಿ ಆಮಿ ಇತೆ ಮಿಸ್ ಅಡ್ವಾಂಟೇಜ್ ಕರೋ ನಾವು ವಿ ಡಿಂಟ್ ಮಿಸ್ ಬಿಹೇವ್ ಅದೇ ಪೂರ ಕೈ ಕರೋ ನಾ ಬಟ್ ಎಲ್ಲೋಸ್ ಚಿಂತೆ ಅಂತೆ ಖುಷಿ ಆಯ್ತಾ ವೆರಿ ಹ್ಯಾಪಿ ಖಾಲಿ ಮುಲ ದಿಸ್ ಇನ್ಸ್ಟಿಟ್ಯೂಷನ್ ಆಲ್ಸೋ ಗಿವನ್ ಅ ಲಾಟ್ ಟು ಮೀ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ ಸೊ ಐ ಆಮ್ ಅಪ್ರಿಷಿಯೇಟಿವ್ ಇವನ್ ಶಾರುಖ್ ಸರ್ ಆಲ್ಸೋ ಸರ್ ಟೋಲ್ಡ್ ಅಬೌಟ್ ಸ್ಪೋಕ್ ಅಬೌಟ್ ಎಲ್ಲೋಸ್ ಇವನ್ ಮೋರ್ ಹ್ಯಾಪಿ
0: ಕ್ರೆಡಿಟ್ ರೋನ್ ಕಾರ್ಪೊರೇಷನ್ ಸಂಸ್ಥೆ ನಾಸಕೆಲ್ಲ ಬ್ರಾಂಡ್ ಅಂಬಾಸಿಡರ್ ತುಮಚೆನ ಐ ವುಡ್ ಹ್ಯಾವ್ ಬಿನ್ ಅ ಟೀಚರ್ ಎಟ್ ಸೆಂಟ್ರಲ್ ಆಶಿಯಸ್ ಮೇ ಬಿ ಕಾರ್ಮೆಲ್ ಅವರ್ ಶಾರದಾ ಮುಂಟಸ್ತನ ಹೌ ಇಟ್ ವಾಸ್ ಡ್ರೀಮ್ಸ್ ಅಲ್ಲೇ ಬರೀದ ಅವನಾಗಿದ
1: ಮಗ ಮಸ್ತು ಖುಷಿ ಇದೆ ಐ ವಾಸ್ ವೆರಿ ಹ್ಯಾಪಿ ಅಟ್ ಸೇಮ್ ಟೈಮ್ ಅವ್ರ ಮಗ ಈ ಇದಲ್ಲಿಗೆ ಓಕೆ ಆತ ಎಲ್ಲ ಹಂಗೆ ತಂಚ ಮತ್ತೆ ಕಾಲೇಜ್ ಅಲ್ಲಿ ತಾಗಿ ವಾಟ್ ಇಸ್ ಗೋಯಿಂಗ್ ಆನ್ ಇನ್ ದೇರ್ ಮೈಂಡ್
0: ಸಂಗಲ್ಲಿಂಗಿನ ಹಾಗೆ ಬಟ್ ಈ ಸ್ಟ್ರೈಟ್ ಸ್ಟ್ರೈಟ್ ಅವೇ
1: ನೋ ಇಟ್ ಈ ಸೆಡ್ ಇಟ್ ಈ ಸೆಡ್ ಇಟ್ ಈ ಸೆಡ್ ಇಟ್ ಹೀ ಡಿಡ್ ಇಸ್ ರಿಸರ್ಚ್ ಇನ್ ಮೈ ಅಬೌಟ್ ಮ್ಯಾಂಗ್ಳೂರ್ ಈ ಸೆಡ್ ಇಟ್ ಆ್ಯಂಡ್ ಬಿಯಾಂಡ್ ದಟ್ ಐ ಡೋಂಟ್ ಥಿಂಕ್ ದಟ್ ಶೋಸ್ ಯು ದ ಕ್ಯಾಲಿಬರ್ ಆಫ್ ದ ಟೈಪ್ ಆಫ್ ಮ್ಯಾನ್ ಇಯರ್ಸ್ ಹೀ ಸ್ಟಡೀಡ್ ಮ್ಯಾಂಗ್ಳೂರ್ ಸಿ ಬಿಫೋರ್ ವಿ ಡೂ ಅ ಪ್ರಾಜೆಕ್ಟ್ ಎನಿವೇರ್ ಆಮಿ ಸ್ಟಡಿ ಕರ್ತಾ ಆಮಿ ಪೊಳೆದ ಕಾಲೆ ಆಯಸ್ ಈ ಲೊಕೇಶನ್ ಅನ್ಕಾಲೆ ಈ ಏರಿಯಾ ಅನ್ಕಾಲೆ ಆಕೇಶ ಹೈಲೈಟ್ ಕರಿ ಆಯ್ತು ಪೂರ ಚಿಂತ ಆಮಿ ಸೇಮ್ ರೀತಿ ವೆನ್ ಹೀ ಕೇಮ್ ಟು ಮ್ಯಾಂಗ್ಳೂರ್ ಹಿ ಸ್ಟಡಿಡ್ ಅಬೌಟ್ ಮ್ಯಾಂಗ್ಳೂರ್ ಹಿ ಇಸ್ ನಾಟ್ ಜಸ್ಟ್ ಕಮ್ ಅಂಡ್ ಸೆಡ್ ಯು ನೋ ಎಲೋಸಿಸ್ ಲೈಕ್ ಐ ಕಾಲ ಮುಂದೆ ಸಂಗ್ಲಿ ರಿಸರ್ಚ್ ದಟ್ ಈಸ್ ಅ ಕ್ಯಾಲಿಬರ್ ಆಫ್ ಮ್ಯಾನ್ ಇಯರ್ಸ್ ಐ ಆಮ್ ವೆರಿ ಹ್ಯಾಪಿ ಎಲೋಸಿಸ್ ಮೈ ಎಂಟೈರ್ ಫ್ಯಾಮಿಲಿ ಸ್ಟಡಿಡ್ ಇನ್ ಎಲೋಸಿಸ್ ಡ್ಯಾಡ್ ಮಾಮ್ ಸಿಸ್ಟರ್ ಗ್ರ್ಯಾಂಡ್ ಪೇರೆಂಟ್ಸ್ ಎವ್ರಿ ಒನ್ ಸೊ ಟು ಹ್ಯಾವ್ ದಟ್ that you know our alma mater has also got that recognition I'm very happy
0: okay so dion must thanks to as radio saranga kailya ka talo molo karyakraman participate kailya tuja misavan

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಕೋಟಿ ಚೆನ್ನಯ್ಯ. ಪ್ರಸಂಗ ರಚನೆ ಅನಂತರಾಮ ಬಂಗಾಡಿ. ಭಾಗವತರು ದಿನೇಶ್ ಅಮ್ಮಣ್ಣಯ್ಯ. ಮೃದಂಗ ಮೋಹನ ಶೆಟ್ಟಿಗಾರ. ಚೆಂಡೆ ರಾಮಕೃಷ್ಣ ಶೆಟ್ಟಿಗಾರ. ಪಾತ್ರವರ್ಗ ಕೋಟಿ, ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ, ಚೆನ್ನಯ್ಯ ಸದಾಶಿವ, ಪೆರುಮಳ ಅಳಿಕೆ ಲಕ್ಷ್ಮಣ ಶೆಟ್ಟಿ, ಕಿನ್ನಿದಾರು ಪುಂಡರಿಕಾಕ್ಷ ಉಪಾಧ್ಯಾಯ, ಕೇಮರ ಬಳ್ಳಾಲ ಪುಳಿಂಚ ರಾಮಯ್ಯರೈ, ಪಯ್ಯ ಮಿಜಾರು ಅಣ್ಣಪ್ಪ, ದೇವ ಬಳ್ಳಾಲ ತಿಮ್ಮಪ್ಪ, ಚಂದುಗಿಡಿ ಅರುವ ಕೊರಗಪ್ಪ ಶೆಟ್ಟಿ. ಇದೀಗ ಕೋಟಿ ಚೆನ್ನಯ್ಯ ತುಳು ಯಕ್ಷಗಾನದ ಮೊದಲನೇ ಕಂತು.

ಹೆಣ್ಣು ಪಡು ಮಲೆತ ರಾಜಕೀಯ ಶರೀರಗು ಮತ್ತಿತ್ತಲಕ್ಕೆ ಇತ್ತನ ಮಲ್ಲಯ ಬುದ್ಧಿವಂತನ ಕೋಟಿ ಜನ ಕೆರಿಯರ್ ಕೆರಿಯರ ಜನ ಗಡಪುಂಡಲ ಬತ್ತ ಜಗತ್ತ ಏರಿಯವು ಕೋಟಿಯ ದಾನ ಕೋಟಿಯೇ

0: ದಾನಯ ಕೋಟಿಯೇ
1: ಬಲ್ಲಾಳ್ರೆ.
0: ದಾನಂದರೆ ತಾಯ ಕೋಟಿಯೇ
1: ಹೂವ
0: ಜವನತ್ತಿಗೆ ಅಹಂಕಾರ ನೆತ್ತಿಗೆ ಏರ್ದು ಬೈತರಣ್ಣ.
1: ಹ್ಮ್
0: ಜೆಂಡಲ್ಲ ಮಣ್ಣಲ್ಲ ಒಟ್ಟಿಗೆ ದಂಕೆರೆ ಮಂತಾರ.
1: ದಾಯಗಿಂಚ ಪಂಡಾರ
0: ಮಲ್ಲಯ ಬುದ್ಧಿವಂತನೇ ಕರ್ಲ ಕೊಲೆಗಾರ ಶಿಕ್ಷೆಗೆ ತಯಾರಲ್ಲ
1: ಶಿಕ್ಷಕರ್ಪರೇ ಬಲ್ಲಾಳ್ರೆ.
0: ಹಾ

0: ಬಲ್ಲಾಳ್ರೆ
1: ದಾನ ಬಲ್ಲಾಳ್ರೆ
0: ರಾಮನ ಪಾದುಕೆನ ಸಿಂಗದನತ್ತ ಮಿತ್ತದಿದು ಭರತೆ 14 ವರ್ಷ ಆಳ್ವಿಕೆ ಮಲ್ತೆಗೆ ಅಲ್ಪ ರಾಮನ ಪಾದುಕೆನೆ ಅಂದಡ್ಲ ಇತ್ತಮಿತ್ತ ಊರ್ದ ಜನಕ್ಕಿಳಗಿತ್ತನ ಗೌರವಡ್ದು ಆಡಳಿತ ಪೊರ್ಲುಡು ನಡತ್ತನು ಎಂಕುಲ್ಲ ಅಂಚನೆ ಪರ್ಮಲೆದ ಪಟ್ಟದ ಮಣೆತ ಮಿತ್ತು ಕುಲ್ಲಿನಾರೇನು ದೇವರೆಂದು ತೆರಿನಕುಲು ಈ ಮಣ್ಣುಡು ಪುಟ್ಟಿನಕುಲು ಎಂಕುಲು ಪರ್ಮಲೆದ ನುಪ್ಪುದ ಸತ್ವ ಎಂಕಲ ನೆತ್ತೆರಡು ಪರಿತೊಂದುಂಡು ಸತ್ಯನೇ ಪಂಪೆ ಬಲ್ಲಾಳ್ರೆ ಬುದ್ಧಿಯಂತಗಲ ಎಂಕಲೆಗಲ ಇತ್ತನ ನ್ಯಾಯ ಎಂಚಿನ ಹಿರೆಗೆ ತೆರೆದನವು ಎಂಕಲವಲ ಈ ಒರಿಯಕ್ಕೊರಿ ಸಮಪೋಪು ಜಿಂದು ತೆರೆದತ್ತೆ ಈರೇ ಕಂಡೋನು ಪಾಲುಮಲ್ತದು ಕೊರಿನಾರೆ ಎಂಕಲ್ನ ಕಂಡಕೋರ್ನ ಪೊರ್ತುಡು ಅವೇ ದಿನಕ್ಕು ಆರ್ಲ ಕಂಡಕೋರಿಯರು ಎಂಕಲವಲ ಈ ನೀರ್ದ ವಿಷಯಡು ವ್ಯಾಜ್ಯ ನಡತ್ತನು ಐರ್ದಾತ್ರ ಎಂಕಲ್ನ ಬುಣ್ಯಕ್ಕೆ ಮುನಿಯರು ಆಂಡಲಾಯನು ಸಮಾಧಾನಡು ಆ ಬುದ್ಧಿವಂತರ ಪನ್ನಂಡ ಎನ್ನ ಪಾತಿರನು ಕೇಂಡಿಜರು ಎಂಕ ನೆರಿಯರು ಎನ್ನ ಜಾತಕಲಗ ನೆರಿಯರು ಎನ್ನ ಅಮ್ಮಗ ಅಪ್ಪೆಗ ನೆರಿಯರು ಯಾನು ಸಮಾಧಾನುಡಿತ್ತಂಡಲ ಎನ್ನ ಮೆಗ್ಗೆ ಚೆನ್ನಯಗ ಬತ್ತಿನ ಪಿಸಿರು ಬುಡು ಸೈಯಡಿಂದ ಯಾನು ಪಂಡಡ್ಲ ಎನ್ನ ಪಾತಿರನು ಕೇನಂದೆ ಸೂರ್ಯ ಪಾಡ್ದು ಬುದ್ಧಿವಂತನ ಕೇರಿನ ಅಂದು ಬಲ್ಲಾಳ್ರೆ
2: ಶಿಕ್ಷಕರ್ಯರ ಈ ಏರಿಯೋ

0: ಬುದ್ಧಿವಂತ ಬಾತಿಗೆ ಪಾತೇರ್ಬನು ಇಜ್ಜಿ ಎಡ್ಡಂದ್ರೆ ಏನ್ರ ಮಾಡದವನ್ ಪ್ರಯಪಲಯ ಅಂತ ಯಾರಜ್ಜಿ. ಈ ಪಡುಮಲಿತ ಪಟ್ಟಡು ಯಾನೂರಿ ಕುಲಂಗುಲ್ಲೆಂದು ಎನ್ನ ನೆನಪು ನಿಕ್ಕ ಬೋಡಿತೇನೆ. ಪಡುಮಲಿಟ್ ಅಪರಾಧ ಮಂತ್ರಕ್ಕೆ ಸರಿಯಾದ ಶಿಕ್ಷೆ, ಎಡ್ಡನ್ ಲಕ್ಕಳಿಗೆ ರಕ್ಷೆ, ಹೊರಪನ ಅಧಿಕಾರ, ಪೆರುಮಳ ಬಲ್ಲಾಳಗ ಅತ್ತ ಬೇರೆ ಜಾತ್ರೆ ಪಟ್ಟದ ನಂಚಲ ಕೋಟಿ ಜನ ಯಾರಾಗ
1: ತದಕುಲಗೆ ಇತ್ತ
0: ಯಾನು ಮನ ಪಡುತ್ತನ ಬೇಲೆ ನಿಕ್ಕಲು ಮಂತರನೊಳಗ ಎನ್ನ ಮೂಂಕು ಕೊಯ್ದು ಮೋನೆ ತೀರೆ ಕನ್ನಡಿಗೊರಲೆ ಕಾಣು. ಅತ್ತು ಎನ್ನ ಪಡುಮಲಿತ ಪಟ್ಟಗೂ ಎಡತ ಕಾಡು ನಿಕ್ಕಲು ದುಂಕಲೆ ಕಾಣು. ಮರ್ಯಾದೆ ತರು ಕೊಲೆಗಾರಗ ಸರಿಯಾದ ಶಿಕ್ಷೆ ನಿಕ್ಕಲ ತರೆಗಡುಪುರವೇ ತಯಾರಾಗಲಿ.
1: ತರೆಗಡುಪುರ ಬಲ್ಲಾಳ್ರೆ
2: ಒಂದು ವಿಚಾರ ದಾನೆ.

0: ಅಣ್ಣ, ಈ ಬಂಟವನಕ್ಕೆ ಬಂದಾಗ ಅನ್ನೇ ಮಲ್ತನ್ನ ಇತ್ತನಂಚಿನ ಗಜರಕ್ಕ ಸೇಪ ಅನ್ಪನ ಆಯ್ನ ಕೆರಿಯನಮ್ಮ ಆಗ ಸರಿಯಾದಂಚಿನ ಶಿಕ್ಷೆಯನ್ನು ಕೊರ್ತಾಂಡತ್ತ ನಮ್ಮ ನನ್ನ ದುಮುಪೋಯ್ಯ ದುಮುಪೋಯಿ
1: ದುಮ್ಮು ಬಂದಾಗ ಏನ್ ಕೊಂಚ ಆಲೋಚನೆ ಅಪ್ಪಣಂಬೆ
0: ದಾನೆ
1: ಬೆಮ್ಮೆರಗ ನಮ್ಮ ಪರಕೇನು ಸಂದಾಯ ಅಪ್ಪೆ ಪಂಡಿನ ಪರಕ್ಕೆ ಭಕ್ತಿಡ ಸಂದಾಯ ಮಲ್ತಿದೆ ಕಾಣ ಅಂದ್ ಅಂಡ ನಮ್ಮ ಅಪ್ಪೆ ನಮರ್ದು ದುಂಬು ಪೆದ್ದಿನಾಲು ನಮ್ಮ ಪಲಿ ವರ್ತಿ ಇತ್ತಲ್ಗತ್ತ
0: ಅಂದಿಗೆ
1: ಅಲ್ಲೇ ನಂದುವೇ ಪಂಜದ ಊರಿಗು ಕೊರ್ತುನು ಒಂದು ಪನ್ಪುನ ಕೇಂದೆ
0: ಪನ್ಪುನ ಎಲ್ಲ ಕೇಂದ್ರ
1: ಬತ್ತದ ಎತ್ತಿನ ಊರ್ಲ ಪಂಜನಿ
0: ಅಂದ್
1: ಅಂಡ ಅಲ್ಪ ಓಲುದಾನೆ ಎಂದು ನಂಗೆ ತೆರಿಯಂದ
0: ತೆರಿಯಂದ
1: ನಮ್ಮ ಭಾವನ ಪುದರ್ ಪಯ್ಯ ವೈದ್ಯ ಎಂದಿಗೆ
0: ಅಂದ್
1: ಪಯ್ಯ ವೈದ್ಯರಂತ ತೂಡುಂದಾಂಡ ಆರ್ನ ಇಲ್ಲು ತಿಕ್ಕೊಡ್ಚ
0: ಅಂಚಂಡ
1: ತುಕಂದುವೇ ಸಾದಿಡ ದುಂಬು ಪೋಯ್ ಏರಾಂಡ್ಲ ತಿಕ್ಕಂಡ ಕಳ್ಳ ಕೇನ್ಗ
2: ಏರ ರಡ್ ಜನ ಜವಣಿರ್ಗೆ ಏನನ್ ಕೇಳ್ಬೇರ್ಗೆ ಈ ಊರ್ದಕ್ಳತ್ತು ಪರ ಊರ್ದಕ್ಳು ಅವಳ ಆಯಂಬೆ ಎಂದು ಬನ್ಪುನ ಒಂಜಿ ನರಮ ನೀ ತೋರ್ತಿ ಹನ್ನಡ ಒಂಜಿ ಎದುರಿಡು ಆಯಂಬೆ ಎಂದು ಪಂಡಿ ಜನ ಇಜ್ಜಿ ಆ ಬಣ್ಣ ಮುಕ್ಕಳನ್ನ ಬುಳಿಯ ಓಡಿ ಮುಟ್ಟದ ಏರು ಅನಿಕ್ಕುಳ್ ನಕ್ಕುಳ ಮಕ್ಕಳು ಎನ್ನ ಕೇನು
1: ಓಪಣು
2: ಯಾನು ಮೃತ್ಯ ಬೋಪುಣು
1: ಮುಲ್ಪ ಪೈ ಎನ್ವಂಡ
2: ಎಂಚ
1: ಪೈ
2: ಪೈಯೇನ
1: ಅಂದ್
2: ದಾನೆ
1: ಬಿರುವರೆ ಪೈಯ ಪೈಯ ವೈದ್ಯ
2: ಏರಿ ಅವೇ ಒಂಚೂರು ತಿರ್ತು ಮಿತ್ತು ತೂದು ಬಾತಿರ್ಲ ಪೈಯೇನ
1: ಅಂದ್
2: ನಿನ್ನ ಮುಂಕು ದೊಡ್ಡ ಹಿಡಿದು ತಾಳ್ದು ತಿರ್ತು ಬುರ್ದೇನೆ ಬೊಕ್ಕ ಬಾರಿ ಪಾತಿರುವ
1: ಬೊಕ್ಕ ಪೈಯ ಅನ್ನೇರು ನೋಡ
2: ದಾನೆ ತಿಗಲೆ ಉಂಡು ಬಂಡದು ಪಾತಿರ್ನ ಈ ಪ್ರಾಯದ ಆಯಮ್ಮೆ ಎಂದು ಬಂಡ್ಪನ
0: ನಾನು ಜೋರ್ ಮಲ್ಪ
2: ಜೋರ್ ಮಲ್ಪ ಈ ಏರಿಯ ಹೇಳಿಕೆ ಚಂದು ಒಣಸ್ಕ ಬರ್ಪಣೆ
1: ಆಗ ಒಂಚೂರು ಪಿಸಿರ್ ಬರ್ಪಣೆ ಚ
2: ಆಗ ಪಿಸಿರ್ ಬರ್ತೀನಿ ಎಂದು ಕಸಂಟು ಉಂಡು
1: ಮೇಲುಗಳಾಗಿವೆ
2: ಮೇಲುಗಳಾಗಿಂಡ ದಾನೆ ಅನ್ನಯ್ಯ ದಾನೆ ಈ ದಾನೆ ಬಾರಿ ಮಲ್ಲ ಜವಣಿ ಬಂಡದ
0: ದಾನೆ ಬಾರಿ ಪಾತಿರುವ
2: ಪಾತಿರ್ ಅಂದ ದಾನೆ
0: ಈಗ ಪ್ರಾಯ ಆತನಂದು ಗೊತ್ತುಂಡ ಬೊಕ್ಕ ಪ್ರಾಯದ ಮರಲ ಪೂರ ಅಂತ ಗೊತ್ತುಂಡ
2: ಜೋಕಳಾಟಿಕಂಡಿ ಇತ್ತೆ ಇತ್ತೆ ಮುಗಿಪುವ ಗೊತ್ತುಂಡ ಪಾತಿರ್ ಬುಡಿಯ
1: ಅನ್ನ ಒಂಚೂರು ಪೆದಂಬು ಪಾತಿರ್ನ ನಿನ್ನಲ್ಲಿ ಒಂಚೂರು ಹೆಚ್ಚಿಗೆ
0: ಹೆಚ್ಚಾಂಡ
1: ಅಂಚ ಮಾತ ಕೈಮಲ್ ಪರವಲ್ಲಿ ಏತನ್ಲ ನಮಾಡ್ದಂತೆ ಪ್ರಯೋಗ ಮಲ್ಲೆ ಪಡು ನಂಗಿತ್ತ ಪಯ್ಯ ವೈದ್ಯ ಇಲ್ಲಿ ತಿಕ್ಕು ಜತ್ತ ಆಯ್ನಾತು ಬೇಗ ನನಗ್ ಸಾದಿಡೇರ್ದಲ್ಲ ಕೇಂದ್ರ ಪ್ರಯೋಜನ
0: ಜಿಜ್ಜಿ
1: ಪಯ್ಯ ವೈದ್ಯ ಅಂದ್ಲೆ ಎತ್ತೊಂದೇ ಪೋಯ್ ಓ ಪಯ್ಯ ವೈದ್ಯರೇ
0: ಓ ಪಯ್ಯ ವೈದ್ಯರೇ
2: ಓಯ್ ಪಣಿ ಅಮಸರ ಅಂಡ ಅಂದ್ಯನ್ನ ಬೋನಿಗ್ ಮರೇರೆ ಪಿದಾಡಂದು ಬಂದಾಗ ಆಯಂಬಿ ಅಂದದು ಉಳ್ಳೇರಿ ಎಂಚಾಯಿ ತಿಗಲೆ ಹೇಳ್ಕೊಲು ಅಂದು ಒರಿನ ತಿಗಲನ್ ತಿಗತನ ಒಂಜಿ ಒಂಜಿ ಕೋಲ್ದ ಪಲ ಇವರು ಬೊಕ್ಕೋರಿಯನ ಕೈಕಾರು ಕಡ್ತಂಡ ರಡ್ಡಿ ಇಲ್ಲಿಗೆ ಕಂಡಿ ಬಾಕಿಲು ಮಾಡ್ಬೋದು ದಾನೆಪ್ಪ ತಿಗಲೆ ಜಂದು ಇಂಚನೆ ಏರ್ನ ದೋಟೋಡು ಬಜ್ಜಿ ಉಂಡು ಏರ್ನ ಕಟ್ಟಪ್ಪನ ಇಟ್ಟು ಬಣ್ಣಂಗಾಯಿ ಉಂಡು ಕಿರ್ಗೊಂದು ವರಪುನು ಆ ಉರ್ಮುಗಿದ್ದು ನೀನು ಚಟ್ಟುಕೊರ್ಕಂದು ಇಡೇ ಬತ್ತದಿರ್ದೋಜುಂಡು ಎನ್ನ ಸೋಲುಗು ಯಾಣ್ಲ ಪಾತೇರ್ನಿ ಅವಳ ಈ ಪ್ರಾಯದ ಬರ್ತೋಡು ಅದೋಟು ಬಿಟ್ಟಿನಟಾಂಡು ಸಮಕಟ್ಟು ದೀಟ್ರು ಎರಡ ಎನ್ನ ಅಪ್ಪುದಾರಿ ಜಂದು ಇಲ್ಲ ಸೈ ಜಂದು ಇವತ್ತು ಎಂಕ ಬಿಡ್ಚಾಂಡು ಓಯ್ ಒಂದು ಕಾರ್ಗದಾನೆ ಮರೆಯರೆ ಬನ್ನಗ ಸರಿ ಇತ್ತು ನಮ್ಮ ಕಾರು ಓಯ್ ಕಾರ್ಗದಾನೆ ಅಂಡಂದು ಬರ್ಪುಂಡಿಯೇ ಆ ಪೂಜೆ ನಡಪ್ಪರೆ ಓಯ್ ಒಂದು ಓ ಬಹು ಸಂಚ ಅವು ಯಾನ ಅಡಿಕೆ ಬುರ್ದತ್ತಿ ಅಡಿಕೆ ಬುರ್ನ ಲಕ್ಕೆರೆ ಬಿಡ್ತಿದ್ದೀರಿ ಮರೆಯರೆ ಮುಸುಂಟು ಬತ್ತು ನೆಲ್ಲಕ್ಕೆ ಉರ್ದು ದಿನೀವ್ ಅನ್ಪೆ ಜವನೀ ರೆಡ್ಡಿ ಅಂತ ನಗಳು ನಾನು ಒಂಜ ಹಾಕೊಂಡ ಸೈಪೆ ಕಂಡು ತೆರಿದೇ ಬಿಡ್ದು ಬೈದು ಎಂಗ್ಲಲ್ ತಲ್ ನಾನು ಕರಿಯನ್ನು ಗಟ್ಟಿ ಉಂಡು ಪೋಯರತ್ತೆ ಇತ್ತೆ ನಾನು ಇಲ್ಲಡೇ ಒಪ್ಪು ನೆಂಚ ಯಾನು ಈ ತೊರತಲ ಪೆಟ್ಟು ತಿಂದದ್ದು ಬತ್ತಿನ ಗೊತ್ತಿದ್ಯಲ್ಲ ಕುರ್ದು ಬತ್ತಿನ ಮಾತ್ರ ಗೊತ್ತು ಮಲ್ಲತ್ತು ಪೋಪ್ಯಾವೇ ಪಣ್ಣುಡ್ಚಿ ಎರಡಲ್ಲ ಬೊಡ್ದಿಡಗತ್ತ ಅಲ್ಲಿನ ಸಮಾಧಾನ ಮಲ್ಪೋಯ ಮಲ್ಲತ್ತು ಪೋಪ
1: ಪಯ್ಯ ವೈದ್ಯರೇ
3: ಓ
1: ಏರಿಲ್ಲ
3: ಎಂಕಲು
1: ಪಯ್ಯ ವೈದ್ಯರು ಇಜ್ಜರಾ
3: ಇಜ್ಜರತ್ತೆ
1: ದೂರ ಹೋತೇರು
3: ಮುರ್ತೇ ಬೋತೇರು
1: ಇತ್ತ ಬರುವೆರೆ
3: ಹಾ ಅಂತ ಕಾಣಿಸದ್ ಬರುವೆರು
1: ಅಂದಪ್ಪ
3: ಓ
1: ಎಂಕ್ಲಗಂತೆ ಬಾಜಲಾಪುಣ ಒಂಚೂರು ನೀರು ಬಡತ್ತೆ
3: ಅಂದೆ
1: ಅಂದ್
3: ಹಾ ಬ್ರಾಣಿರಂಡ ಪದ್ಮದ ಕಟ್ಟೆಂಡು ಅವಳು ಕುಲ್ಲುಲೆ ಒಕ್ಕೆಲಕ್ಕಲಂಡ ಪೆಲತ ಕಟ್ಟೆಂಡು ಅವಳು ಕುಲ್ಲೆ ಜಾತಿದ ಕಲಂಡ ಚಾವಡಿ ಬರ್ತದೆ ಬರುಲತ್ತೆ
1: ಚೆನ್ನಯ್ಯ ಅಣ್ಣ ಬ್ರಾಣಿರಂಡ ಪದ್ಮದ ಕಟ್ಟೆಡು ಕುಲ್ಲುಲ್ಗೆ
0: ಅಂದ್
1: ಬಂಟೇರ್ನ ಕುಲಂಡ ದುಂಪೋಡು ಕುಲ್ಲೋಡಿಗೆ ಜಾತಿ ದಕ್ಕುಲ ಅಂಡ ಜಗಲಿಡು ಕುಲ್ಲೋಡಿಗೆ
0: ಅಂದ್
1: ಜಾತಿ ದಕ್ಕುಲೆ ಅಂದಿರ್ಲ ನಮ್ಮ ಈ ನಿತ್ಯ ಪ್ರಕಟ ಮಲ್ಪನ ಬಡ್ಚಿ
0: ಬಡ್ಚಿ
1: ಐಕ್ ಸಲ ಅದು ದುಂಪೋಡೇ ನಮ್ಮ ಕುಲ್ಲುಗ
0: ಅವ್ಯ
1: ನೀರ್ ಕೊರ್ಪಾರಪ್ಪ ಅಂತೆ
3: ಕೊರೋಲಿ ಅಲೆ ನೀರ್ ಪತನ್ ಬತ್ತೆ
1: ಅಪ್ಪ
3: ಓ
1: ಅಂಡ ನೀರ್ ಪರೊಡ್ಡ ದುಂಬು ಒಂಜಿ ಪಾತೆರ
3: ಎಂಚಿನ
1: ಎಂಕುಲು ಓಲು ನೀರು ಮುಟ್ಟೊಡ್ಡಲ
0: ಆ
1: ನೀರ್ ಕೊರ್ನಕುಲು ಏರು ಎಂದು ತೆರೆಯು ನೋಡು ಐಕ ಸಲ ಅದು ಈರ್ ಓಲು ಪುಟ್ಟಿಯರು ಓಲು ಬುಲೆಯರು ಇರ್ನ ಕತೆನಂತೆ ಪನ್ಬಾರಪ್ಪ
3: ಎನ್ನ ಕತೆ ಪಣರ ಏರು ಏಳು ರಾತ್ರಿ ಏಳು ಪಗೆಲು ಬೋಡ ಅವತ್ತೆ
1: ಅಂಡಲ ಅಂತ ಎಲ್ಲಿ ಮಲ್ತದ ಪನ್ಲೆ
3: ಅವು ಪಣ್ಪೇಕೇನ್ಲಿ

0: ಜೋಂಕ್ಲೆ
1: ಅಪ್ಪ
0: ಬ್ರಹ್ಮದೇವರೇ ಕಾಂಜಮಕ್ಕಿಂಜ ಓಪನ್ ಪೀರಡ್ಡು ಪಕ್ಕಿಲೇನು ಸೃಷ್ಟಿ ಮಲ್ತದ್ದು ತಗದಂಗಡಿ ಆ ದುಪ್ಪಲೇನು ಬಂಡದು ಭೂಲೋಕಗ ಕಡಬಿಡದು ಕೊರಿಯರಿಗೆ ಅಂಡ ಆ ಭೂಲೋಕಗ ಬತ್ತಿ ಸಾತಗಿ ಕಣ್ಣನೆ ಬಿಡದಿ ಹಾಯಗೆ ಪೊಣ್ಣು ಪಕ್ಕಿ ಬಂಜನಾಲ ಅಂಡು ಏಳು ಕಡಲ್ದ ಆಪೆಳ್ಳಿತ್ತಿನ ಬೊಲ್ದು ತಾಮರದ ಪೂತ ಕೀಪತಿ ನೋಡು ಉಂದೈಕ ಆಸೆ ಅಂಡಿಗೆ ಆಣು ಪಕ್ಕಿಡ ಪಣ್ಣಿಂಡಿಗೆ ಅವು ಪತನ್ ಬರೆಯರ ಪೋಂಡಿಗೆ ಕೀಪತಿ ತಿನ್ಪುನ ಪೊರ್ತುಡು ಸೂರ್ಯ ದೇವರ ಕಂತೇರಿಗೆ ಆ ಪಕ್ಕಿ ತಾಮರದ ಪೂಲ ಅದು ಪೊಂಡಿಗೆ ಆಣು ಪಕ್ಕಿ ಬತ್ತಜೀನ್ ಪಣಪಿನ ಆ ದುಕ್ಕೋಡು ಆ ಪೊಣ್ಣು ಪಕ್ಕಿ ಪರಕೆ ಬಣ್ಣಿಗೆ ಸುರುಟು ದೀನ ತತ್ತಿನ ದೇವರಿಗೆ ಪಣ್ಣ ಬ್ರಹ್ಮ ದೇವರಿಗೆ ಅರ್ಪಣೆ ಮಲ್ಪು ಎಂದು ಪಂಡದು ಮಾರನೆ ದಿನ ಆ ಅಣ ಪಕ್ಕಿ ಬತ್ತಂಡಿ ಅಂಡ ದೀನ ತೆತ್ತಿನ ಪತಂದು ಪೋನಗಾ ಕೊಕ್ಕುಡು ಪತಂದು ಬೋಂಡ ಅವು ಮಡೆ ಹಾಪುಂಡತ್ತೆ ಕಾಂಡ ಪತಂದು ಬೋಂಡ ಮೈಲಿಗೆ ಹಾಪುಂಡತ್ತೆ ಅಂಚಾದ ರೆಂಕೆ ರೆಂಕೆ ಜೋಡಿಸಾದು ಆ ತೆತ್ತಿನ ಪತಂದು ಪೋನಗಾ ಆ ಕವು ಕಡಲು ಪೂರ್ಣಿಗೆ ಅಂಡ ಓಬಣ್ಣ ಭಟ್ರ ಬಣ್ಣಪಿನ ಭಟ್ರ ಮೀಯರ ಬತ್ತಿನಾರು ಆ ತೆತ್ತಿನ ಬಂಡ ಬಂಗಾರದ ಬಣ್ಣದ ಲಕ್ಕತ್ತಿನ ತೆತ್ತಿನ ಪತಂದು ಬೋದು ಕಲ್ಲ ಕಲಮಿಡಿದಿಯರಿಗೆ ಅವು ಪೊಣ್ಣು ಬಾಲಾಂಡಿಗೆ
1: ಓಹೋ
0: ಆಂಡ ಪ್ರಾಣಿರಡೊಂಜಿ ಕಟ್ಟುಂಡತ್ತೆ ಮದ್ಮಾಡದು ಮದ್ಮಲಾಂಡ ಕಣ್ಣಿಗೆ ಕುಂಟು ಕಟ್ಟದು ಕಾಡಿಗೆ ಉಡುಪಿನ ಅಂಚನೆ ಆ ಪೊಣ್ಣು ಬಾಲೆ ಮದ್ಮೇಲಾಂಡ ಮಣಪಿನ ನೆಪಕ ಬೋಡಾದು ಕಣ್ಣಿಗೆ ಕುಂಟು ಕಟ್ಟದು ಕಾಡಿಗೆ ಉಡಿಯರಿಗೆ ಆ ಕಾಡಿಡು ಆ ಪೊಣ್ಣು ಬೊಬ್ಬೆ ಪಾಡಂದುಪ್ಪನಗ ಭೀರ್ಮ ಬೈದೇರು ಪಣಪಿನಾರು ಬೊಬ್ಬೆ ಕೇಂದಿದ್ದು ಆ ಬಾಲೆನ ಇಲ್ಲಗಲೇ ತಂದು ಹೋದು ದೇಹಿ ಪಣಪಿನ ಪುದರ್ದಿದ್ದು ಕರ್ಗಲ್ಲ ತೋಟದ ಕಾಂತಣ್ಣ ಬೈದರಿಗೆ ಮದ್ವೆ ಮಲ್ತು ಕುರಿಯರಿಗೆ ಆಲೆಡು ಪುಟ್ಟಿನಾರೆ ಯಾನು ಕಿನ್ನಿದಾರು ಒಂದು ಪಂಡಿದು ಕಡೀರ್ದ ಮಗಳಾದ ಪುಟಿಯ ಏನ ನೀಡಿಗೆ ಮದ್ವೆ ಮಲ್ತು ಕೊರಿತೀರಿ ಎನ್ನ ಕತೆ ಕೇಂದರತ್ತೆ ನನ್ನ ಅಂಡರ ನೀರು ಪರಲತ್ತೆ
1: ಕಡೀರಿಂದ ಮಡೀರಿಂದ ಬೋಡಾ ಕೊಡ್ಚ ಅಂಚಾಂಡ ಈರ್ನಪ್ಪ ಈರೇನು ಪೆದ್ದಿ ನಡೆದು ಬಕ್ಕ ಜೋಕುಲೇನು ಪಡೆತ್ತೀರಾ ಆ ಕಥೆ ದಾಲೈರೇ ಗೊತ್ತುಂಡಿ
0: ನಿಖಲೆಗೆ ನೀರು ಪರ್ಪರು ಜಿಂಜ ಬಂಗಂಡು ಕತೆ ಉಂಡು ನನಲ
1: ದಾನೆ
0: ಪಡುಮಲತ ಪೆರುಮಲ ಬಳ್ಳಾಳ್ರಿ ಬೋಂಟೆ ಪೋಯರಿಗೆ ಕಾರಿಗೆ ಮುಳ್ಳು ಕಂತುಂಡಿಗೆ ಏರಿಡ್ದ ಮರ್ದು ಕೊರ್ದು ಅವೇನು ದೆಪ್ಪರೆ ಆವಂದ ಪೋಂಡು ಎನ್ನಪ್ಪೆ ದೇಹಿ ಪೋದು ದಿಂಜಿನ ಬಂಜಿನಾಳು ದಂಡಿಗೆ ಕೊರ್ದು ಕಡಬಿಡ್ದು ಕೊರ್ದಿತ್ತೇರಿ ದಂಡಿಗೆದ ಕೊಂಬುಗು ಕೈಪತ್ತೊಂದು ಬೂಡು ಪೋಯರು ಮರ್ದು ಕೊರಿಯರು ಆ ಕಾರುಬೇನೆ ಗುಣಾಂಡು ಆಂಡ ಪಿರ ಬನ್ನಗ ಬಂಜಿಬೇನೆ ಸುರುವಾಂಡು ಬೂಡ್ದ ಅರಟೆ ಅಮರ ಜೋಕ್ಲಿಗೆ ಜನ್ಮ ಕೊರಿಯರಿಗೆ ಬಲ್ಲಾಳ್ರು ಕೋಟಿ ಚೆನ್ನೇರಿಂದ ಪಂಡಿದು ಪುದರ್ದಿಯರಿಗೆ ಆಂಡ ಜೋಕ್ಲನ ಮಡಮೈಲಿಗೆದ ಕುಂಟುನ ಅರ್ಧನ್ ಬರಿಯರೆಂದು ಪಂಡಿದು ಅಪ್ಪ ಪೋನಗ ಗೆಂದದಾರದ ಮಡಲು ಬೂರ್ದು ಆರು ತೀರುಪೋಯರಿಗೆ ಆ ಮೆಗ್ಗೆಡ್ಲೆನ್ ತೂಪಿನ ಭಾಗ್ಯ ಎಂಕಿಜ್ಜ ಅಂದ ಪೋಂಡತ್ತ ಅಂದು ಪಂಡಿದು ಕಣ್ಣ ನೀರು ಪಾಡೊಂದುಲ್ಲೆ ಏಪ ಬರ್ಪೇರ ಓಲ್ ಉಲ್ಲೆರ ಎಂಚ ಉಲ್ಲೆರ ತೆರಿಯಂದ ಪೋಂಡಿ ಎಂಕಿ
1: ಅಪ್ಪೇ
0: ಓ

ಮರ್ಮನ್ ಆಗ್ಬೇಡಿ. ಐದು ರೊಕ್ಕ ಮಾಮಿ ಆತೀನಿ.

0: ಸಿಕ್ಕಾದ್ರು ಕದ ಕೋಟದ ಹುಲ ಐತಿ ಲೆಕ್ಕಲ್ಲ ಮೌನ ವೃತ್ತ ಮೌನ ಇನ್ನು ಫ್ರೈಡ್ ಐತಿ ಅಂತ ಕಾಸು ಬರ್ಪುನ ದಿನ ಅವೇನು ನನ್ನ ಓಲು ದೀಪುನಿ ಬಣ್ಣದಿಂದ ತರ ಬೆತ್ತಿರು
1: ಸರಿ ದಮ್ಮ ಸರ್
0: ಬರೀ ಅರ್ಜೆಂಟ್ ಬರ್ಬೇಕು ಅರ್ಜೆಂಟ್ ಬಾಚಲಿ
1: ಮಲ್ಲಜ್ ಮಗ ಕುಡವರ ಬರ್ತಾನೆ ದಮ್ಮ ಸರ್ ಕುಡವರ
0: ಓಕೆ ಕುರ್ಚಿ ಕುರ್ಚಿ ಮೌನ ಓಕೆ
2: ನೀರು ಮೀಪು ಜರಾ

ಬಾಣದ ಮಿತ್ತೆ ಬಾಣ

0: ಶಶಿ ಪ್ಲಾಸ್ಟಿಕ್ ಗೋಡೌನ್
1: ಇತ್ತೇನೆ
2: ಪಾಠಿ
0: ಮುಂಗೇ ಬರ್ಕ ನಾಟಕ ಅನ್ನೋ ಡೈಲಾಗ್ ಪಾತ್ರ ಮ್ಯೂಸಿಕ್ ಗ್ಯಾಪ್ ನೋಡು ಉದ್ದಕ್ಕೆ ಪಾತ್ರ ಹೋಗಿನತ್ತೆ ಅವ ಮಾಸ್ಟರ್ ಪಲ್ಲೆ ಮಾಸ್ಟರ್ ಡೈಲಾಗ್
2: ನನ್ನ ಪೇಷಂಟ್ ಡಾಕ್ಟರ್ ಬಗ್ಗೆ
1: ಸೀನೆ ಮ್ಯೂಸಿಕ್
0: ಗ್ಯಾಪ್ ನೋಡು ಮಾಸ್ಟರ್ ಈತ ಗ್ಯಾಪ್ ಅಲ್ಲ ಅಪ್ಪ ನನ್ನ ತಿಂಗಳ ಇಟ್ಕೊಳ್ಳು
2: ಹೆಂಚಿನ
0: ಬರೇ ಪುಣ್ಯ ಗೊತ್ತಾಗ
2: ಮ್ಯೂಸಿಕ್ ಗ್ಯಾಪ್ ಪೇಷಂಟ್ ಡಾಕ್ಟರ್ ಬಗ್ಗೆ ಸೀನೆ ಇದೊಂದು ಪೇಷಂಟ್
0: ಪೇಷಂಟ್ ಸಿಗದ
2: ಏ ಸಿಗದ ಕುರೆ ಸರಿ ವಚ್ಚಿ ಬಾರೆ ಮಂಡ್ಯ ಸಮಾಧಾನಿ
0: ಆರು ಮಣಿಗೆ ಬಾಯಿ ಗ್ಯಾಪ್
2: ಗೊತ್ತಾವಚ್ಚ
0: ಬೇರೆ ಬೇರೆ
2: ಎಂಜಿನ ಮ್ಯೂಸಿಕ್ ಕೊಡ್ಬ ಮಾರೆ ಟಕಾ ಟಕಾ
0: ಅವ
1: ಆನೆ ಸೈನ್
0: ಆನೆಗೆ ತಾರಾಯ್ ಬರ್ಲಿ ತಿನ್ನಾಡು
2: ಜಾಗ್ರತೆ
0: ಅವಡು ಈ ವಿಲಾನ ರೇಪ್ ಮಾಡ್ಕೊಂಡು ಮಾಸ್ಟರ್ ಜಾಗ್ರತೆ ಅವಡು
2: ಚಿಪ್ಪುಡ್ ಚಿಲ್ ಚಿಕ್ಕಮಗಳ ಬಾಯಿ ಬತ್ತಿ ಬಾತಿರ ಅಂಜೆ ಬಾತಿರ
0: ಕುಂಜಿ ಕಾವ್ಯ ಬಾಬಿಗೆ ಕೊರಡ ಬಾಬಿಗೆ ಬಾಬಿ ಲೆಟರ್
1: ಕಾವ್ಯನ ಲೆಟರ್ ಹಂಚಿಕೊರು.

0: ಸಂಬಳ ಜಾಸ್ತಿ ಕೊಡ್ತೀನಿ, ವೇಲಿ ಮಲ್ಪಿನ ಬರ್ತಿ ಬರೀ
1: ಅಮ್ಮ. ಮೋನಾಗ ಸಂಬಳ ಜಾಸ್ತಿ ಕೊಡ್ತೀನಿ, ಮೋನಿ ಕೆಲಸ ಬಿಡ್ತೀಗ ಅಮ್ಮ.
2: ಯಾರ ಸಂಬಳ ಕೊರ್ಪುಜಿ ಅದ್ಲೆ ಕೋಪಿನಾಣ ಪೋಲಿ
3: ಓ ಆತ ಮಲ ಮಲ್ಲ ಬಾತಿರ ಬರ್ತಿ ಎಂದ ಕೋಪನಾಣ ಪೋ ಅವು ಕೋಯರ ಗೊತ್ತು ನಿಂಕೆಗೆ ಇಲ್ಲಿ ಮುಟ್ಟ ಬರ್ರ ಗೊತ್ತು ನಿಗೆ ಕೋಯರ ಗೊತ್ತಿಜ ಎಂಕುನ್ ಬೆಂದಿನ ಕಾಸಿನಕ್ಕೆ ಎನ್ನು ಧರ್ಮದ ಕಾಸಿಗೆ ಎನ್ನತ್ತೆ ಎಂಕುನ್ ಬೆಂದಿನ ಕಾಸಿಗೆ ಎನ್ನು ನಿನ್ನ ಭಾರತ ಎದುರುಡು ಯಾನ ಒಂದು ಗೂಡಂಗಡಿದು ಇದೆ ಒಂದು ಕೋರಿ ಪಡೆದ ಬಿಸ್ನೆಸ್ ಬಂತದೆ ಯಾನು ಮಲ್ಲ ಚೆನ್ನಾಗಿ ಎನ್ನ ಪುತ್ರ ಕಾಸರಗೋಡು ಮೋಹನ ಇದ್ದ ಸೇಸಪ್ಪ ಈ ಬರ್ಪಿಲ ಬಲ ಎಂಟು ಜನ ಕೊಡು ಬಲ ಪೊಯ್ ಪೊಯ್ ದಲಿ ಯಾನ್ ನಿಕ್ಕ ಮರ್ಯಾದಿ ಕೊರ್ಪಿಡ ಅವ ನಿಕ್ಕಿಯ ಬಲ ಅಮ್ಮೆ ಬರ್ತಿನ ಬಲ ಯಾನ ಬರ್ಪಿಡ ಬಲ ಪೊಯ್
4: ಮಗನೆಲ್ಲ ಎನ್ನ ಮರ್ನ ಎಲ್ಲ ಪ್ಲೀಸ್ ಕಮಾನ್ ಬಾಸ್ ಕಮಾನ್.

0: ഭോജന അടി
1: ಬೇಪಾ ತಿನ್ಲೇ

ಇರ್ನ ಚಾಕ್ರಿ ಮಂತ್ರ ಕಾಲೇಜ್ಗೆ ಲೇಟ್ ಅಂತ ಇರ್ನ ಚಾಕ್ರಿ ಮಂತ್ರ ಲೇಟ್ ಆಗ್ಬೇಕು ಬರ್ಬೇಕು.

0: ಆಸ್ಪತ್ರೆಗೆ.
1: ಆಸ್ಪತ್ರೆಗೆ ಮಸ್ತ್ ಕಾಸು ಖರ್ಚ.
0: ನನ್ನ ನಿನ್ನ ಕಾಸದ ಅರ್ಪು ಮುಗಿದು ಪೋತ ಜಾತ ಮಾಲಿನಿ. ಎಂಕ ಕಾಸು ಮುಖ್ಯ, ಎಂಕ ಈ ಮುಖ್ಯ ಬಲ ಪೋಯ್.
2: ಮನಿ ಮನಿ ಮನಿ ಇಸ್ ಮಸ್ಟ್ ಫಾರ್ ಎವ್ರಿ ಆಸ್ಪೆಕ್ಟ್ಸ್ ಆಫ್ ಲೈಫ್. ಆಸ್ಪೆಕ್ಟ್ಸ್ ಆಫ್ ಲೈಫ್ ಲವ್ ವೆಲ್ತ್ ಲವ್ ವೆಲ್ತ್ ಬಟ್ ಡೋಂಟ್ ಬಿ ಪ್ರೌಡ್ ಆಫ್ ಇಟ್.
0: ಪ್ರೌಡ್ ಆಫ್
2: ಕಾಸು ಏಪಲ ಶಾಶ್ವತ
0: ಏಪಲ ಶಾಶ್ವತ.
2: ಮನುಷ್ಯಗೆ ಮನುಷ್ಯನ ಬೆಲೆ
0: ಮನುಷ್ಯ
2: ತೆರಿಜಿ ನಾಡ
0: ತೆರಿಜಿ
2: ಏತು ಕಾಸಿತ್ತನಲ್ಲ
0: ಏತು ಕಾಸಿತ್
2: ನೆಮ್ಮದಿ ತಿಕ್ಕಂದು
0: ನೆಮ್ಮದಿ
2: ತಿಕ್ಕಂದು ಆ ಕಾಸು
0: ಆ ಕಾಸು
2: ಓಲ್ ದೀಪ.
3: ಈತನೇಟ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅರ್ನ ಕತೆ ಸಂಭಾಷಣೆ ಗೀತ ರಚನೆ ಹಿನ್ನೆಲೆ ಗಾಯನ ಅಂಚನೆ ನಿರ್ದೇಶನ ಒಪ್ಪುನ ತುಳು ನಾಟಕ ಕಾಸ್ ಓಲ್ ದೀಪರ್ ಈ ನಾಟಕದ ಕಡೆತೆಯಗೆ ಕೇಂಡರ್. ನಡಪಾದು ಕೊರ್ನಕುಲು ಚಾಪರ್ಕ ತಂಡದ ಕಲಾವಿದರು. ಕೃಪೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಚಾಪರ್ಕ ತಂಡ. ನನ್ನ ದುಂಬುದ ಯಗ್ಗೆ ಎಲ್ಲದ ತುಳು ಪ್ರಸಾರಡು
4: ಕೇನಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: ಪ್ರಸಾರಣೆ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನೊಂದಿಲ್ಲರೆ ನನ್ನ ದುಂಬಗ ಕೆಲವೊಂದು ತುಳು ಜನಪದ ಪದಕುಲನಿಕೆ ಏನೊಂದು ಬರ್ಕ.

ಈತನೇಟ ಕೆಲವೊಂಜಿ ತುಳು ಜನಪದ ಪದಕುಲಿನ ಕೇನೊಂದು ಬತ್ತಾರೆ. ಇಡೆಗೆ ಈ ಕಾರ್ಯಕ್ರಮ ಮುಗಿಂಡ ಮಾತರಿಗ್ಲ ಸೊಲ್ಮೆಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆಯ, ಸಿ ಅಶ್ವಥ್ ಅವರ ನಿರ್ದೇಶನದ, ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಪಲ್ಲವಗಳ ಪಲ್ಲವಿಯಲಿ

ಮುಂದಿನ ಹಾಡು HS ವೆಂಕಟೇಶಮೂರ್ತಿ ಅವರ ರಚನೆಯ, ಸಿ ಅಶ್ವಥ್ ಅವರ ನಿರ್ದೇಶನದ ಪ್ರೇಯಸಿ ಪ್ರೀತಿಸಿ. ಹಾಡಿದ್ದಾರೆ ಸಿ ಅಶ್ವಥ್.

ಮುಂದಿನ ಹಾಡು ಎಂಎನ್ ವ್ಯಾಸರಾವ್ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ ನೀನಿಲ್ಲದೆ ನನಗೇನಿದೆ. ಗಾಯಕರು ಮಂಗಳ ರವಿ.

ಮುಂದಿನ ಹಾಡು ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆಯ, ಯಶವಂತ್ ಹಳಿಬಂಡಿ ಅವರ ನಿರ್ದೇಶನದ ಹಾರ್ಯಾವೋ ಬೆಳ್ಳಕ್ಕಿ. ಗಾಯನ ಯಶವಂತ್ ಹಳಿಬಂಡಿ.

ಮುಂದಿನ ಹಾಡು ಬಿಆರ್ ಲಕ್ಷ್ಮಣ್ ರಾವ್ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ ನಲ್ಲೆ ನಿನ್ನ ಮರೆಯಲ್ಲು. ಗಾಯಕರು ಸಿ ಅಶ್ವಥ್.

0: ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಮಸ್ಕಾರ. ಮುಖ್ಯ ವಿಷಯಕ್ಕೆ ಹೋಗೋ ಮೊದಲು ಒಂದು ಕಥೆಯನ್ನು ಹೇಳ್ತೇನೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಬ್ಬ ಶಹನಾಯಿ ವಾದಕ ಇದ್ದಂತೆ, ತುಂಬ ಅದ್ಭುತವಾಗಿ ಶಹನಾಯಿ ನುಡಿಸ್ತಿದ್ದಂತೆ. ಅವನಷ್ಟು ಚೆನ್ನಾಗಿ ನುಡಿಸುವವರು ಇನ್ಯಾರೂ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ತುಂಬ ಫೇಮಸ್ ಕೂಡ ಆಗಿದ್ದಂತೆ. ಒಂದು ಸಾರಿ ಅವರೆಲ್ಲ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾರಲ್ಲ, ಅಲ್ಲೊಬ್ಬ ಅವನಿಗೆ ತಬಲಾ ವಾದಕ ಸಿಕ್ಕಿದ್ದಂತೆ. ಅವನು ಅವನ ಕ್ಷೇತ್ರದಲ್ಲಿ ಹೆಸರು ಮಾಡದಂಥವನು. ಅವನ ಜೊತೆಗೆ ಮಾತಾಡ್ತಾ ಶಹನಾಯಿ ವಾದಕ ಹೇಳಿಬಿಟ್ಟನಂತೆ, ಅವನಿಗೆ ಸೊಕ್ಕು ಬೇರೆ ತುಂಬ ಇತ್ತು. ಏನಂದರೆ, ನಾನು ನೀನು ಇಬ್ಬರು ಒಟ್ಟಿಗೆ ಬಾರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಾನು ನಿಲ್ಲಿಸುವಷ್ಟೊತ್ತಿಗೆ ನೀನು ಸತ್ತು ಬಿದ್ದಿರ್ತೀಯ ಅಂತ. ಆಗ ಇವನಿಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು, ಈಗೋ ಹೊರಟಾಯಿತು. ಆದರೆ ಇವನು ಹೇಳ್ತಿರೋ ಸತ್ಯ, ಇವನು ಅಷ್ಟು ಅದ್ಭುತ ಶಹನಾಯಿ ವಾದಕ, ಇವನ ಲೆವೆಲ್ಗೆ ನಾನು ತಬಲಾ ಬಾರಿಸ್ಲಿಕ್ಕೆ ಆಗಲ್ಲ ಅಂತ ಇವನಿಗೆ ಅನಿಸ್ತಂತೆ. ಆದರೆ ಹೇಗಾದರೂ ಮಾಡಿ ಇವನ ಸೊಕ್ಕನ್ನು ಮುರಿಬೇಕು, ಇವನು ಸೋಲಿಸಬೇಕು ಅಂತ ಅನ್ನಿಸ್ತು. ಆಗ ಅವನು ತಲೆಯನ್ನು ಉಪಯೋಗಿಸಿದ. ಆಯಿತು ಹೇಳ್ದ, ಆಯಿತು ಒಂದಿನ ನಾನು ಎಲ್ಲರನ್ನೂ ಸೇರಿಸೋಣ, ಸ್ಪರ್ಧೆ ಮಾಡೋಣ, ಯಾರು ವಿನ್ ಆಗ್ತಾರೆ ಅಂತ ನೋಡೋಣ ಅಂತ. ಆಗ ಎಲ್ಲರೂ ಬಂದರು, ಸ್ಪರ್ಧೆ ಸ್ಟಾರ್ಟ್ ಆಯಿತು. ಇವನು ಶಹನಾಯಿ ನುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ದ, ಅವನು ತಬಲಾ ಬಾರಿಸ್ಲಿ ಸ್ಟಾರ್ಟ್ ಮಾಡ್ದ. ಒಂದು 5-10 ನಿಮಿಷ ಆಗಿತ್ತಂತೆ, ಅಷ್ಟು ಹೊತ್ತಿಗೆ ಯಾರೋ ಒಂದು ತುಂಬ ಒಳ್ಳೆಯ ಘಮಘಮ ಪರಿಮಳ ಬರ್ತಾ ಇರುವಂಥ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುವಂಥ ಮಾವಿನಕಾಯಿಯ ಉಪ್ಪಿನಕಾಯಿಯನ್ನು ತಂದು ಮುಂದೆ ಇಟ್ಟರಂತೆ. ಆಗ ಏನಾಯಿತು, ಇಬ್ಬರಿಗೂ ಬಾಯಲ್ಲಿ ನೀರು ಬಂತು. ಆದರೆ ತಬಲ ಮುಂದುವರಿತು, ಬಾಯಲ್ಲಿ ನೀರು ಬಂದ್ರಿಂದ ಶಹನಾಯಿ ನುಡಿಸ್ಲಿಕ್ಕೆ ಆಗಲಿಲ್ಲ. ಈಗ 1 ನಿಮಿಷ ನೀವು ಕಮೆಂಟ್ ಮಾಡಬೇಕು, ನಿಮಗೆ ಬಾಯಲ್ಲಿ ನೀರು ಬಂತೋ ಇಲ್ವೋ ಅಂತ. ನೀವು ಉಪ್ಪಿನಕಾಯಿಯನ್ನು ಈಗ ತಿನ್ನಲಿಲ್ಲ, ಉಪ್ಪಿನಕಾಯಿ ನೋಡಲಿಲ್ಲ, ಉಪ್ಪಿನಕಾಯಿ ವಾಸನೆ ತಗೊಳ್ಳಲಿಲ್ಲ, ಉಪ್ಪಿನಕಾಯಿ ಅನ್ನೋ ಹೆಸರನ್ನು ಹೇಳಿದ್ದಕ್ಕೆ ನಿಮಗೆ ಬಾಯಲ್ಲಿ ನೀರು ಬಂತು. ಇಷ್ಟಾಗುವಾಗ ಏನೇನಾಗಬೇಕು ಹೇಳಿ? ಉಪ್ಪಿನಕಾಯಿ ಅನ್ನೋ ಶಬ್ದ ಕಿವಿ ಮೇಲೆ ಬೀಳಬೇಕು, ಅದು ಮೆದುಳಿಗೆ ತಗೊಂಡು ಹೋಗಬೇಕು ಆ ಸಂದೇಶವನ್ನು ನರ, ಅಲ್ಲಿ ಪ್ರೊಸೆಸಿಂಗ್ ಆಗಬೇಕು. ಏನು ಉಪ್ಪಿನಕಾಯಿ ಅಂದರೆ ಹೇಗಿರುತ್ತೆ, ರುಚಿ ಏನು, ನಾನು ಇಷ್ಟು ಬಾರಿ ತಿಂದಿದ್ದೇನೆ ಅದು ಹೇಗಿರ, ಅದೆಲ್ಲ ಮೈಂಡಲ್ಲಿ ಪ್ರೊಸೆಸ್ ಆಗಬೇಕು ಮೆದುಳಲ್ಲಿ. ಅದಾದ ಮೇಲೆ ಅದರ ಎಫೆಕ್ಟಿಂದಾಗಿ ನಮ್ಮ ಸೆಲೆವರಿ ಗ್ಲ್ಯಾಂಡ್ಸಿಗೆ ಆ ಮೆಸೇಜ್ ಇಡೀ ಬಾಡಿಗೆ ಹೋಗುತ್ತೆ. ಸೆಲೆವರಿ ಗ್ಲ್ಯಾಂಡ್ಸ್ ಅದನ್ನು ಗ್ರಹಿಸಿಕೊಂಡು ಅದು ಆಕ್ಟಿವೇಟ್ ಆಗಿ ಸೆಲೆವರಿ ಜ್ಯೂಸನ್ನು ನಮ್ಮ ಬಾಯಿ ಒಳಗಡೆ ಬಿಡಬೇಕು, ಅಂದರೆ ಲಾಲಾ ರಸ ಬಾಯಿಗೆ ಬರಬೇಕು. ಇಷ್ಟು ಪ್ರೊಸೆಸ್ ನಮ್ಮ ದೇಹದಲ್ಲಾಗತ್ತೆ ಕೇವಲ ಉಪ್ಪಿನಕಾಯಿ ಅನ್ನೋ ಹೆಸರನ್ನು ಕೇಳಿದ್ದಕ್ಕೆ, ಮನಸ್ಸು ಉಪ್ಪಿನಕಾಯಿ ಕಡೆ ಹೋಗಿದ್ದಕ್ಕೆ. ಎಸ್, ಮನಸ್ಸು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಅದು ಎಲ್ಲಿದೆಯೋ ಅಲ್ಲಿ ದೇಹ ಇರುತ್ತೆ, ಅದು ಎಲ್ಲಿ ಇಲ್ವೋ ಅಲ್ಲಿ ದೇಹ ಇರೋದಿಲ್ಲ. ಅಂದರೆ ದೇಹದ ಕೆಲಸಗಳು, ಒಳಗಡೆಯ ಏನೇನು ಕ್ರಿಯೆಗಳಾಗಬೇಕು ಅದು ಯಾವುದೂ ಆಗೋದಿಲ್ಲ. ಹಾಗಾಗಿ ನಮಗೆ ಮನಸ್ಸು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಹೇಳೋದು. ನಾವು ಈಗ ಉದಾಹರಣೆಗೆ ನಿಮಗೆ, ನೀವು 2-3 ದಿವಸ ನಿದ್ದೆ ಮಾಡಿಲ್ಲ, ನಿಮಗೀಗ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ, ನೀವು ಇನ್ನೇನು ಹಾಸಿಗೆಗೆ ತಲೆ ಕೊಟ್ಟರೆ ಸಾಕು ನಿದ್ದೆಗೆ ಹೋಗ್ತೀರಿ ಅಂತ ಅನ್ನುವ ಪರಿಸ್ಥಿತಿಯಲ್ಲಿ ನಿಮಗೆ ಯಾರೋ ಕಾಲ್ ಮಾಡಿ ತುಂಬ ಒಂದು ಕೆಟ್ಟ ನ್ಯೂಸ್ ಹೇಳಿದರೆ ಆಗ ನಿದ್ದೆ ಬರುತ್ತಾ? ಬರಲ್ಲ. ಯಾಕೆ ಅಂದರೆ ಮನಸ್ಸು ಅಲ್ಲಿಗೆ ಹೋಯಿತು. ನಮ್ಮ ಪ್ರತಿಯೊಂದು, ನೀವು ಒಂದು ಸಾರಿ ಯೋಚನೆ ಮಾಡಿ, ತಲೆಯಿಂದ ಹಿಡಿದು ಪಾದದವರೆಗೆ ಆಗುವ ಎಷ್ಟೋ ಆ್ಯಕ್ಷನ್ಸ್, ಎಷ್ಟೊಂದು ಕ್ರಿಯೆಗಳು ಮನಸ್ಸಿನ ಮೇಲೆ ಅವಲಂಬಿತವಾಗಿದೆ ಅಂತ. ಹಾಗಾಗಿ ಇಡೀ ದೇಹವನ್ನು ಕಂಟ್ರೋಲ್ ಮಾಡುವಂಥ ಕೆಪ್ಯಾಸಿಟಿ ಮನಸ್ಸಿಗಿದೆ. ಅದಕ್ಕೆ ಆಯುರ್ವೇದದಲ್ಲಾಗಲಿ ಅಥವಾ ಭಾರತೀಯ ವಿಜ್ಞಾನದಲ್ಲಿ ಎಲ್ಲ ಕಡೆಯೂ ಮನಸ್ಸಿನ ಆಟವನ್ನು ಯಾವ ರೀತಿ ಅವರು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ನಮ್ಮ ಸಂಸ್ಕೃತಿಯಲ್ಲಿ ಅಳವಡಿಸಿಬಿಟ್ಟಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅದನ್ನು ಮತ್ತೆ ಮತ್ತೆ ನಾವು ಮೆಲುಕು ಹಾಕಬೇಕು ಅಥವಾ ಇಂತಹ ಗ್ರಂಥಗಳನ್ನು ಓದಿ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಇದೇ ಕಾರಣಕ್ಕೆ ನಮ್ಮ ಹಿರಿಯರಲ್ಲಿ ಬಹಳಷ್ಟು ಜನರಲ್ಲಿ ಈ ಪದ್ಧತಿ ಇತ್ತು. ಏನಂದರೆ, ಊಟ ಮಾಡುವಾಗ ಮಾತನಾಡಬಾರ್ದು, ಊಟ ಮಾಡುವಾಗ ಒಂದು ಆಸನದಲ್ಲಿ ಕುಳಿತು ಊಟ ಮಾಡ್ತಾ ಇದ್ದರೆ ಅದರಿಂದ ಏಳಬಾರ್ದು, ಈ ರೀತಿ ಹಲವಾರು ನಿಯಮಗಳನ್ನು ಹಾಕ್ಕೊಂಡಿದ್ರು. ಯಾಕೆ? ಯಾಕೆ ಅಂದರೆ, ಊಟ ಮಾಡುವಾಗ ಮನಸ್ಸು ಊಟದಲ್ಲಿ ಇದ್ದರೆ ಮಾತ್ರ ಆ ಊಟ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ಅಥವಾ ನಾನು ಮುಂದೆ ಹೇಳ್ತಾ ಹೋಗ್ತೇನೆ ಏನೇನಾಗತ್ತೆ ಏನೇನಾಗಲ್ಲ ಅನ್ನೋದ್ರ ಬಗ್ಗೆ. ಸೊ ಅದೆಲ್ಲದೂ ಆಗತ್ತೆ ಅನ್ನುವ ಕಾರಣಕ್ಕೆ, ಹಾಗಾಗಿಯೇ ಅವರು ಊಟವನ್ನು ಒಂದು ಯಜ್ಞ ಅಂತನೋ ಅಥವಾ ಊಟವನ್ನು ತಪಸ್ಸು ಅಂತನೋ, ಅನ್ನವನ್ನು ದೇವಿ ಅಂತನೋ ಕರಿತಾ ಇದ್ದರು. ಓಕೆ, ಇದರಿಂದ ಆಗುವ ಲಾಭಗಳೇನೇನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗುವ. ಮೊದಲನೆಯ ಲಾಭ, ನಾನು ಆಗಲೇ ಹೇಳಿದ ಹಾಗೆ ದೇಹದ ಎಲ್ಲ ಕ್ರಿಯೆಗಳು ಇದರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಾವು ಊಟ ಮಾಡ್ತಿರೋದು ನಮಗೆ ಗೊತ್ತಾದರೆ, ಅಂದರೆ ನಾವು ಟಿ ವಿ ನೋಡ್ತಾ, ಮೊಬೈಲ್ ನೋಡ್ತಾ, ಮಾತಾಡ್ತಾ, ಇನ್ನೇನೋ ಮಾಡ್ತಾ ನಾನು ಊಟ ಮಾಡ್ತಿದ್ದೀನಿ ಅನ್ನೋದನ್ನು ಮರೆತು ಇನ್ನೇನೋ ಯೋಚನೆ ಮಾಡ್ತಾ ಊಟ ಮಾಡ್ತಾ ಇದ್ದರೆ, ಆವಾಗ ಏನಾಗುತ್ತೆ ಅಂತಂದರೆ ನಮ್ಮ ದೇಹಕ್ಕೆ ಗೊತ್ತೇ ಆಗಲ್ಲ ನಾನು ಊಟ ಮಾಡ್ತಿದ್ದೇನೆ ಅಂತ. ಸುಮ್ಮನೆ ಒಳಗೆ ಹಾಕ್ತೇವೆ, ಪೆರಿಸ್ಟಾಲಿಟಿಕ್ ಮೂಮೆಂಟ್ ಏನೋ ಅದ್ರ ಪಾಡಿಗೆ ಅದು ಮಾಡ್ಕೊಳ್ತಾ ಇರುತ್ತೆ, ಒಳಗಡೆ ಹೋಗ್ತಾ ಇರುತ್ತೆ, ದೇಹದಲ್ಲಿ ಆಗಬೇಕಾದ ಯಾವ ಬದಲಾವಣೆಯೂ ಆಗೋದಿಲ್ಲ. ಸೊ ಊಟ ಮಾಡುವಾಗ ಮನಸ್ಸು ಊಟದಲ್ಲಿ ಇದ್ದರೆ ಆವಾಗ ಡೈಜೆಸ್ಟಿವ್ ಎಂಜೈಮ್ ಸರಿಯಾಗಿ ಸಿಗರೇಟ್ ಆಗುತ್ತೆ, ಹೊಟ್ಟೆಯ ಕಡೆಗೆ ಸರಾಗವಾಗಿ ರಕ್ತ ಹರ್ಕೊಂಡು ಬರುತ್ತೆ. ಇದೆಲ್ಲ ಕಾರಣದಿಂದಾಗಿ ಇಡೀ ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡುತ್ತೆ. ಒಂದು. ಎರಡನೇದು, ನಮಗೆ ಗೊತ್ತಿಲ್ಲದಿರುವಂಥ ಎಷ್ಟೋ ಮೆಕ್ಯಾನಿಸಮ್ಸ್ ಇನ್ನೂ ಇರುತ್ತೆ. ಕೇವಲ ಎನ್ಝೈಮ್ ಸಿಕ್ರೆಟ್ ಆಗುತ್ತೆ ಅಥವಾ ಅಲ್ಲಿ ಮ್ಯೂಕಸ್ ಸಿಕ್ರೆಟ್ ಆಗುತ್ತೆ, ಹೀಗೆಲ್ಲ ನಾವು ಹೇಳ್ಬೋದು. ಆದರೆ ಇದೆಲ್ಲದರ ಹೊರತಾಗಿ ನಮಗೆ ಗೊತ್ತಿಲ್ಲದಿರೋದು, ಸೈನ್ಸ್ ಇನ್ನೂ ಕಂಡುಹಿಡದೇ ಇರುವಂಥದ್ದು ಇನ್ನು ಎಷ್ಟಿದೆಯೋ ಅದೆಲ್ಲದೂ
ಆಕ್ಟಿವೇಟ್ ಆಗಬೇಕು, ಕೆಲಸ ಮಾಡಬೇಕು ಅಂತಾದರೆ ನಮ್ಮ ಮನಸ್ಸು ಊಟದಲ್ಲೇ ಇರಬೇಕು. ಒಂದು ಎರಡನೇದು ಅಸಿಮಿಲೇಷನ್ ಕರೆಕ್ಟಾಗಿ ಆಗಬೇಕು, ಅಂದರೆ ಮಾಡಿರುವ ಊಟ ಸರಿಯಾಗಿ ಡೈಜೆಸ್ಟ್ ಆಗಿ ಅದನ್ನು ದೇಹ ತೆಗೆದುಕೊಂಡು ಸರಿಯಾಗಿ ಧಾತುಗಳು ತಯಾರಾಗಬೇಕು ಅಂದರೂ ಕೂಡ ಮನಸ್ಸು ಊಟದಲ್ಲೇ ಇರಬೇಕಾಗತ್ತೆ. ಮತ್ತು ನಾವು ಮನಸ್ಸನ್ನು ಊಟದಲ್ಲಿಟ್ಟು ಊಟ ಮಾಡುವಾಗ ನಾನು ಏನು ತಿಂತಾ ಇದ್ದೇನೆ, ಎಷ್ಟು ತಿಂತಾ ಇದ್ದೇನೆ, ಹೇಗೆ ತಿಂತಾ ಇದ್ದೇನೆ, ಎಲ್ಲಿ ತಿಂತಾ ಇದ್ದೇನೆ, ಇದು ಎಲ್ಲದರ ಜ್ಞಾನ ನಮಗೆ ಇರುತ್ತೆ. ಇಲ್ಲಾಂದರೆ ಇದು ಯಾವುದೂ ಇರೋದಿಲ್ಲ. ಅದರ ಆ ಕಾರಣದಿಂದಾಗಿ ಹಲವಾರು ತಪ್ಪುಗಳಾಗ್ತವೆ. ಅಥವಾ ನಾವು ಪ್ರೆಸೆಂಟಲ್ಲಿದ್ದಾಗ ಊಟ ಮಾಡುವಾಗ ಮನಸ್ಸು ಊಟದಲ್ಲೇ ಇದ್ದರೆ ಆವಾಗ ಹಲವಾರು ತಪ್ಪುಗಳನ್ನು ನಾವು ಮಾಡೋದಿಲ್ಲ. ನೋಡಿ, ಒಂದ್ಸರಿ ಯೋಚನೆ ಮಾಡಿ, ನಮ್ಮ ಪ್ರೆಸೆನ್ಸಲ್ಲಿ ನಾವು ಇದ್ದಾಗ, ಅಂದರೆ ಯಾವುದೋ ಮತ್ತಿನಲ್ಲಿ ಇಲ್ಲಿದ್ದಾಗ ಅಥವಾ ಬೇರೆ ಏನೋ ಯೋಚನೆ ಮಾಡಿದಾಗ ನಾವು ತಪ್ಪು ಮಾಡೋದು ತುಂಬ ಕಡಿಮೆ. ಯಾವಾಗ ಅಬ್ಸೆನ್ಸ್ ಆಫ್ ಮೈಂಡ್ ಇರುತ್ತೋ ಆವಾಗ ನಾವು ತಪ್ಪುಗಳನ್ನು ಮಾಡುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಫುಲ್ಲಿ ಪ್ರೆಸೆಂಟಲ್ಲಿ ಇದ್ದು ನಾವು ಕೊಲೆಯನ್ನೋ ಸುಲಿಗೆಯನ್ನೋ ಏನೋ ತಪ್ಪನ್ನೋ ಸುಳ್ಳು ಹೇಳೋದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೆಚ್ಚಂದರೆ ಒಂದು ಸಾರಿ ಮಾಡ್ಬೋದು, ಆದರೆ ಆ ಹಿಂಸೆ ಇರುತ್ತಲ್ಲ, ನಾನು ತಪ್ಪು ಮಾಡಿದೆ ಅನ್ನೋದು ನಮ್ಗೆ ಗೊತ್ತಾಗಿರುತ್ತಲ್ಲ, ಆ ಹಿಂಸೆಯಿಂದ ನಾವು ಮತ್ತೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಊಟದ ವಿಷಯದಲ್ಲೂ ಕೂಡ ನಾವು ಪ್ರೆಸೆಂಟಲ್ಲಿ ಇದ್ದರೆ, ಮನಸ್ಸು ಅಲ್ಲೇ ಇದ್ದರೆ, ಆವಾಗ ನಾವು ತಪ್ಪುಗಳನ್ನು ತುಂಬ ಕಡಿಮೆ ಮಾಡ್ತೇವೆ. ಅತಿಯಾಗಿ ಊಟ ಮಾಡೋದಿಲ್ಲ, ಅಥವಾ ನಮಗೆ ಯಾವುದು ಕೆಟ್ಟದ್ದು ಅಂತ ಗೊತ್ತಿರುತ್ತೋ, ಅಥವಾ ಯಾವಾಗ ದೇಹ ಅದನ್ನು ಬೇಡ ಅಂತ ಹೇಳ್ತಾ ಇರುತ್ತೋ ಅದನ್ನು ನಾವು ತಿನ್ನೋದಿಲ್ಲ. ನಿಜ ಹೇಳಬೇಕು ಅಂದರೆ ನಮ್ಮ ಈ ಎಲ್ಲ ಉಪದೇಶಗಳಿವೆಯಲ್ಲ, ನಾನು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಇಷ್ಟೆಲ್ಲ ಪ್ಲೇಲಿಸ್ಟ್ ಮಾಡಿ, ಇದನ್ನು ಹಾಗೆ ಮಾಡಿ, ಹೀಗೆ ಮಾಡಬೇಡಿ, ಇದು ಯಾವುದನ್ನು ನೀವು ಕೇಳುವ ಅವಶ್ಯಕತೆ ಇರೋದಿಲ್ಲ. ನಾವು ಪ್ರೆಸೆಂಟಲ್ಲಿ ಇದ್ದರೆ ಯಾಕೆ ಅಂತಂದರೆ, ಹಾಗೆ ಮಾಡುವಾಗ ಯಾವುದು ತಪ್ಪು, ಯಾವುದು ಸರಿ, ಯಾವುದು ಬೇಕು, ಯಾವುದು ಬೇಡ ಅನ್ನೋದನ್ನು ನಮ್ಮ ದೇಹವೇ ನಮಗೆ ಹೇಳುತ್ತೆ. ಅಂದರೆ ನಮಗೇನೊಂದು ಆರೋಗ್ಯ ಸರಿ ಇಲ್ಲ, ಅದಕ್ಕೆ ನೀವು ವಿನಾಯಕ್ ಹೆಬ್ಬಾರ್ಗೋ ಇನ್ಯಾರಿಗೋ ಕಾಲ್ ಮಾಡಿ ನನಗೆ ಹಿಂಗೆ ಸಮಸ್ಯೆ ಇದೆ, ನಾ ಇದನ್ನು ತೆಗೆದುಕೊಳ್ಳೋ ಬೇಡುವಂತ ಕೇಳುವಂಥ ಪರಿಸ್ಥಿತಿ ಇರೋದಿಲ್ಲ. ನಿಮ್ಮ ದೇಹವೇ ಹೇಳುತ್ತೆ, ಮನಸ್ಸು ಅಲ್ಲೇ ಇದ್ದರೆ, ನೋಡು ನನಗೆ ನೆಗಡಿ ಆಗಿದೆ, ನನಗೆ ಇದು ಬೇಡ ಅನ್ನೋದನ್ನು ಅದೇ ಹೇಳುತ್ತೆ. ಹಾಗಾಗಿ ನಾವು ತಪ್ಪುಗಳನ್ನು ತುಂಬ ಕಡಿಮೆ ಮಾಡ್ತೇವೆ. ಈ ಕಾರಣದಿಂದಾಗಿ ನಮಗೆ IBS, ಒಬೆಸಿಟಿ, ಆಂಗ್ಸೈಟಿ, ಗ್ಯಾಸ್ ಟ್ರಬಲ್ನಂಥ ಹಲವಾರು ಡೈಜೆಸ್ಟಿವ್ ಪ್ರಾಬ್ಲಮ್ಸ್, ಈವನ್ ಕೆಲವು ಬಾರಿ ಸ್ಕಿನ್ ಡಿಸೀಸಸ್, ಆಟೋ ಇಮ್ಯೂನ್ ಡಿಸೀಸಸ್, ಇವತ್ತು ತುಂಬ ಕಾಮನ್ ಆಗ್ತಾ ಇರುವಂಥ ತೊಂದರೆ ಅದು, ಆಟೋ ಇಮ್ಯೂನ್ ಡಿಸೀಸಸ್, ಮತ್ತು ಹಲವಾರು ರೀತಿಯ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ನಮಗೆ ಆಗೋದಿಲ್ಲ ಊಟದ ವಿಷಯದಲ್ಲಿ. ಜಸ್ಟ್ ನಾವು ಇದನ್ನು ಬದಲು ಮಾಡಿಕೊಂಡ್ರೆ, ಅದೇ ಕಾರಣಕ್ಕೆ ನಮ್ಮ ಹಿರಿಯರು ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅಂತ ಕೇಳಿ ಊಟ ಮಾಡ್ತಿದ್ರು. ಎಂಥ ಅದ್ಭುತವಾದ ಸಂಸ್ಕೃತಿ ನೋಡಿ, ಊಟ ಮಾಡುವಾಗ ಕೇವಲ ನನ್ನ ಹೊಟ್ಟೆಯನ್ನು ತುಂಬಿಕೊಳ್ಳಿಕ್ಕೆ ನಾನು ಊಟ ಮಾಡ್ತಾ ಇಲ್ಲ, ನನ್ನ ದೇಹವನ್ನು ಕಾಪಾಡಿಕೊಳ್ಳಬೇಕು. ಯಾಕೆ? ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ಜ್ಞಾನ ಮತ್ತು ವೈರಾಗ್ಯ ಸಿದ್ಧಿಗಾಗಿ ಭಿಕ್ಷೆಯನ್ನು ಕೊಡುತ್ತಾಯಿ ಅಂತ. ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ, ಊಟಕ್ಕೆ ಕುಳಿತಾಗ ಮಂತ್ರವನ್ನು ಹೇಳ್ತಿರೋ, ಅಥವಾ ಸುಮ್ಮನೆ ಒಂದು ಅಥವಾ ಎರಡು ನಿಮಿಷ ದೀರ್ಘವಾಗಿ ಉಸಿರಾಟ ಮಾಡ್ತಿರೋ, ಅಥವಾ ಪ್ರಾರ್ಥನೆ ಮಾಡ್ಕೊಳ್ತಿರೋ, ಕೈ ಮುಗಿತಿರೋ, ದೇವಿ ಅಂತ ಅದನ್ನು ಫೀಲ್ ಮಾಡ್ಕೊಳ್ತಿರೋ, ಅದನ್ನೆಲ್ಲ ಮಾಡಿಕೊಂಡು ನಿಧಾನವಾಗಿ ಒಂದೊಂದೇ ತುತ್ತನ್ನು ಎಂಜಾಯ್ ಮಾಡ್ತಾ, ಅದನ್ನು ಏನು ಪ್ರತಿಯೊಂದು ತುತ್ತನ್ನು ನಾವು ಬಾಯಲ್ಲಿ ಇಡೋದ್ರಿಂದ ಹಿಡಿದು ಅದು ಒಳಗಡೆ ಹೋಗುವವರೆಗೆ ಎಲ್ಲವನ್ನು ಗಮನಿಸ್ತಾ ಊಟ ಮಾಡಿದ್ರೆ ಊಟ ಅತ್ಯಂತ ಸುಖಕರವಾಗಿರುತ್ತೆ. ಊಟ ಒಂದು ತಪಸ್ಸಾಗತ್ತೆ. ನಿಧಾನವಾಗಿ ನಮ್ಮ ಮನಸ್ಸು ಕೂಡ ಬದಲಾಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ, ಹಲವಾರು ವಿದ್ವಾಂಸರು ಏನು ಹೇಳ್ತಾರೆ ಅಂದರೆ, ಊಟ ಮಾಡುವಾಗ ನಮ್ಮ ಮನಸ್ಥಿತಿ ಹೇಗಿದೆಯೋ ಹಾಗೆ ನಮ್ಮ ಮನಸ್ಥಿತಿ ಆಮೇಲೆ ಇಡೀ ಜೀವನದಲ್ಲಿ ಆಗತ್ತೆ ಅಂತ. ಹಾಗಾಗಿ ಊಟ ಮಾಡುವಾಗ ಖುಷಿಯಿಂದ, ಚರಕ ಸಂಹಿತಿಯಲ್ಲಿ ಹೇಳ್ತಾರೆ, ಅಜಲ್ಪನ್ ಅಹಸನ್ ತನ್ಮನಾ ಭುಂಜೀತ ಅಂತ. ಅಜಲ್ಪನ್ ಅಂದರೆ ಮಾತನಾಡದೇನೆ, ಅಹಸನ್ ಅಂದರೆ ನಗೆಯಾಡದೇನೆ. ನಗೆಯಾಡ್ತಾ ಊಟ ಮಾಡಿದ್ರೆ ಅದು ಫುಡ್ ವಿಂಡ್ ಪೈಪ್ಗೆ ಹೋಗಿ ನಮಗೆ ಉಸಿರಾಡಲಿಕ್ಕೆ ಕಷ್ಟ ಆಗಿ ನಾವು ಇವನ್ ಕೆಲವೊಮ್ಮೆ ಡೆತ್ ಕೂಡ ಆಗತ್ತಲ್ಲ. ಆ ಥರ ಎಲ್ಲ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ತನ್ಮನಾ ಭುಂಜೀತ, ಮನಸ್ಸು ಊಟದಲ್ಲೇ ಇರಲಿ ಅಂತ. ಹೀಗೆ ಊಟವನ್ನು ಯಜ್ಞ ಅಂತ ತಿಳಿದುಕೊಂಡು ನಾವು ಊಟ ಮಾಡೋಣ. ನಿಮ್ಮವ್ರ ಜೊತೆಗೆ ಈ ವಿಷಯವನ್ನು ಹಂಚ್ಕೊಳ್ಬೇಕು. ಯಾಕೆ ಅಂತಂದರೆ, ತುಂಬ ಜನ ಈ ತಪ್ಪು ಮಾಡ್ತಾರೆ. ನಾನು ಎಲ್ಲರಿಗೂ, ನನ್ನ ಹತ್ರ ಬಂದು ಪೇಷಂಟ್ಸಿಗೆಲ್ಲ ಇದನ್ನು ಹೇಳ್ತಾ, ಪ್ರತಿಯೊಂದು ಇಂಥ ವಿಷಯಗಳನ್ನು ಹೇಳ್ತಾ ಇರಲಿಕ್ಕಾಗಲ್ಲ. ಈ ಮೂಲಕ ಈ ವಿಷಯ ಎಲ್ಲರಿಗೂ ತಲುಪಬೇಕು. ಧನ್ಯವಾದ.

0: Cheers.
1: Hello friends. ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ತಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
3: ಅಯ್ಯೋ ಇವಳುಗಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಟು ಇಟ್ ನೋ ಮ್ಯಾಟರ್ ವಾಟ್. ಕಾಲೇಜ್ ಸಾಂಗ್ ಒಂದಿ, ಕೊನೆ ಕಾಲೇಜ್ ಸಾಂಗ್ ಒಂದಿತ್ತು, ಕೊನೆಗೆ ಸಾಂಗಲ್ಲಿ ತೂ ಗೋ ಮೇಲೆ ಅಂತ ಫುಲ್ ಸ್ಟೈಲ್ ಆರ್ ತಂಬಡೆ ಪ್ರಕಾಶ್ ಪ್ರಕಾಶ್ ಆಯ್ತು ಮಸ್ತ್ ಲೈಕ್ ಅವ್ ನೆಸ್ತಾ ಪೈಲೆ ನೆಸ್ತಾ ಅಲ್ಲಿ ಅವತ್ತಾಯ್ ನೆಸ್ತಾ ಕದ ತುಂಬ ಪೈಲೆ ಅವ ನೆಸ್ಲ್ಯಾ ತಚ್ಚೆ ಪೈಲೆ ಅವಂತ ಸ್ಟೈಲ್ ಕನ್ನೆ ತಾಲಿ ಅತ್ತ ಅವನ್ ಕಿತ್ಯಾ ಕೊನ್ನುಸು ಮುಂಚೆ ನೋರಿ ಅನ್ಕಾಯ್ ಮಕ ಸಮೋ ನಾನೇ ಅವ ಮೇಲೆ ಅಪ್ಪ ತು ವಶಂತ ರಾವ್ ತಶಂತ ರಾವ್ ನೇ ಅಲ್ಲೇನ್ ಚಿಂತಾ ಅಸಲ್ಲೆ ಪೈಲೆ ನಾಮನ್ ಸಂಗನ ಪುಣ್ ಇಫ್ ಯು ವಾಂಟ್ ಟು ಬಿ ಹ್ಯಾಪಿ ಐ ಥಿಂಕ್ ಯು ಶುಡ್ ಬಿ ಹ್ಯಾಪಿ ಓಕೆ ಯು ಶುಡ್ ಸೀಕ್ ಹ್ಯಾಪಿನೆಸ್ ಫಾರ್ ಯುವರ್ ಸೆಲ್ಫ್ ಕೊನೆ ಆಮ್ಚ ಸಂಗತ ಯೋನ್ ಅರೆ ತು ಏಂಕರ್ ತೇಂಕರ್ ಐ ಆಮ್ ವಿತ್ ಯು ಅನ್ ಪರಮನ್ ಕೊಡಿ ಸಂಗನ ಓಕೆ ಸೊ ದ್ಯಾಟ್ ಈಸ್ ಒನ್ ಥಿಂಗ್ ಸೊ ಸೆಲ್ಫ್ ಕೇರ್ ಈಸ್ ಸಮಥಿಂಗ್ ದ್ಯಾಟ್ ಎವ್ರಿಬಡಿ ಹ್ಯಾಸ್ ಟು ಯು ನೋ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಕೇರ್ ಲವ್ ಯುವರ್ ಸೆಲ್ಫ್ ಫಸ್ಟ್ ಓಕೆ ವೆನ್ ಎವರ್ ಯು ಹ್ಯಾವ್ ಟು ಕೆದಳೆ ಮಣಿ ತುಮ್ ಕಲೆ ಥಾಟ್ಸ್ ಎತ್ತಾನ ಚಿಂತಾ ಪೆತ್ತಾನ ಅನಿ ಅವೇ ಕಾಲೇ ಕರಿಜಿ ಮತ ರಿಜಲಿ ಕೇಸ್ ಪಿಕ್ಲಾ ನೀ ಕಾನಿ ಕಾಲೇ ನೋ ಯು ಹ್ಯಾವ್ ಆಲ್ ದ ರೈಟ್ ಟು ಲುಕ್ ಗುಡ್ ಯು ಹ್ಯಾವ್ ಆಲ್ ದ ರೈಟ್ ಟು ಸೇ ನೋ ಎಂಜಾಯ್ ಲೈಫ್ ಸೊ ಬಿ ಹ್ಯಾಪಿ ಸೊ ಥಿಂಕ್ ದ್ಯಾಟ್ ಇಫ್ ನೋ ಬಡಿ ಇಸ್ ದೇರ್ ಯು ಆರ್ ದೇರ್ ಫಾರ್ ಯುವರ್ ಸೆಲ್ಫ್ ಸಮಟೈಮ್ಸ್ ಯು ಮೇ ನಾಟ್ ಬಿ ಪ್ರೇ ಯು ಪ್ರೇಯಿಂಗ್ ಎಟ್ ಆಲ್ ತುಕ ಚಿಂತ ಕುಂದ ಯೋಚನಾ ಮಗ್ನೆ ಕೊರು ಪುಣ್ ಸಲರಿ ಅರ್ಲೆ ಥಾಟ್ಸ್ ಖಂಡಿತ ತುಮಿ ತುಮ್ ಕಾಯಿಲೆ ಟೈಮರ್ ಅಲ್ಲೇ ಥಾಟ್ಸ್ ಐ ಲೈ ಟೈಮರ್ ಥಿಂಕ್ ದ್ಯಾಟ್ ಸೆಲ್ಫ್ ಕೇರ್ ಈಸ್ ನಾಟ್ ಬೀಂಗ್ ಸೆಲ್ಫಿಶ್ ಇಟ್ ಈಸ್ ಟು ಟೇಕ್ ಕೇರ್ ಆಫ್ ಆರ್ ಸೆಲ್ಫ್ಸ್ ಬಿಕಾಸ್ ವಿ ನೋ ಅಮ್ಕ ಟೇಕ್ ಕೇರ್ ಕೊರ್ತಲೋ ಸಂಗ್ತಲೋ ತೇಂ ಕಾಲೇ ಕೆಲೆ ಏನು ಕಾಲೇ ಕೆಲೆನಾ ಸೊ ವಿ ಹ್ಯಾವ್ ಟು ಡೂ ದ್ಯಾಟ್ ಅಮ್ಚ ಲೈಫ್ ಅನ್ ಮುಸ್ತಿ ನೋವೆ ಚಾಪ್ಟರ್ಸ್ ಇವಂ ಪುರು ಡಿಫ್ರೆಂಟ್ ಡಿಫ್ರೆಂಟ್ ಚಾಪ್ಟರ್ಸ್ ಇವಂ ಪುರು ಎಂಬ್ರೇಸ್ ತೆಮ್ ನಾ ಜಾಲೆ ಮುಜೆ ಇಟ್ಲೆಂತ್ ಅವ ಚಿಂತ ಮುನ್ ಚಿಂಚ ಬದಲಾಕ್ ಸಿಕ್ ಎಕ್ಸ್ಪ್ಲೋರ್ ಇಟ್ ಮುಖಾರೋ ಸಹ ಕರ ಇವನ್ ಐ ಹ್ಯಾವ್ ಡನ್ ಇಟ್ ತೈ ಕೋಲೋ ಕೋರ್ಸ್ ಸಹ ಐ ಎಲ್ ಡೂ ತೆ ಕಾಲೇ ಪೂರಂ ಥಿಯೇಟರ್ ಅಚ್ಚ ಕಾಲೇ ಕೋರ್ಸ್ ಅಲ್ಲೇ ಅವ್ ಗಿಲಿ ಬಿಕಾಸ್ ಐ ಲೈಕ್ ಟು ಆಕ್ಟ್ ಅಂಡ್ ಪ್ರಕಾಲೇ ಪುರ ಪಳಿತಾ ನೀ ಕಾಲ ಥಿಯೇಟರ್ ಕೆದಾಳೆ ಫೋಟೋ ಅಂತ ಗೆಲಿ ಐ ವಾಂಟ್ ಟು ಸಿ ವಾಟ್ ಥಿಯೇಟರ್ ಈಸ್ ಆಲ್ ಅಬೌಟ್ ತನಿ ಕಷನ್ ಪ್ರಕತ್ತಾ ಕಷನ್ ಡಯಾಲಾಗ್ ಸಂಗತ್ ಯು ನೋ ದಟ್ ವಾಸ್ ಅ ಕೈಂಡ್ ಆಫ್ ಅ ರಿಲೀಫ್ ಫಾರ್ ಮಿ ಇಟ್ ವಾಸ್ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್ ವೆನ್ ಯು ಗೋ ಟು ಡಿಫ್ರೆಂಟ್ ವರ್ಲ್ಡ್ಸ್ ಆ್ಯಂಡ್ ಸಿ ದೇರ್ ತು ಕಾ ತಾಸಲ್ಲೆ ತಾನ್ ಯು ಗೆಟ್ ಯು ಫೀಲ್ ಸೋ ನೈಸ್ ವೆಲ್ ಕಮಿಂಗ್ ಬ್ಯಾಕ್ ಸೊ ಮಚ್ ರಿಫ್ರೆಶ್ಡ್ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪ್ರಾಕ್ಟಿಕಲ್ ಸ್ಟ್ರೆಂತ್ಸ್ ವಿ ಹ್ಯಾವ್ ಟು ಗ್ಯಾದರ್ ಅವೆ ಏಕ್ ಲೈಫ್ ಅನ್ ಸೋಸ್ಲೆ ಕಾಲೇ ಚಿಂತಲ ಕಾಲೇ ಮಳೆ ಲೀಗಲ್ ಮ್ಯಾಟರ್ಸ್ ಪೈಶಾಂಚ ಮ್ಯಾಟರ್ಸ್ ಗರ್ಚೆ ಪುರ ರಿಪೇರಿ ತೇ ಏಂ ಪುರ ಮ್ಯಾಟರ್ಸ್ ಡಿಜಿಟಲ್ ಸೇಫ್ಟಿ ಮೊಬೈಲ್ ಅಂತ ಕಾಲೇ ಜಾತ ತೇ ಏಂ ಪುರ ಆಚೆ ವಿಷಯಂತ ಅನಿ ಲೀಗಲ್ ಮ್ಯಾಟರ್ಸ್ ವಿಷಯಂತ ಅಮಿ ಮುಸ್ತು ಜಾಗೃತ ಕನ್ನ ಸಾಜೆ ಪಟ್ಟ ಎಸ್ಪೆಷಲಿ ಸಿಂಗಲ್ಸ್ ಆ್ಯಂಡ್ ವಿಡೋಸ್ ಆ್ಯಂಡ್ ವಿಡೋವರ್ಸ್ ಕಿತೆ ಮಳೆ ಅಮ್ಚೆ ವೈರ್ ಸಕ್ಕಂಚಿ ಇಷ್ಟ ಅಸ್ತ ಈ ಕೊಣ ಅದೇ ತಕ್ಕಣ್ಣ ಅಂಕ ಕೊಣೀನಾತ್ ಅಕ್ಕ ಕೊಣೀನಾತ್ ತೇನಾಂತ್ ಏನಾಂತ್ ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಏನು ಖಾಲಿ ಮೊರ್ಚ ಟೈಮರ್ ನೀ ಮೊದೇ ಎತ್ತಾತ್ ಮೊದೇ ಫೈಂಡ್ ಔಟ್ ಕರ್ತಾತ್ ಅಕ್ಕಿಂತ ಒಂದು ಪೈಸೆ ಎತ್ತಾತ್ ಅಕ್ಕ ಕಾಲಂಗೆಲೆ ಅನೇ ಕಾಲಂಗೆಲೆ ಅಚೆ ಅಲ್ಲಿ ಚಿನ್ ಪಾಚಿ ಮುಸ್ತಣ ಅಸ್ತಾತ್ ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್ ಬಿ ಅವೇರ್ ಬಿ ರೆಡಿ ಫಾರ್ ಸಚ್ ಥಿಂಗ್ಸ್ ಡೋಂಟ್ ಥಿಂಕ್ ದ್ಯಾಟ್ ಅವ ಮಕ್ಕ ಮುಜೆ ಸಕ್ಕಟ್ ಬಿರ್ಮೊತ್ತ ಅವನ ಸಾತ್ ದೇ ಆರ್ ಆಲ್ ಗುಡ್ ವಿತ್ ಮೀ ಅಲ್ಲೆ ಥಾಟ್ಸ್ ಗುಡ್ ತಲೆ ಥಾಟ್ಸ್ ಆತ ಅಸ್ಲ ಬರೆ ಪುಣ್ ಆಲ್ಸೋ ಬಿ ಅವೇರ್ ದ್ಯಾಟ್ ದೇರ್ ಆರ್ ಪೀಪಲ್ ಹೂ ವಿಲ್ ವೇಟ್ ಫಾರ್ ಸಚ್ ಅನ್ ಆಪರ್ಚುನಿಟಿ ವೇರ್ ಯು ಆರ್ ಯು ನೋ ವೆರಿ ಡೌನ್ ಆ್ಯಂಡ್ ಔಟ್ ಆ್ಯಂಡ್ ದಿಲ್ ಕಮ್ ಆ್ಯಂಡ್ ಅಟ್ಯಾಕ್ ಆ್ಯಂಡ್ ದೆನ್ ದಿಲ್ ಮೇ ಟೇಕ್ ಅಡ್ವಾಂಟೇಜ್ ಸೊ ದ್ಯಾಟ್ ಈಸ್ ಒನ್ ಥಿಂಗ್ ಸೆಲೆಬ್ರೇಟ್ ಸ್ಮಾಲ್ ಸ್ಮಾಲ್ ವಿನ್ಸ್ ಲಾನ್ ಲಾನ್ ಖುಷಿ ಕಾಲಿ ಸ್ಪೆಷಲ್ ರನ್ಚೆ ಅನಿ ಕೊನೆ ಕಾಲಿ ಗಿಫ್ಟ್ ದಿವಂಚೆ ಅನಿ ಕೊನೆ ಗಿಫ್ಟ್ ಕಾಣ್ ಗಿವಂಚೆ ಕೊನೆ ಪಾರ್ಟೀಸ್ ಆವೇಚೆ ಕೈಮಣಿ ಹಾಲಿಡೇಸ್ ಆವೇಚೆ ಪ್ಯಾಕ್ ಯುವರ್ ಬ್ಯಾಗ್ಸ್ ಅಂಡ್ ಸಿಂಪ್ಲಿ ಗೋ ರಕಾ ರಕಾತ್ ಕೊನೆ ಐಕೊಂಚೆ ಪುರ ನಕಾ ಕೊನೆ ಕಾಲೇ ಸಂಗತಾತ್ ಸಂಬಂಧಿತ್ ತಂಚೆ ಪ್ರಾಬ್ಲಮ್ ತೆ ಅಮ್ಚೆ ಪ್ರಾಬ್ಲಮ್ ನೇ ಯು ವಾಂಟ್ ಟು ಎಂಜಾಯ್ ಯು ವಾಂಟ್ ಟು ಹ್ಯಾವ್ ಟು ಸಿ ನ್ಯೂ ಪ್ಲೇಸಸ್ ಗೋ ಎಕ್ಸ್ಪ್ಲೋರ್ ಮೇಕ್ ನ್ಯೂ ಫ್ರೆಂಡ್ಸ್ ಮೇಕ್ ನೋ ಸಮಥಿಂಗ್ ಸ್ಪೆಷಲ್ ಫಾರ್ ಯುವರ್ ಸೆಲ್ಫ್ ಬಿಕಾಸ್ ಐ ಟೆಲ್ ಯು ನೋಬಡಿ ಈಸ್ ದೇರ್ ಫಾರ್ ಯು ಪೀಪಲ್ ವಿಲ್ ಓನ್ಲಿ ಸೇ ತಶಿ ಕೈ ತಜಿ ಕಾಣಿ ಯೋಶೆ ಕೈ ತಶೆ ಕೈ ತೆನ್ ಜಲೆ ಕೈ ಏನ್ ಜಲೆ ಕೈ ಇಟ್ಲೆಂತು ಲೈತಾ ಸೋಣ್ಣು ತುಮ್ಕ ಕಾಲೆ ಝಾಯ್ ತುಜೆ ತುಮ್ಕ ಸಮಾಧಾನ ಯೋಚ ಕತೀರ್ ತುಜೆ ತಾವನ್ನು ಕಾಲೆ ಝಾಯ್ ಜ ಮಳೆ ಕತೀರ್ ಕೊನೆ ಚಿಂತಿನಾದ ಏನ್ ಚಿಂತ ಅವ್ರು ಆಚೆ ಗೋ ಮೋಡೋಣ ಇತ್ಲೋ ಜಲ ಮಾತು ಎತ್ತಂದ ಇತ್ಲೆ ಏನ್ಕನ ಸಾ ಕಾಯಿ ಅಕ್ಕ ಬಿಡೋಣ ಸೋನ ನಾ ಅಮಿ ಅಮ್ಕ ಅಮ್ಚ ಸಂಗತ ಕೋಣ ಅಮಿ ಚಿಂತಿಲ್ಲ ಹಂಗೆ ಮೊರ್ತ ಮಸಲ ಅಮ್ಚ ಸಂಗತ ಅಸ್ತ ಅಮಿ ಕಸರ್ ಜಾತ ಚಿಂತೆ ನಾವಿ ಪಂದ್ರ ವರ್ಷ ನೀ ಮರ್ತಾ ದಾ ವರ್ಷ ನೀ ಮರ್ತಾ ಅವ ಅಸ್ತ ತೋ ಅಸ್ತ ಅಮಿ ಚಿಂತ ನಾವು ಅಮ್ಚ ಕಾಲ ಚಿಂಚೆ ಬರೇ ಬರೇ ಉಳಿತಾತ್ನೆ ಏನ್ಕರ್ತಾನ ಕಾಲೆ ಮುಟ್ಟಾತ ಕಸರ ಚ ದಿಸ್ ತು ತಶನ್ ಜಾತ ಯೋಶನ್ ಕರ್ತೈತೆ ಹೆಂಗತ್ತೆ ಬಟ್ ವಿ ಡೋಂಟ್ ನೋ ಕಿತ್ಲೋ ತೆಂಬ ಸತಿ ಸಂಗತ ಅಸ್ತಾತ್ ಗೊತ್ತು ನಾ ಅತ್ತ ಅಮ್ಚ ನೋರು ಮೇಲೆ ಆತೆ ಅನೇಕ ಶೇವಿಂಗ್ ಗಟ್ಟೆ ತಚ್ಚ ತೊಡೆ ಸೊನ್ನೆ ತಾತ್ ಡಿವೋರ್ಸ್ ಅತ್ತಾತ್ ತಂಕೈತೆ ಅಂತ ಫೀಲಿಂಗ್ ಆತ ತನಿ ಚಿಂತು ನಾನೇ ತನಿ ಕಸರ್ ಜಾತ ಚಿಂತಿ ನಾನು ಇತ್ಲೆ ವರ್ಷ ಉಪ್ರ ಮಾತ್ರ ಮನ ನಮಗೆ ಗ್ಯಾರಂಟಿ ವಾರಂಟಿ ಕಾರ್ಡ್ ಅಂತ ಅಮಿ ಕಸರ್ ಜಾಯ್ ನಾನು ಅಮಿ ಚಿಂಚೆ ಕಾಲೇ ಫಾರ್ ಎವರ್ ಆ್ಯಂಡ್ ಎವರ್ ವಿಲ್ ಬಿ ಟುಗೆದರ್ ಮುನ್ ಕಸರ್ ಜೊಂಚೆ ಓಕೆ ಸೊ ತೇ ನಾ ಮಳೆ ಅಪ್ರ ಅಂತ ದಟ್ ಮೊಮೆಂಟ್ ದಟ್ ಗೋಸ್ ಆಫ್ ಇವನ್ ಡಿವೋರ್ಸ್ ಕೇಸ್ ಅಂತ ತಶನ್ ಜಾತ ಪೀಪಲ್ ಗೋ ತ್ರೂ ಲಾಟ್ ಆಫ್ ಹೆಲ್ ಸೇಮ್ ಕೇಸಸ್ ಸೇಮ್ ಇಮೋಷನ್ಸ್ ಸೇಮ್ ಕೈಂಡ್ ಆಫ್ ಫ್ರಸ್ಟ್ರೇಷನ್ ಫೀಲಿಂಗ್ಸ್ ಸಫರಿಂಗ್ಸ್ ಸಕ್ಕಡಂಕಿ ಅನುಭವ ಕರಿಜೆ ಪಟ್ಟ ಏಕತ್ ಕಾಲೇ ಸಂಚಮಳ ಎಂಡ್ ಕರ್ತಾ ನೆವರ್ ಎಕ್ಸ್ಪೆಕ್ಟ್ ಎನಿ ಸಾರ್ಟ್ ಆಫ್ ಸಿಂಪತಿ ಆರ್ ಎಪ್ರಿಸಿಯೇಷನ್ ಫ್ರಮ್ ಎನಿ ಒನ್ ಇನ್ ದಿಸ್ ವರ್ಲ್ಡ್ ಆಸ್ ಲಾಂಗ್ ಆಸ್ ಯುವರ್ ಸಿಂಗಲ್ ಯುವರ್ ಅ ವಿಡೋವರ್ ಯುವರ್ ಅ ವಿಡೋ ಬಿ ಯುವರ್ ಓನ್ ಸ್ಟ್ರೆಂತ್ ದುಷ್ಟ ಒಂದು ಸ್ಟ್ರೆಂತ್ ಅಶನಕಾತ್ ಅಮ್ಕ ಸ್ಟ್ರೆಂತ್ ಇವಂಚ ವೈರ್ತಾನ್ ಮಾತ್ರ ದುಷ್ಟ ಕೈಂತಾವನಿ ಅಮ್ಕ ಸ್ಟ್ರೆಂತ್ ಏನಾ ಸೊ ಕೀಪ್ ದ್ಯಾಟ್ ಇನ್ ಮೈಂಡ್ ಕೀಪಿಂಗ್ ಇನ್ ಮೈಂಡ್ ಹೂ ಆ ಪಾರ್ಟ್ನರ್ ವಾಸ್ ಸದಾನ್ ಅಸಲ್ ಎಬ್ರಿತ್ ಆತ

0: Cheers!
1: Hello, friends! ನಾನಂದಿವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ತಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳುಗಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗನಾಟ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ ಜೆ ಬಿಂದ್ಯಾ ಕುಲಾಲ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆ ಮಾಡುವಂಥ ಸಂಖ್ಯೆ 6364240449449. ಈ ಒಂದು ಸಂಖ್ಯೆಗೆ 6364204949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು, ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಅದೇ ರೀತಿ ಹೊರಗಡೆ ಜೋರಾಗಿ ಮಳೆ ಬರ್ತಾ ಇರ್ಬೋದು, ಇನ್ನು ಕೆಲವು ಕಡೆಗಳಲ್ಲಿ ಬಿಸಿಲಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯ ಹವಾಮಾನಗಳು ನಿಮ್ಮ ಸುತ್ತಮುತ್ತಲಿರ್ಬೋದು. ಆದರೆ ಇಲ್ಲಿ ನಮ್ಮ ಮಂಗಳೂರಲ್ಲಿ ಈಗ ಸದ್ಯಕ್ಕೆ ಮಳೆ ಬರ್ತಾ ಇದೆ, ನಿನ್ನೆಯಿಂದ ಮಳೆ ಸುರಿತಾ ಇರುವಂಥದ್ದು, ಮಳೆಗಾಲ ಒಂದು ಆರಂಭ ಆಗಿದೆ ಅನ್ನುವ ರೀತಿಯಲ್ಲಿ ಒಂದು ಮುನ್ಸೂಚನೆ ಇದೆ. ಆದರೆ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬೇಕು ಅಂತಿದ್ರೆ 6364240449 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಒಂದಿಗೆ ಮೊದಲಿಗೊಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ನಂತರ ನಿಮ್ಮ ಕರೆಗಳನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 7.8 FM, ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಹೊತ್ತು ಕರೆ ಮಾಡುವಂಥ ಸಂಖ್ಯೆ 6364204949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು. ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಈಗಾಗಲೇ ಒಂದು ಗೀತೆಯನ್ನು ಕೇಳ್ತಾ ಬಂದರೆ ಅದೇ ರೀತಿ ಮೊದಲ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಸುಬ್ರಹ್ಮಣ್ಯ ಐತಾಳ್, ಉಡುಪಿ ಜಿಲ್ಲೆ ಸಾಲಿಗ್ರಾಮದಿಂದ. ಮೇಡಮ್,
0: ಉಡುಪಿ ಜಿಲ್ಲೆ ಸಾಲಿಗ್ರಾಮದಿಂದ ಸುಬ್ರಹ್ಮಣ್ಯ ಐತಾಳ್ ಅವರು?
1: ಹೌದು ಹೌದು ಮೇಡಮ್.
0: ಓಕೆ, ಸುಬ್ರಹ್ಮಣ್ಯ ಅವರೇ ಮೊದಲ ಸಲ ಕಾಲ್ ಮಾಡ್ತಾ ಇದ್ರೆ?
1: ಹೌದು ಮೇಡಮ್, ಹೌದು ಮೇಡಮ್, ಇವತ್ತು ಪಾತ್ರ ಪ್ರಥಮ ಕರೆ ಮೇಡಮ್.
0: ಹೌದಾ, ಕಾರ್ಯಕ್ರಮವನ್ನ ಕೇಳ್ತಾ ಇರ್ತೀರಾ?
1: ಕೇಳ್ತಾ ಇರ್ತೀನಿ ಮೇಡಮ್, ಮತ್ತೆ ನಾನು ಕೆಲವೊಂದು ವಾಹಿನಿಯಲ್ಲಿ ನಿರೂಪಣೆ ಎಲ್ಲ ಕೊಡ್ತೀನಿ ಮೇಡಮ್.
0: ಓ ಹೌದಾ,
1: ರೇಡಿಯೋ ಕುಂದಾಪುರ, ರೇಡಿಯೋ ಫ್ರೆಶ್, ಮತ್ತೆ JSS ರೇಡಿಯೋ, ಅಲ್ಲೆಲ್ಲ ಕಾರ್ಯಕ್ರಮ ನಿರೂಪಣೆ ಮಾಡಿ ಕೊಡ್ತೀನಿ.
0: ಓ ಹೌದಾ,
1: ಫ್ರೀ ಆಗಿ ಅವರಿಗೆ ಮಾಡಿ ಕಳಿಸ್ತೀನಿ, ಎಡಿಟಿಂಗ್ ಮಾಡಿ ಎಲ್ಲ. ಹಾಡುಗಳನ್ನೆಲ್ಲ ಎಡಿಟಿಂಗ್ ಮಾಡಿ ಎಲ್ಲ ಕಳಿಸ್ತೀನಿ.
0: ಓಕೆ ಓಕೆ, ಒಳ್ಳೆ ವಿಚಾರ. ಓಕೆ, ಒಂದು ಸಂದೇಶವನ್ನ ಕೂಡ ಕಳಿಸಿದ್ರೆ ಅದು ನೀವೇ ಅಂತ ಅನ್ಕೊಳ್ತೀನಿ.
1: ಹೌದು ಹೌದು, ನಿನ್ನೆ ಮೇಡಮ್ ಕಳಿಸಿದ್ದೀನಿ.
0: ಓ ಹೌದಾ, ಓಕೆ.
1: ಹೌದು ಹೌದು, ಪ್ರಥಮ ನನಗೆ ಗೊತ್ತಿರ್ಲಿಲ್ಲ ಇಲ್ಲಿ ಈ ತರ ಕಾರ್ಯಕ್ರಮ ಇತ್ತು ಅಂತ.
0: ಇವತ್ತು
1: ಸುರೇಶ್ ಭಟ್ ಅವರು ತಿಳಿಸಿದ್ರು, ಅಲ್ಲೇ ಅದಕ್ಕೆ ಕಳಿಸಿದ್ದೆ ಮೇಡಮ್ ನಿನ್ನೆ ನಾನು.
0: ಓಕೆ, ಇವತ್ತು ಗಮನಕ್ಕೆ ಬಂತು ನಿಮ್ಮ ಸಂದೇಶ. ಓಕೆ, ಹೇಳಿ ಸುಬ್ರಹ್ಮಣ್ಯ ಸರ್, ಇವತ್ತು ಯಾವ ಹಾಡು ಕೇಳುವೆ ನಿಮಗೆ?
1: ನನಗೆ ದಾಣೆ ಪೊನ್ನೆ ಅಂತ ಒಂದು ಹಾಡು ಇದೆಯಲ್ಲ ಮೇಡಮ್,
0: ಹೌದು,
1: ತುಳುವಿನಲ್ಲಿ, ಅದು ಸಿಕ್ಕಿದ್ರೆ ಅದು, ಇಲ್ಲ ಅಂದ್ರೆ ದೇವರ ದುಡ್ಡು ಚಿತ್ರದಿಂದ ನಾನೇ ಎಂಬ ಭಾವ ನಾಶವಾಯಿತು. ಈ ಎರಡು ಗೀತೆಗಳಲ್ಲಿ ಯಾವ್ದಾದ್ರೂ ಒಂದು ಪ್ರಸಾರ ಮಾಡಿ
0: ಯಾವ್ದು ಕೂಡ ಆಗ್ಬೋದು.
1: ಹೌದು ಹೌದು, ಇದು ಗೀತೆ ಡೆಡಿಕೇಟ್ ಮಾಡ್ಬೋದಾ ಇಲ್ವಾ ಮೇಡಮ್?
0: ಮಾಡ್ಬೋದು, ಹೇಳಿ.
1: ಹಾ, ಹೇಳ್ಬೋದಾ? ಇದು ಈ ಒಂದು ಗೀತೆ ನಮ್ಮ ಸ್ನೇಹಿತರಾಗಿರುವಂತ ಮಾರಿಕಣಿವೆಯ ಗಗನ್ ರಾಜ್ಕುಮಾರ್, ಬೀದರ್ ಜಿಲ್ಲೆಯ ಮೀನ್ಕೆರೆದ ಡಾಕ್ಟರ್ ವೀರ ಶೆಟ್ಟಿ ರೊಡ್ಡ, ಹಾಗೂ ಗೌರಿಬಿದನೂರಿನ ಸುರೇಶ್ ಭಟ್, ಹಾಗೂ ಭೀಮನಗೌಡ ಪಾಟೀಲ್ ರಾಯಚೂರು, ಇವರಿಗೋಸ್ಕರ ಈ ಒಂದು ಗೀತೆಯನ್ನ ಪ್ರಸಾರ ಮಾಡಿ ಮೇಡಮ್.
0: ಓಕೆ ಓಕೆ, ನೀವು ಕೇಳಿರುವಂತ ಹಾಡಲ್ಲಿ ದೇವರ ದುಡ್ಡು ಚಿತ್ರದಲ್ಲಿ ಬಾರಿ ಒಳ್ಳೆ ಒಂದು ಹಾಡದು,
1: ನಾನೇ ಎಂಬ ಭಾವ ನಾಶವಾಯಿತು, ಅದ್ಭುತವಾದಂತಹ ಗೀತೆ ಮೇಡಮ್ ಅದು. ಆ ಗೀತೆಯಲ್ಲಿ ಅರ್ಥ ಗರ್ಭಿತವಾದಂತಹ ಒಂದು ಗೀತೆ ಮೇಡಮ್.
0: ಖಂಡಿತ ಖಂಡಿತ, ಆ ಹಾಡನ್ನ ಪ್ರಸಾರ ಮಾಡ್ತೇನೆ ಈ ಹೊತ್ತಲ್ಲಿ.
1: ಆಯ್ತು ಆಯ್ತು,
0: ಧನ್ಯವಾದ ಕರೆ ಮಾಡಿ.
1: ಧನ್ಯವಾದ. ಓಕೆ ಮೇಡಮ್, ಓಕೆ.
0: ಇದು ಸುಬ್ರಹ್ಮಣ್ಯ ಐತಾಳ್ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತಹ ಹಾಡು ನಾನು ಎಂಬ ಭಾವ ನಾಶವಾಯಿತು ಅನ್ನುವಂತ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ ದೇವರ ದುಡ್ಡು ಚಿತ್ರದಿಂದ. ಇಂತಹ ಹಾಡುಗಳನ್ನ ನಿಮ್ಗೂ ಕೂಡ ಕೇಳ್ಬೇಕು ಅಂತ ಅನಿಸ್ತಾ ಇದ್ರೆ ಕರೆಯನ್ನ ಮಾಡಬಹುದು. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ
2: ಹಲೋ
0: ಹಲೋ ನಮಸ್ತೆ.
2: ನಮಸ್ತೆ ನಮಸ್ತೆ,
0: ಸತೀಶ್ ಅವರು. ಓಕೆ ಓಕೆ, ಹೇಳಿ ಸತೀಶ್ ಅವರೇ, ಹೇಗಿದ್ದೀರಾ?
2: ಹಲೋ
0: ಹಲೋ, ರೇಡಿಯೋ ವಾಲ್ಯೂಮ್ ಜಾಸ್ತಿ ಇಟ್ಟಿದ್ದೀರಾ? ಹಲೋ, ಓಕೆ, ನಾನು ಮಾತಾಡ್ತಿದ್ದೇನೆ, ನಿಮ್ಮ ಧ್ವನಿ ಏನೋ ಸ್ವಲ್ಪ ಎಕ್ಕೋ ಕೇಳ್ತಾ ಇದ್ದಾರೆ. ರೇಡಿಯೋ ವಾಲ್ಯೂಮ್ ಜಾಸ್ತಿ ಇಟ್ಟಿದ್ದೀರಾ ಅಥವಾ
2: ಡಿಸ್ಟರ್ಬೆನ್ಸ್
0: ಇದೆ?
2: ಹಲೋ,
0: ಓಕೆ, ಕೇಳಿಸ್ತಾ ಇದೆಯಾ? ಹೇಳಿ ಸತೀಶ್, ಇವತ್ತು ಯಾವ ಹಾಡು ಕೇಳುವ?
2: ನನ್ಗೊಂದು ಭಾವಗೀತೆ ಬೇಕಿತ್ತು.
0: ಭಾವಗೀತೆ ಯಾವುದು?
2: ಹಸಿರೇ ಹಸಿರಿನ ಹೆಸರಿಲ್ಲದ ಮರ.
0: ಖಂಡಿತ, ಸ್ವಲ್ಪ ಹೊತ್ತಲ್ಲೇ ಹಾಡನ್ನ ಪ್ರಸಾರ ಮಾಡ್ತೇನೆ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಇದು ಸತೀಶ್ ಅವರು ಕೈಯಾರ್ನಿಂದ ಕರೆಯನ್ನ ಮಾಡಿ ಕೇಳ್ತಾ ಇರುವಂತ ಹಾಡು, ಹಸಿರು ಹಸಿರಿನ ಮರ ಹೆಸರಿಲ್ಲದ ಮರ ಅನ್ನುವಂತ ಹಾಡನ್ನ ಕೇಳ್ತಾ ಇದ್ದಾರೆ. ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ರಚನೆಯ ಗೀತೆ ಇದು. ಸ್ವಲ್ಪ ಹೊತ್ತಲ್ಲೇ ಹಾಡುಗಳನ್ನು ಪ್ರಸಾರ ಮಾಡ್ತೀನಿ. ಈ ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ, ಅದ್ಭುತವಾದಂಥ ಗೀತೆಗಳು. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

ನಾಶವಾಯಿತು. ನೀನೇ ಎಂಬ ನೀತಿ ನಿಜವಾಯಿತು, ನಾನೇ ಎಂಬ ಭಾವ ನಾಶವಾಯಿತು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಚಿಯರ್ಸ್.
1: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.

0: ಕೇಳ್ತಿರೋದ್ರೆಡಿಯು ಸಾರಂಗ ನಾಟ್ 7.8 FM. ಇದು ಒಲವಿನ ಹಾಡು. ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಹೊತ್ತು ಕರೆ ಮಾಡುವಂಥ ಸಂಖ್ಯೆ 6364240949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಅದೇ ರೀತಿ ಹೊಸ ಹೊಸ ಕೇಳುಗರು ಅಂದರೆ ದೂರ ದೂರದಿಂದ ಕಾಲ್ ಮಾಡ್ತೀರಾ, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳ್ತೀರಾ. ಇದೇ ರೀತಿ ಒಲವಿನ ಹಾಡು ಕಾರ್ಯಕ್ರಮದ ಜೊತೆ ಜೊತೆಗೆ ಇತರೆ ಹಾಡು ಕಾರ್ಯಕ್ರಮವನ್ನು ಕೂಡ ಕೇಳ್ಬೋದು ನೀವು. ಅದು ಕನ್ನಡದಲ್ಲಿ ಆಗಿರ್ಬೋದು, ತುಳುವಿನಲ್ಲಿ ಆಗಿರ್ಬೋದು, ಕೊಂಕಣಿಯಲ್ಲಿ ಆಗಿರ್ಬೋದು, ಬ್ಯಾರಿಯಲ್ಲಿ ಆಗಿರ್ಬೋದು, ನಾಲ್ಕು ಭಾಷೆಗಳಲ್ಲಿ ಕಾರ್ಯಕ್ರಮ ಪ್ರಸಾರ ಆಗೋದ್ರಿಂದ ಕೆಲವೊಂದು ಭಾಷೆಗಳನ್ನು ಕಲಿಯೋದಕ್ಕೆ ಕೂಡ ಇದು ಏನು ಸಹಾಯ ಆಗಬಹುದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಹಾಗಿರುವಾಗ ಒಲವಿನ ಹಾಡಿನ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು, ನಿಮ್ಮ ಇಷ್ಟದ ಹಾಡುಗಳ ಕಾರ್ಯಕ್ರಮವನ್ನು ಕೂಡ ನೀವು ಕೇಳ್ಬೋದು. ಹಾಗಿರುವಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ 6364240949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಈಗ ಮಳೆ ಏನು ಶುರುವಾಗ್ತಾ ಇದೆ ಅಥವಾ ಮಳೆ ಪ್ರಾರಂಭ ಆಗಿದೆ, ಬಿಡದೆ ಮಳೆ ಬರ್ತಾ ಇದೆ. ಆದಷ್ಟು ಮಳೆ ಬರಬೇಕು, ಯಾಕಂದರೆ ನಮಗೆ ಇನ್ನು ಮುಂದಿನ ದಿನಗಳಲ್ಲಿ ಬರಗಾಲ ಬರಬಾರ್ದು ಅಂತಿದ್ರೆ ಈಗ ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಬಂದರೆ ಮಾತ್ರ ಬರಗಾಲವನ್ನು ತಪ್ಪಿಸೋದಕ್ಕೆ ಸಾಧ್ಯ. ಹಾಗಿರುವಾಗ ಆದಷ್ಟು ಮಳೆ ಬರಬೇಕು, ಮಳೆ ಬರಬೇಕು ಅಂದರೆ ನಾವು ಏನು ಮಾಡಬೇಕು, ಈ ರೀತಿಯ ವಿಚಾರಗಳಿರ್ಬೋದು. ಗಿಡಗಳನ್ನು ನೆಟ್ಟು ಬೆಳೆಸಿದರೆ ಅಥವಾ ಮರಗಳನ್ನು ಪೋಷಿಸಿದರೆ ಮಾತ್ರ ಮಳೆ ಬರೋದಕ್ಕೆ ಸಾಧ್ಯ ಇದೆ, ಎಲ್ಲ ನಿಮ್ಗೆ ಗೊತ್ತಿರುವಂಥ ವಿಚಾರ. ಹಾಗಿರುವಾಗ ಮಳೆಗಾಲದಲ್ಲಿ ಆದಷ್ಟು ಎಚ್ಚರಿಕೆಯನ್ನು ವಹಿಸುವಂಥದ್ದು ಅತೀ ಅಗತ್ಯ. ಯಾಕಂದರೆ ಬೇರೆ ಬೇರೆ ರೀತಿಯ ಅನಾಹುತಗಳೆಲ್ಲ ಆಗ್ಬೋದು, ಈ ಹಿಂದೆ ಕೂಡ ಆಗಿದೆ. ಅದೇ ರೀತಿ ಮುಂದೆ ಆಗದಂತೆ ಎಚ್ಚರ ವಹಿಸಬೇಕು ಅಂತಂದರೆ ಆದಷ್ಟು ಮಳೆಗಾಲದಲ್ಲಿ ಒಂದು ಎಚ್ಚರವನ್ನು ವಹಿಸ್ಕೊಳ್ಳುವಂಥದ್ದು ಅತೀ ಅಗತ್ಯ. ಬೇರೆ ಬೇರೆ ರೀತಿಯಲ್ಲಿ ಅದು ಮಳೆಯ ನೀರಿಗೆ ಸಂಬಂಧಪಟ್ಟ ಆಗಿರ್ಬೋದು ಅಥವಾ ವಿದ್ಯುತ್ಗೆ ಸಂಬಂಧಪಟ್ಟ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಗೆ ಮನೆಯಲ್ಲೇ ಸಣ್ಣ ಪುಟ್ಟ ಆಘಾತಗಳೆಲ್ಲ ಆಗುತ್ತೆ, ಅದನ್ನೆಲ್ಲ ತಪ್ಪಿಸಿಕೊಳ್ಳೋದಕ್ಕೆ ನಾವು ಆದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ಳೋದು ಅಗತ್ಯ ಅಂತ ಹೇಳ್ತಾ ಮುಂದಿನ ಕಾಲರ್ ಇದ್ದಾರೆ ಯಾರಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ಕಾರ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾವು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಿಂದ ಮೇಡಮ್. ಕೆಂಪಣ್ಣ ವಾಡಪ್ಪಗೋಳ.
0: ಕೆಂಪಣ್ಣ
1: ವಾಡಪ್ಪಗೋಳ.
0: ವಾಡಪ್ಪಗೋಳ. ವಾಡಪ್ಪಗೋಳ ಅನ್ನುವಂಥದ್ದು ಊರಿನ ಹೆಸರು ಅಥವಾ?
1: ಇಲ್ಲ ಇಲ್ಲ, ಅಡ್ಡ ಹೆಸರು ಮೇಡಮ್.
0: ಅಡ್ಡ ಹೆಸರು.
1: ಚಿಕ್ಕೋಡಿ ಊರ ಹೆಸರು ಮೇಡಮ್. ಚಿಕ್ಕೋಡಿ.
0: ಓಕೆ ಓಕೆ, ಚಿಕ್ಕೋಡಿ ಊರಿನ ಹೆಸರು, ಊರಿನಲ್ಲಿ ಅದೊಂದು ಹೆಸರು ಅಲ್ವಾ?
1: ಮೇಡಮ್.
0: ಓಕೆ, ತಾವೇನ್ ಮಾಡ್ಕೊಳ್ತಿರೋದು?
1: ನಾವು ರಿಟೈರ್ಡ್ ಆಗಿದ್ದು ಮೇಡಮ್, ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ವಿ.
0: ಓ ಹೌದಾ,
1: ಈಗ 3 ವರ್ಷ ಆಯ್ತು ಮೇಡಮ್ ರಿಟೈರ್ಡ್ ಆಗಿದ್ದೀವಿ.
0: ಓಕೆ, ಅರಣ್ಯ ಇಲಾಖೆಯಲ್ಲಿದ್ರಿ, ಹೇಗಿತ್ತು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದ ಅನುಭವಗಳೆಲ್ಲ?
1: ತುಂಬಾ ಚೆನ್ನಾಗಿತ್ತು ಮೇಡಮ್.
0: ಹೌದಾ,
1: ಒಳ್ಳೆ ಕೆಲಸ ಮಾಡಿದ್ದೀವಿ ಮೇಡಮ್. ಚೆನ್ನಾಗಿತ್ತು.
0: ಓಕೆ ಓಕೆ, ಒಂದು ಒಳ್ಳೆಯ ಇಲಾಖೆ ಅರಣ್ಯ ಇಲಾಖೆ ಅನ್ನುವಂಥದ್ದಲ್ಲ. ಆದ್ರೆ ಈಗ ಈ ಅರಣ್ಯ ಇಲಾಖೆ ಅಂತ ನಾವು ಹೇಳ್ತೇವೆ, ಆದ್ರೆ ಅರಣ್ಯಗಳಿಗೆ ಕಾಣ್ಲಿಕ್ಕೆ ಸಿಗುವಂತದ್ದು ಕಮ್ಮಿ ಆಗ್ಲಿಲ್ವಾ?
1: ಕಡಿಮೆ ಆಗಿದೆ ಮೇಡಮ್. ಅಲ್ಲಿ ಹೈ ಫಾರೆಸ್ಟ್ ಕಾನ್ಪುರದಿಂದ ಆ ಕಡೆ ದಾಂಡೇಲಿ ಎಲ್ಲ ಇದೆ ಮೇಡಮ್. ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಅತನಿ ರಾಯಬಾಗ್ ಬಿಜಾಪುರ ಎಲ್ಲ ಒಂದ್ ಸ್ವಲ್ಪ ಕಾಡು ಕಡಿಮೆ ಮೇಡಮ್. ಆ ಕಡೆ ಮಂಗಳೂರು ಎಲ್ಲ ಫುಲ್ ಇದೆ ಅಲ್ಲ ಮೇಡಮ್?
0: ಹೌದು ಹೌದು,
1: ನಿಮ್ ಕಡೆ ಎಲ್ಲ. ಹೌದು,
0: ನಮ್ಮಲ್ಲೂ ಕೂಡ ಹಾಗೆ ಎಲ್ಲಾ ಕಾಡುಗಳನ್ನ ಕಡಿದು ನಾವು ನಾಡು ಮಾಡ್ತಾ ಇದ್ದೇವೆ.
1: ಹಾಗೆ ಆಗಿದೆ ಮೇಡಮ್.
0: ಓಕೆ, ಒಳ್ಳೆ ವಿಚಾರಗಳು. ಈ ಹಿಂದೆ ಇದರ ಬಗ್ಗೆ ಮಾತಾಡ್ತಿದ್ದೆ ನಾನು, ಮರಗಳನ್ನ ನೆಡಿ ಅದು ಎಲ್ಲ ವಿಷಯಗಳನ್ನ ಮಾತಾಡ್ತಿದ್ದೆ. ಹಾಗೆ ಓಕೆ, ಹೇಳಿ ಕೆಂಪಣ್ಣ ಅವರು, ಇವತ್ತು ಯಾವ ಹಾಡು ಕೇಳುವ ನಿಮ್ಗೆ?
1: ನಮಗೆ ತ್ರಿಮೂರ್ತಿ ಇರಲಿ ಮೇಡಮ್. ಮೂಗನ ಕಾಡಿದರೇನು ಕವಿ ಮಾತನ್ನು ಆಡುವನೇನು?
0: ಓಕೆ ಓಕೆ, ಮೂಗನ
1: ಕಾಡಿದರೇನು ಸವಿ ಮಾತನ್ನು ಆಡುವನೇನು. ಆ ಸಾಂಗ್ ನನಗೆ ತುಂಬಾ ಇಷ್ಟ ಮೇಡಮ್.
0: ಹೌದಾ,
1: ಸಾಂಗ್ ಹಾಕು ಮೇಡಮ್.
0: ಓಕೆ ಓಕೆ, ನೋಡೋಣ.
1: ಇದೇ ಫಸ್ಟ್ ಕಾಲರ್ ಮೇಡಮ್ ನಾನು, ಫಸ್ಟ್ ಟೈಮ್ ಮಾಡೋದು ನಿಮಗೆ.
0: ಹೌದು, ನಿಮ್ಮ ಧ್ವನಿ ಕೇಳಿಲ್ಲ ನಾನು ಇಷ್ಟರವರೆಗೆ.
1: ಹೌದು ಮೇಡಮ್, ಈಗ ನಂಬರ್ ಸಿಕ್ತು ಇವತ್ತು ಹೇಳಿದ್ರಲ್ಲ ಮೇಡಮ್. ಹಾ
0: ಹಾ ಹಾ, ಹೌದು,
1: ಅದಕ್ಕೆ ಕಾಲ್ ಮಾಡಿದೆ ಮೇಡಮ್.
0: ಓಕೆ ಓಕೆ, ಬೇರೆಲ್ಲ ಕಾರ್ಯಕ್ರಮವನ್ನ ಕೇಳ್ತೀರಾ?
1: ಹಾ ಕೇಳ್ತಾ ಇರೋ ಮೇಡಮ್.
0: ಹೌದಾ, ಯಾವೆಲ್ಲ ಕಾರ್ಯಕ್ರಮ ಕೇಳ್ತೀರಾ ಹೆಚ್ಚಾಗಿ?
1: ನಿಮ್ಮ ಮಂಗಳೂರು ಕಡಿಮೆ ಮೇಡಮ್, ಇವತ್ತು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದೆ.
0: ಓ ಹೌದಾ,
1: ಇದೇ ಬರ್ತೀವಿ ಬೆಂಗಳೂರು ಧಾರವಾಡ ಶಿವಮೊಗ್ಗ ಎಲ್ಲ ಕೇಳ್ತಾವೆ ಮೇಡಮ್.
0: ಹೌದಾ,
1: ಹೌದ್ ಮೇಡಮ್.
0: ಓಕೆ ಓಕೆ, ಖಂಡಿತ ಹೀಗೆ ಕಾಲ್ ಮಾಡ್ತಾ ಇರಿ, ಕಾರ್ಯಕ್ರಮವನ್ನ ಕೇಳ್ತಾ ಇರಿ, ಬೇರೆ ಬೇರೆ ಕಾರ್ಯಕ್ರಮಗಳು ಪ್ರಸಾರ ಆಗ್ತದೆ, ಹಾಗಾಗಿ ಕೇಳ್ತಾರೆ.
1: ಓಕೆ ಓಕೆ ಮೇಡಮ್,
0: ಧನ್ಯವಾದಗಳು ಸರ್. ಧನ್ಯವಾದ. ಓಕೆ. ಇದು ಕೆಂಪಣ್ಣ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂಥದ್ದು ಏನು ಮೂಗನ ಕಾಡಿದರೇನು ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ತ್ರಿಮೂರ್ತಿ ಚಿತ್ರದ ಗೀತೆ ಇದು, ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಗೀತೆ. ಅದೇ ರೀತಿ ಈ ಒಂದು ಚಿತ್ರದಲ್ಲಿ ಜಿ ಕೆ ವೆಂಕಟೇಶ್ ಅವರು ಈ ಚಿತ್ರಕ್ಕೆ ಸಂಗೀತವನ್ನು ನೀಡಿದ್ದಾರೆ. ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂಥ ಹಾಡಿಗೆ ಜಿ ಉದಯಶಂಕರ್ ಅವರು ಸಾಹಿತ್ಯವನ್ನು ನೀಡಿರುವಂಥದ್ದು. ಈ ಒಂದು ಚಿತ್ರವನ್ನು ಸಿ ವಿ ರಾಜೇಂದ್ರನ್ ಅವರು ನಿರ್ದೇಶನವನ್ನು ಮಾಡಿದರು. ತ್ರಿಮೂರ್ತಿ ಅನ್ನುವಂಥ ಈ ಚಿತ್ರ 1975 ತೆರೆಗಂಡಂತಹ ಚಿತ್ರ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಸಣ್ಣ ಮಾಹಿತಿ ಇದು. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು 6-3-6-4-2-0-4-9-4-9 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ಮೇಡಮ್, ರಾಜ್ಕುಮಾರ್ ಮಾರಿಕಣಿವೆಯಿಂದ.
0: ಯಾರು ಮಾತಾಡ್ತಿರೋದು?
2: ರಾಜ್ಕುಮಾರ್ ಮೇಡಮ್, ಮಾರಿಕಣಿವೆಯಿಂದ.
0: ರಾಜ್ಕುಮಾರ್ ಅವರು ಮಾರಿಕಣಿವೆ, ಎಲ್ಲಿ ಬರುತ್ತೆ ಅದು?
2: ಮೇಡಮ್, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು.
0: ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು.
2: ಹೌದು
0: ಮೇಡಮ್. ಓಕೆ ಓಕೆ. ರಾಜ್ಕುಮಾರ್ ಅವರು ಏನ್ ಮಾಡ್ಕೊಳ್ತಿರೋದು?
2: ಮೇಡಮ್, ಫೋಟೋಗ್ರಫಿ ಇದೆ ನಮ್ದು.
0: ಓಕೆ.
2: ಮತ್ತೆ ಕೃಷಿ ಕೂಡ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತ ಒಂದು ಏಕೈಕ ಜಲಾಶಯ ವಾಡಿ ವಿಲಾಸ ಸಾಗರ, ನೀವು ಕೇಳಿರ್ಬೋದು. ಭಾರತ ನಕಾಶೆ ಹೋಲುತ್ತೆ ನಮ್ಮ ಜಲಾಶಯದಲ್ಲಿ. ಮೇಡಮ್.
0: ಓಕೆ ಓಕೆ, ಹೇಳಿ ಹೇಳಿ.
2: ಕೇಳಿಸ್ತಾ ಇದೆಯಾ?
0: ಕೇಳಿಸ್ತಿದೆ ಕೇಳಿಸ್ತಿದೆ, ಹೇಳಿ.
2: ಇದು ಪ್ರಕೃತಿಯಲ್ಲಿ ಒಂದು ಭಾರತದ ತರ ಒಂದು ಭೂಪಟ ಕಾಣಬಹುದು ನಮ್ಮ ಜಲಾಶಯದಲ್ಲಿ. ರಾಜ್ಯದ ನಾನಾ ಕಡೆಯಿಂದ ಸಾಕಷ್ಟು ಜನ ಬರ್ತಾರೆ. ಒಂದು ಸುಮಾರು 125 ವರ್ಷಗಳಾಯ್ತು ಆ ಜಲಾಶಯ ನಿರ್ಮಾಣ ಆಗಿದ್ದು ಮೈಸೂರು ಅರಸರ ಕೊಡುಗೆ. ಒಂದು ಐತಿಹಾಸಿಕ ಸ್ಥಳ ಅಂತ ಹೇಳ್ಬೋದು.
0: ಒಳ್ಳೆ ವಿಚಾರ. ಅದೇ ರೀತಿ ದುರ್ಗದ ಕೋಟೆ
2: ಕೇಳಿದ್ದೀರಾ ನೀವು? ವಾಣಿ ವಿಲಾಸ ಸಾಗರ ಅಂತ ಏನಾದ್ರು?
0: ವಾಣಿ ವಿಲಾಸ ಸಾಗರ ಹೆಸರು ಕೇಳಿದ ಹಾಗೆ ಇದೆ. ಹಾಗಿದ್ರೆ ನಿಮ್ಗೆ ದುರ್ಗ ಎಲ್ಲ ಹತ್ತಿರ ಆಗುತ್ತಾ?
2: ದುರ್ಗ 60 ಕಿಲೋಮೀಟರ್ ಮೇಡಮ್. ಪುಣೆ ಬೆಂಗಳೂರು ರಾಷ್ಟ್ರೀಯ, ಚಿತ್ರದುರ್ಗ ಬಿಟ್ರೆ ಹಿರಿಯೂರು, ಹಿರಿಯೂರು ಬಿಟ್ರೆ ಶಿರಾ, ಶಿರಾ ಬಿಟ್ರೆ ತುಮಕೂರು ಬೆಂಗಳೂರು. ಆ ಮಾರ್ಗದಲ್ಲಿ ಇದ್ದೇವೆ ನಾವು.
0: ಓಕೆ, ಒಂದು ಒಳ್ಳೆಯ ಪ್ರದೇಶದಲ್ಲಿ ಇದ್ದೀರಾ ಅಲ್ವಾ?
2: ಹೌದು ಹೌದು ಹೌದು, ಪ್ರಕೃತಿಯಲ್ಲಿ.
0: ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳುವ ನಿಮ್ಗೆ?
2: ಇದು ಆರಾಧನೆ ಫಿಲಂ ಅಲ್ಲಿ ಒಲವೇ ಚೆಲುವ ಕವನ.
0: ಯಾವುದು?
2: ಆರಾಧನೆ.
0: ಆರಾಧನೆ.
2: ಒಲವೇ ಚೆಲುವ ಕವನ.
0: ಒಲವೇ ಚೆಲುವೆ ಕವನ.
2: ನಗುವೆ ಸುಖದ ಹೂವನ.
0: ವಿಷ್ಣುವರ್ಧನ್ ಅವರ ಅಭಿನಯ ಅಲ್ವಾ?
2: ಹೌದು, ತುಂಬಾ ಚೆನ್ನಾಗಿದೆ ಮತ್ತೆ ಅರ್ಥಪೂರ್ಣ ಇದೆ ಹಾಡು.
0: ಹೌದು. ಓಕೆ, ಖಂಡಿತ ನಾನು ಪ್ರಸಾರ ಮಾಡ್ತೀನಿ.
2: ಇದೇ ಪ್ರಥಮ ಕರೆ ನಮ್ಮ ಸುಬ್ರಹ್ಮಣ್ಯ ಐತಾಳ್ ಅವರು ಕೊಟ್ಟರು ಈಗ ನಂಬರ್. ಇದೇ ಮೊದಲ ಬಾರಿ ನಿಮ್ಮ ರೇಡಿಯೋ ಸಾರಂಗದ ಅಭಿಮಾನಿಯಾಗಿದ್ದೇನೆ.
0: ಹೌದಾ? ಓಕೆ ಸರ್, ಓಕೆ ಓಕೆ. ಹೀಗೆ ಕಾಲ್ ಮಾಡ್ತಾ ಇರಿ, ಅದೇ ರೀತಿ ಕಾರ್ಯಕ್ರಮವನ್ನ ಕೇಳ್ತಾ ಇರಿ.
2: ಓಕೆ ಮೇಡಮ್,
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಇದು ರಾಜ್ಕುಮಾರ್ ಅವರು ಚಿತ್ರದುರ್ಗದಿಂದ ಕಾಲ್ ಮಾಡಿದ್ದಾರೆ. ನಾನು ಅಲ್ಲಿನ ಮುಖ್ಯವಾದಂತಹ ಏನು ಜಿಲ್ಲೆಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಅಂದರೆ ಕೆಲವರು ಕಾಲ್ ಮಾಡಿ ಗದಗದಿಂದ ಅಥವಾ ರಾಯಚೂರಿನಿಂದ ಅಂತೆಲ್ಲ ಹೇಳ್ತಾ ಇಲ್ಲ. ಒಳಗಿನ ಪ್ರದೇಶಗಳ ಬದಲಾಗಿ ಅಲ್ಲಿನ ಮೇಯ್ನ್ ಏನು ಜಿಲ್ಲೆಗಳೇನಿದೆ ಅದನ್ನು ಹೇಳುವಾಗ ಅಲ್ಲಿನ ವಿಶೇಷತೆಗಳು ನಮಗೆ ಕೆಲವೊಂದು ಗೊತ್ತಾಗುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟು ನಾವು ಅವರ ಹತ್ರ ಕೇಳುವಂಥದ್ದು. ಈಗ ಮಂಗಳೂರು ಅಂತ ಹೇಳಿದಾಗ ಮಂಗಳೂರಿಗೆ ಸಂಬಂಧಪಟ್ಟು ಬೀಚ್ ಬಗ್ಗೆ ಕೇಳ್ಬೋದು, ನಮ್ಮಲ್ಲಿರುವಂಥ ದೇವಸ್ಥಾನಗಳಿಗೆ ಸಂಬಂಧಪಟ್ಟು ಕೇಳ್ಬೋದು. ಹಾಗಾಗಿ ನಾವು ಬೇರೆ ಜಿಲ್ಲೆಯವರು ನಮಗೆ ಕಾಲ್ ಮಾಡುವಾಗ ಮಡಿಕೇರಿ ಅಂತ ಹೇಳಿದಾಗ ಕಾಫಿಯ ಬಗ್ಗೆ ನಾವು ಹೇಳ್ಬೋದು, ಚಹಾದ ಬಗ್ಗೆ ಹೇಳ್ಬೋದು. ಚಿಕ್ಕಮಗಳೂರು ಅಂತ ಹೇಳಿದಾಗಲೂ ಅದೇ ರೀತಿ ಕಾಫಿ, ಶುಂಠಿ ಅದರ ಬಗ್ಗೆ ಎಲ್ಲ ಕೇಳ್ತೇವೆ. ಹಾಗಿರುವಾಗ ಇದೇ ರೀತಿ ದೂರ ದೂರದಿಂದ ನೀವು ಜಿಲ್ಲೆಗಳಿಂದ ಅಂದರೆ ನಿಮ್ಮ ಒಂದು ಪ್ರದೇಶದ ಬಗ್ಗೆ ನೀವು ಹೆಸರನ್ನು ಹೇಳ್ತೀರಿ, ಆದರೆ ಅದರ ಪರಿಚಯ ನಮ್ಗೆ ಅಷ್ಟಾಗಿರೋದಿಲ್ಲ. ಆದರೆ ಆ ಜಿಲ್ಲೆ ಅಂತ ಹೇಳಿದಾಗ ಆ ಜಿಲ್ಲೆಯ ವಿಶೇಷತೆಗಳನ್ನು ನಾವು ಕೇಳ್ತೀವಿ. ಹಾಗಿರುವಾಗ ಕರೆ ಮಾಡಿ ಮಾತಾಡಿ, ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ಖಂಡಿತ ಖುಷಿಯಾಗುತ್ತೆ. ಅದೇ ನಿಮ್ಮಲ್ಲಿ ನಮ್ಮ ನಮ್ಮ ಊರು ಅನ್ನುವಂಥ ನಮಗೆ ಹೆಮ್ಮೆ. ಹಾಗಿರುವಾಗ ಅಲ್ಲಿ ಬೆಳೆಯುವಂಥ ಬೆಳೆಗಳಾಗಿರ್ಬೋದು, ಅಲ್ಲಿನ ವಿಶೇಷತೆಗಳನ್ನು ತಿಳಿಸ್ತೀರಲ್ಲ, ಅದು ಇನ್ನಷ್ಟು ಖುಷಿ ಕೊಡುತ್ತೆ. ಯಾಕಂದರೆ ನಾವು ಅಲ್ಲಿಗೆ ಹೋಗದಿದ್ದರೂ ಕೂಡ ಅಲ್ಲಿನ ಒಂದು ಪರಿಚಯವನ್ನು ನಾವು ಮಾಡಿಕೊಂಡ ಹಾಗೆ ಆಗುತ್ತೆ. ಹಾಗಿರುವಾಗ ನೀವು ಕಾಲ್ ಮಾಡಿದಾಗ ನಿಮ್ಮ ಊರಿನ ವಿಶೇಷತೆಯನ್ನು ಕೂಡ ಹೇಳ್ಬೋದು. ಅಂದರೆ ದೂರ ದೂರದಿಂದ ಕಾಲ್ ಮಾಡುವಾಗ ನೀವು ಅಲ್ಲಿನ ವಿಶೇಷತೆಗಳನ್ನು ಹೇಳಿದ್ರೆ ನಮಗೂ ಕೂಡ ಸ್ವಲ್ಪ ಕೇಳುಗರಿಗೂ ನಮಗೂ ಎಲ್ರಿಗೂ ಕೂಡ ಅದರ ಬಗೆಗಿನ ಒಂದಿಷ್ಟು ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
2: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಒಂದು ಪಪ್ಪಿ ಡ್ಯಾಡಿಗೆ, ಒಂದು ಪಪ್ಪಿ ಮಮ್ಮಿಗೆ. ಮಮ್ಮಿ ಕೊಟ್ಟ ಪಪ್ಪಿ ಸಿಹಿ, ಡ್ಯಾಡಿ ಪಪ್ಪಿ ಇನ್ನೂ ಸಿಹಿ.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆ ಮಾಡುವಂಥ ಸಂಖ್ಯೆ 6364204949. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು, ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ
1: ನೋಡಿ. ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ಮೇಡಮ್, ನನ್ನ ಹೆಸರು ಸಿಟಿ ಚಂದ್ರಶೇಖರ್ ಅತ್ತಿ ಚೌಡನಹಳ್ಳಿ, ಹೊಳೆಸ್ಪುರ ತಾಲೂಕು, ಹಾಸನ ಜಿಲ್ಲೆ.
0: ಓಕೆ ಸಿಟಿ ಚಂದ್ರಶೇಖರ್. ಈಗ
1: ಗಗನ್ ರಾಜ್ಕುಮಾರ್ ಅಂತ ಮಾತಾಡಿದ್ರಲ್ಲ.
0: ಯಾರತ್ರ?
1: ಹಲೋ, ಗಗನ್ ರಾಜ್ಕುಮಾರ್ ಅಂತ ಮಾತಾಡಿದ್ರಲ್ಲ.
0: ಓಕೆ,
1: ಅವ್ರು ನಮ್ಮ ಚಿತ್ರದುರ್ಗ ಸ್ನೇಹಿತರು ಮೇಡಮ್, ಆತ್ಮೀಯ ಸ್ನೇಹಿತರು, ಚಿತ್ರದುರ್ಗ ಆಕಾಶವಾಣಿ. ಪರಿಚಯ ಅವರು.
0: ಅವರ ಹೆಸರು ಗಗನ್ ರಾಜ್ಕುಮಾರ.
1: ಬರೀ ರಾಜ್ಕುಮಾರ, ಗಗನ್ ರಾಜ್ಕುಮಾರ್ ಅಂತ ಅವರು. ಮಾರಿ ಕಣಿವೆ ಅಂತ ಹೇಳಿದ್ರಲ್ಲ.
0: ಹೌದು ಹೌದು ಹೌದು,
1: ಅವ್ರು ನಮ್ಮ ಸ್ನೇಹಿತರು ಮೇಡಮ್.
0: ಓಕೆ ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳುವ?
1: ನನಗೆ ಸುಲೋಚನಾ ಒಂದು ಆಡ್ರದ ಒಂದು ಜನ್ಮ ಜನ್ಮದ ಅನುಬಂಧ ಅಂತ ಒಂದು ಚಿತ್ರ ಇದೆ. ಅದು ಮಿನುಗುವ ತಾರೆ ಸಡಗರ ನೋಡು ಅಂತ ಒಂದು ಹಾಡಿದೆ. ಅದು ವಾಯ್ಸ್ ಒಂಥರ, ಸುಲೋಚನಾ ವಾಯ್ಸ್ ಒಂಥರ ಚೆನ್ನಾಗಿದೆ ಅಲ್ಲ, ಅದಕ್ಕೆ ಕೇಳೋದಂತೆ ಮೇಡಮ್. ಸಾಹಿತ್ಯ ಚೆನ್ನಾಗಿದೆ, ಇಳಯರಾಜ ಸಂಗೀತ. ಅದು ವಾಯ್ಸ್ ಸುಲೋಚನಾ ವಾಯ್ಸ್ ಒಂಥರ ಡಿಫ್ರೆಂಟ್ ವಾಯ್ಸ್ ಅಲ್ವಾ?
0: ಹೌದು ಹೌದು.
1: ಹಾಗಾಗಿ ಒಂಥರ ವಿಶೇಷ ಹಾಡುಗಳು ಕೇಳೋದ ಅಂತ ನನ್ನ ಆಸಕ್ತಿ. ಕೇಳಸನ ಕೇಳಸನ, ನಿಮ್ಗೆಲ್ಲರಿಗೂ, ನಮ್ಮ ಶ್ರೋತೃಗಳೆಲ್ಲರಿಗೂ ವಿಶೇಷವಾದ ಹಾಡುಗಳ ಕೆಲಸ ಅಂತ ನನ್ನ ಆಸೆ.
0: ಓಕೆ ಓಕೆ, ಖಂಡಿತ. ಸ್ವಲ್ಪ
1: ನಮ್ಮೆಲ್ಲ ಸ್ನೇಹಿತರಿಗಾಗಿ ಮತ್ತೆ ನಿಮಗಾಗಿ ಮೇಡಮ್.
0: ಓಕೆ ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ.
1: ಧನ್ಯವಾದಗಳು ಮೇಡಮ್.
0: ಓಕೆ ಓಕೆ, ಜನ್ಮ ಜನ್ಮದ ಅನುಬಂಧ.

0: ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದರೆ ಮಿನುಗುವ ತಾರೆಯ ಅನ್ನುವಂಥ ಹಾಡನ್ನು, ಅದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. 6364240499 ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಅದೇ ರೀತಿ ಈ ಒಂದು ಜನ್ಮ ಜನ್ಮದ ಅನುಬಂಧ ಚಿತ್ರ, ಈ ಚಿತ್ರದಿಂದ ಕೇಳಿರುವಂಥ ಹಾಡು ಮಿನುಗುವ ತಾರೆಯ ಅನ್ನುವಂಥ ಹಾಡು. ಇಳಯರಾಜ ಅವರ ಏನು ಸಂಗೀತದಲ್ಲಿ ಸುಲೋಚನ ಅವರು ಹಾಡಿರುವಂಥ ಹಾಡು. ಅನಂತನಾಗರತಿ ಜಯಂತಿ ಅವರು ಈ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ. ಇಳಯರಾಜ ಅವರ ಸಂಗೀತದ ಜೊತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ ಕೂಡ ಇದೆ. ಚಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿರುವಂತಹ ಈ ಒಂದು ಹಾಡಿಗೆ ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ಕರೆ ಮಾಡಬಹುದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
1: ನಮಸ್ತೆ
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ದಿನೇಶ್ ಅಂತ.
0: ದಿನೇಶ್ ಅವರು ಕಾಸರಗೋಡಿನಿಂದ. ಹೇಗಿದ್ದಾರೆ ದಿನೇಶ್ ಅವರೇ? ನಾವು ಕೂಡ ಆರಾಮ. ಹೇಳಿ, ಇವತ್ತು ಯಾವ ಹಾಡು ಪ್ರಸಾರ ಮಾಡಬೇಕು?
1: ಇವತ್ತು ಅಂದರ್ ಬಹಾರ್ ಚಿತ್ರ ಅಂದ ಮೇಡಮ್.
0: ಅಂದರ್ ಬಹಾರ್ ಚಿತ್ರದ ಹೆಸರ?
1: ಹೌದು.
0: ಓಕೆ, ಅದರಲ್ಲಿ ಯಾವುದು?
1: ಅದರಲ್ಲಿ ಮನೆ ಮಲೆಯಲ್ಲಿ ನಿಂದ.
0: ಹೇಗೆ ಅಲ್ಲಿ ಮಳೆ ಬರ್ತಾ ಉಂಟಾ?
1: ಆ ಮಳೆ ಜಾಸ್ತಿ ಇದೆ ಮೇಡಮ್, 2-3 ದಿನ ಆಯ್ತು.
0: ಹೌದಾ? ಓಕೆ ಓಕೆ ಓಕೆ, ನೋಡೋಣ. ನೀವು ಕೇಳಿರುವಂತಹ ಹಾಡನ್ನ ಪ್ರಸಾರ ಮಾಡ್ತೀನಿ.
1: ಓಕೆ,
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ, ಇದು ದಿನೇಶ್ ಅವರು ಸುಳ್ಯ ಪದವಿನಿಂದ ಕರೆಯನ್ನು, ಕ್ಷಮಿಸಿ, ಕಾಸರಗೋಡಿನಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು. ಅಂದರ್ ಬಾಹರ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಮಳೆಯಲ್ಲಿ ಮಿಂದ ಅನ್ನುವಂಥ ಹಾಡನ್ನು, ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತೀನಿ. ಅದೇ ರೀತಿ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಿಂದ ಹೊರಡುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಆದರೂ ಕೊನೆಯದಾಗಿ ಇವತ್ತು ಈಗೇನು ಮಳೆ ಪ್ರಾರಂಭ ಆಗ್ತಾ ಇದೆ, ಒಂದಿಷ್ಟು ಮಳೆಯ ಸೀಸನ್ ಶುರುವಾಗಿದೆ. ಹಾಗಿರುವಾಗ ಆದಷ್ಟು ಜಾಗರೂಕತೆಯನ್ನು ವಹಿಸ್ಕೊಳ್ಳಿ. ಆಗಲೇ ಹೇಳ್ತಾ ಇದ್ದೆ ಯಾವ ರೀತಿಯಲ್ಲಿ ಜಾಗರೂಕತೆಯನ್ನು ವಹಿಸ್ಕೊಳ್ಬೇಕು, ಮಳೆ ಬಂದಾಗ ಹೇಗಿರಬೇಕು ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು. ಮಕ್ಕಳನ್ನು ಕೂಡ ಜಾಗರೂಕತೆಯಿಂದ ನೋಡ್ಕೊಳ್ಳುವಂಥದ್ದು ಅತಿ ಆಗುತ್ತೆ. ಅದರ ಜೊತೆ ಮನೆಯಲ್ಲಿ ವಯಸ್ಸಾದವರಿರ್ಬೋದು, ಹಿರಿಯರಿರ್ಬೋದು, ಅವರನ್ನು ಕೂಡ ಆದಷ್ಟು ಒಳ್ಳೆಯ ರೀತಿಯಲ್ಲಿ ಜಾಗರೂಕತೆಯಿಂದ ನೋಡಿ ಅಂತ ಹೇಳ್ತಾ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಿಂದ ಹೊರಡುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ ಮುಂದಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕೂಡ ಕೇಳ್ಬೋದು. ಇವತ್ತು ಸಮಯ ಆಗ್ತಾ ಬರ್ತಾ ಇರೋದ್ರಿಂದ ನಿಮ್ಮ ಕರೆಗಳನ್ನು ಸ್ವೀಕಾರ ಮಾಡೋದಕ್ಕೆ ಆಗ್ತಿಲ್ಲ. ಹೆಚ್ಚಿನವರು ಕಾಲ್ ಮಾಡ್ತೀರಾ, ಟ್ರೈ ಮಾಡ್ತೀರಾ, ಅದೇ ರೀತಿ ಕಾಲ್ ರಿಸೀವ್ ಮಾಡ್ತಿಲ್ಲ ಅನ್ನುವಂಥ ಒಂದು ವಿಚಾರಗಳು ಕೂಡ ನಿಮ್ಮ ಮನಸ್ಸಲ್ಲಿರಬಹುದು. ಆದರೆ ನಮಗೆ ಇಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಲನ್ನು ಕನೆಕ್ಟ್ ಮಾಡ್ತೀವಿ, ಅದರಷ್ಟು ನಿಮ್ಮ ಒಲವಿನ ಹಾಡನ್ನು ಪ್ರಸಾರ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಹಾಗಿರುವಾಗ ನಮ್ಮ ಪ್ರಯತ್ನ ಖಂಡಿತ ಇರುತ್ತೆ. ಆದರೆ ಕೆಲವೊಂದು ಸಮಯದಲ್ಲಿ ಕಾಲ್ಗಳು ಜಾಸ್ತಿ ಇರುತ್ತೆ, ಅಂದರೆ ಎಲ್ಲ ಕಾಲ್ಗಳನ್ನು ಪಿಕ್ ಮಾಡೋದಕ್ಕಾಗೋದಿಲ್ಲ. ಸಮಯದ ಅವಕಾಶಗಳು ಕೂಡ ಕಡಿಮೆ ಇರುವಂಥದ್ದು, ಯಾಕಂದರೆ ಒಂದು ಗಂಟೆ ಕಾಲಾವಕಾಶದಲ್ಲಿ ಎಷ್ಟು ಕಾಲ್ ನಿಮಗೆ ಹಾಡನ್ನು ಕೇಳೋದಕ್ಕಾಗುತ್ತೋ ಅಷ್ಟನ್ನು ಪ್ರಸಾರ ಮಾಡ್ತೀವಿ. ಅದೇ ರೀತಿ ಕೆಲವು ಸಂದರ್ಭದಲ್ಲಿ ಇರ್ಬೋದು ಮಾತು ಜಾಸ್ತಿ ಆಗುತ್ತೆ, ಹಾಡು ಕಡಿಮೆ ಆಗುತ್ತೆ ಅಂತ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಮಾತು ಆಡಲೇಬೇಕು, ಯಾಕಂದರೆ ಏನು ಮೊದಲಿಗೆ ಕಾಲ್ ಮಾಡು, ಮೊದಲ ಸಲ ಕಾಲ್ ಮಾಡೋರು ಕೂಡ ಇರ್ತಾರೆ. ಒಂದಿಷ್ಟು ಅವರಿಗೆ ಮಾತಿನ ಜೊತೆಗೆ ಅವರ ಹಾಡುಗಳನ್ನು ಕೇಳಬೇಕು ಅಂತಿರುತ್ತೆ. ಹಾಗಿರುವಾಗ ಅವರಲ್ಲಿ ಒಂದಿಷ್ಟು ಅವರ ಊರಿನ ವಿಶೇಷತೆಯನ್ನು ಕೇಳ್ತೀವಿ ಅಷ್ಟೇ ಅಂತ ಹೇಳ್ತಾ ಇರೋ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಕಲಾ ಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು, ಕಲಾ ಸಾರಂಗ್ ಹೊಸ ಸಂಚಿಕೆಗೆ ತಮಗೆ ಪ್ರೀತಿಯ ಸ್ವಾಗತ. ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ. ಕಲಾ ಸಾರಂಗ್ನಲ್ಲಿ ಬೇರೆ ಬೇರೆ ವಿಭಾಗದ ಸಾಧಕರನ್ನು ಮಾತನಾಡಿಸುವಂತಹ ಒಂದು ಸರಣಿ ಪ್ರಾರಂಭ ಆಗಿದೆ. ಅನೇಕ ಹಿರಿಯರು ನಮ್ಮ ಜೊತೆ ಅವರ ಬದುಕಿನ ಒಂದು ಪ್ರಯಾಣದ ಬಗ್ಗೆ ಮಾತಾಡಿದ್ದಾರೆ. ಬೇರೆ ಬೇರೆ ವಿಚಾರಗಳನ್ನು ನಾವು ಅವರಲ್ಲಿ ಚರ್ಚಿಸಿದ್ದೇವೆ. ವಿಶೇಷವಾಗಿ ಸಾಹಿತ್ಯ, ಸಂಸ್ಕೃತಿ, ಜಾನಪದ, ಶಿಕ್ಷಣ, ಹೀಗೆ ಅನ್ಯಾನ್ಯ ಕ್ಷೇತ್ರಗಳ ಸಾಧಕರು ತಮ್ಮ ಒಂದು ವಿಸ್ತಾರವಾದಂತಹ ಮತ್ತು ತಮ್ಮ ಮಾನಸಿಕ ಮುಕ್ತವಾದಂತಹ ಮಾತುಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅಂಥದ್ದೇ ಒಂದು ಸಂಚಿಕೆ ಇವತ್ತು ತೆರೆದುಕೊಳ್ತಾ ಇರುವಂಥದ್ದು. ನಮ್ಮ ತಂಡ ನಮ್ಮ ಜೊತೆ ಸಾರಂಗನ ಬಿಂದ್ಯಾ ಕುಲಾಲ್ ಅವರಿದ್ದಾರೆ, ಹಾಗೆ ಎಡ್ವರ್ಡ್ ಲೋಬೋ ಅವರಿದ್ದಾರೆ. ನಾವು ಮಂಗಳೂರಿನ ಕದ್ರಿ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ತಮಗೆಲ್ಲ ಗೊತ್ತಿದೆ, ತೇಜಸ್ವಿನಿ ಹಾಸ್ಪಿಟಲ್ ಇದೆ. ಅದರ ಎರಡು ಹಾಸ್ಪಿಟಲ್ಗಳ ಮಧ್ಯಭಾಗದಲ್ಲಿ ಒಂದು ಮನೆ ಇದೆ, ಹಳೆಯ ಹೆಂಚಿನ ಮನೆ. ಇಲ್ಲಿ ಡಾಕ್ಟರ್ ಲೀಲಾ ಉಪಾಧ್ಯಾಯ ಅವರಿದ್ದಾರೆ. ಡಾಕ್ಟರ್ ಲೀಲಾ ಉಪಾಧ್ಯಾಯರ ಬಗ್ಗೆ ಬಹುಶಃ ಮಂಗಳೂರಿನ ನಾಗರಿಕರಿಗೆ ಹೆಸರು ನೆನಪಿರಬಹುದು. ಸುಮಾರು 37 ವರ್ಷ ಸಂತ ಆಗ್ನೆಸ್ ಕಾಲೇಜಿನಲ್ಲಿ ವಿಜ್ಞಾನದ ಉಪನ್ಯಾಸಕಿಯಾಗಿ ಸಸ್ಯಶಾಸ್ತ್ರದಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದ್ದಂತಹ ಒಬ್ಬರು ಶಿಕ್ಷಣ ತಜ್ಞೆ. ಆಮೇಲೆ ಅವರು ನಿವೃತ್ತರಾದ ಬಳಿಕ ಸುಮಾರು 17 ವರ್ಷ ಮಂಗಳೂರಿನ ಶಾರದಾ ಪಿ ಯು ಕಾಲೇಜಿನಲ್ಲಿ, ಅಲ್ಲಿ ಕೂಡ ಅವರು ಪ್ರಾಂಶುಪಾಲರಾಗಿ ಕೆಲಸ ಮಾಡಿದರು. ಮತ್ತು ಅಡ್ಮಿನಿಸ್ಟ್ರೇಟಿವ್ ಅಡ್ವೈಸರಾಗಿ ಒಂದು 3 ವರ್ಷ ಇದ್ದರು. ಹೀಗೆ ಸುಮಾರು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು 57 ವರ್ಷ ಅವರು ಸೇವೆ ಸಲ್ಲಿಸಿದ್ದಾರೆ. ಈಗ ಬರೋಬ್ಬರಿ 88 ವರ್ಷ ನಮ್ಮ ಲೀಲಾ ಮೇಡಮ್ ಅವರಿಗೆ. ಆದರೂ ಕೂಡ ಅವರು ಚೈತನ್ಯಶೀಲರಾಗಿದ್ದಾರೆ, ಚಟುವಟಿಕೆಯಿಂದ ಇದ್ದಾರೆ. ಇದು ನಮಗೆ ಬಹಳ ಹೆಮ್ಮೆಯ ಸಂಗತಿ. ಡಾಕ್ಟರ್ ಲೀಲಾ ಉಪಾಧ್ಯಾಯ ಅವರು MSc PhD ಮಾಡಿ, ಆಮೇಲೆ ಫ್ರೆಂಚ್ ಭಾಷೆಯಲ್ಲಿ ಡಿಪ್ಲೊಮ ಮಾಡಿ ಅವರು ಶಿಕ್ಷಣದ ಒಂದು ಕ್ಷೇತ್ರದಲ್ಲಿ ದುಡಿದವರು. ಡಾಕ್ಟರ್ ಲೀಲಾ ಉಪಾಧ್ಯಾಯ ಅವರು ಮೂಲತಃ ನಮ್ಮ ಕಾಪಿನವರು. ಡಾಕ್ಟರ್ ಶೇಷರಾವ್ ಮತ್ತು ಯಶೋಧ ದಂಪತಿಯ 9 ಮಕ್ಕಳಲ್ಲಿ ಅವರು 3ನೇಯವರು, 6 ಹೆಣ್ಣು ಮತ್ತು 3 ಗಂಡು ಮಕ್ಕಳು. ಇನ್ನಂಜೆಯಲ್ಲಿ ಅವರು ಮೆಟ್ರಿಕ್ ಪೂರ್ವ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಆಮೇಲೆ ಮೆಟ್ರಿಕ್ಯುಲೇಷನ್ ಮಾಡಿದ ಮೇಲೆ ಬೊಂಬೈಗೆ ಹೋಗ್ತಾರೆ. ಅಲ್ಲಿ ವಿಜ್ಞಾನ ವಿಷಯದಲ್ಲಿ BSc ಮತ್ತು MSc ಮಾಡ್ತಾರೆ. ಮತ್ತೆ ಮಂಗಳೂರಿಗೆ ಬರ್ತಾರೆ, ಅಲ್ಲಿ BEd ಕಾಲೇಜಿನಲ್ಲಿ BEd ಮಾಡ್ತಾರೆ. ಆಮೇಲೆ ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಾರೆ. ಅದರ ಜೊತೆಗೆ ಸಂಗೀತದ ಆಸಕ್ತಿ ಮತ್ತು ಬರವಣಿಗೆ ಅವರಿಗೆ ವಿಶೇಷವಾಗಿರುವಂಥದ್ದು. ಇನ್ನು ಬಹಳ ಮುಖ್ಯವಾಗಿ ತಮ್ಮಲ್ಲಿ ಹೇಳಬೇಕಾದದ್ದು ಅಂತ ಹೇಳಿದರೆ, ನಮ್ಮ ಸಾಹಿತ್ಯ, ಯಕ್ಷಗಾನ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತುಂಬ ಪ್ರಸಿದ್ಧವಾಗಿರತಕ್ಕಂತಹ KS ಉಪಾಧ್ಯಾಯರ ಒಂದು ಉಲ್ಲೇಖ. KS ಉಪಾಧ್ಯಾಯರು ನಮ್ಮ ಡಾಕ್ಟರ್ ಲೀಲಾ ಮೇಡಮ್ ಅವರ ಪತಿ. 1968 ಅವರ ವಿವಾಹ ಆಗ್ತದೆ. KS ಉಪಾಧ್ಯಾಯರು ಸಿದ್ಧಾರ್ಥ ಮುದ್ರಣಾಲಯವನ್ನು, ಈಗ ನಮ್ಮ ಶರವು ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ, ಸುಮಾರು 34 ವರ್ಷ ಅವರು ಅದನ್ನು ನಡೆಸಿದರು. ಅದರ ಜೊತೆಗೆ ಅವರು ಯಕ್ಷಗಾನ, ಜಾನಪದ, ಭೂತಕೋಲ ಇತ್ಯಾದಿ ಕ್ಷೇತ್ರಗಳಲ್ಲಿ ತುಂಬ ದುಡಿದ ಮೂಲಕವಾಗಿ ಅದನ್ನು ದೇಶ ವಿದೇಶಗಳಲ್ಲಿ ಪರಿಚಯಿಸಿದಂತಹ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಸ್ವತಃ ಬರಹಗಾರರು, ನಮ್ಮೂರ ಯಕ್ಷರು ಇತ್ಯಾದಿ ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ. ಮುಳಿಯ ತಿಮ್ಮಪ್ಪ ಇರ್ಬೋದು, KR ಕಾರಂತರು ಇರ್ಬೋದು, ಪಂಜ ಮಂಗೇಶ್ ರಾಯರು ಇರ್ಬೋದು, ಅವರುಗಳ ಶತಮಾನೋತ್ಸವ ಹಾಗೆ ಸಂಸ್ಮರಣ ಗ್ರಂಥಗಳ ಸಂಪಾದಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಫ್ರಾನ್ಸ್ ದೇಶಕ್ಕೆ ಗೊಂಬೆಯಾಟವನ್ನು ಮತ್ತು ತೊಗಲು ಗೊಂಬೆಯಾಟವನ್ನು ಕೊಂಡು ಹೋಗಿದ್ದಾರೆ ಗೊಗ್ಗ ಕಾಮತ್ ಅವರ ನೇತೃತ್ವದಲ್ಲಿ. ಆಮೇಲೆ ಯಕ್ಷಗಾನ ಮತ್ತು ಗೊಂಬೆಯಾಟ ಇದನ್ನು ಫ್ರಾನ್ಸ್, ಜರ್ಮನಿ, ಇಟಲಿ, ಸ್ವಿಟ್ಜರ್ಲ್ಯಾಂಡ್, ಸಿಂಗಾಪುರ ಮೊದಲಾದ ಕಡೆಗೆ ಕೊಂಡೋಗಿದ್ದಾರೆ. ಅವರ ಜೊತೆಗೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಎನ್ನುವ ಹಾಗೆ ಡಾಕ್ಟರ್ ಲೀಲಾ ಉಪಾಧ್ಯಾಯ ಅವರಿದ್ದರು. ಗಂಡನ ಜೊತೆ ಅವರು ಕೂಡ ದೇಶ ವಿದೇಶ ಪ್ರಯಾಣವನ್ನು ಮಾಡಿದ್ದಾರೆ. ಅವರು ಒಂದು ಕಡೆಗೆ ಹೋದರೆ ಇವರು ಜರ್ಮನಿ, ಪಾಕಿಸ್ತಾನ ಮೊದಲಾದ ಕಡೆ ಇವರು ಕೂಡ ತಂಡದೊಂದಿಗೆ ಹೋದದ್ದನ್ನು ಕೂಡ ನಾವು ನೆನಪಿಸಿಕೊಳ್ಬಹುದು. ಈ ಎಲ್ಲ ವಿಚಾರಗಳ ಬಗ್ಗೆ ಲೀಲಾ ಉಪಾಧ್ಯಾಯರವರಿಂದಲೇ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಅವರನ್ನು ಮಾತಾಡಿಸುವ. ನಮಸ್ಕಾರ ಮೇಡಮ್.
2: ನಮಸ್ಕಾರ.
1: ಬಹಳ ಸಂತೋಷ ಆಯಿತು, ಯಾಕಂದರೆ ತುಂಬು ಜೀವನವನ್ನು ನಡೆಸಿದವರು. ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ ಈ ಕ್ಷೇತ್ರದಲ್ಲಿ ಆಸಕ್ತಿ ಮತ್ತು ಪರಿಶ್ರಮ ತಮ್ಮದು ವಿಶೇಷವಾಗಿ ಸ್ಮರಿಸಿಕೊಳ್ಬೇಕಾದದ್ದು. ಈ ಶಿಕ್ಷಣವನ್ನೇ ಆಯ್ದುಕೊಳ್ಳುವಂಥ ವಿಚಾರದಲ್ಲಿ ನಿಮಗೊಂದು ಆಸಕ್ತಿ ಬರುವುದಕ್ಕೆ ಏನಾದರೂ ಹಿನ್ನೆಲೆ ಉಂಟೋ, ಅಥವಾ ಬೇರೆ ಯಾರಾದರೂ ನಿಮಗೆ ಒಂದು ಮಾದರಿ ಅಂತ ಉಂಟೋ, ಅಥವಾ ನೀವೇ ಅನಾಮತ್ತಾಗಿ ಇದಕ್ಕೆ ಬಂದರೆ ಹೇಗೆ?
2: ನನಗೆ ಡಾಕ್ಟರ್ ಆಗಬೇಕನ್ನೋ ಆಸೆ ಇತ್ತು, ನನ್ನ ತಂದೆ ಡಾಕ್ಟರ್ ಆದದ್ರಿಂದ. ಆದರೆ ನಾನು ಶಾಲೆಗೆ ಸೇರುವಾಗ ಅವರು ನನ್ನ ಹುಟ್ಟಿದ ತಾರೀಕನ್ನು ಬದಲಿಸಿದ್ರಿಂದ ಅಲ್ಲಿ ಬಾಂಬೆಯಲ್ಲಿ ಇಂಟರ್ ಆದ ನಂತರ ಲೇಡಿ ಹಾರ್ಡಿಂಗ್ ಕಾಲೇಜಿಗೆ ನಾನು ಅಪ್ಲೈ ಮಾಡಿದಾಗ ನನಗೆ ಸಂದರ್ಶನಕ್ಕೆ ಕರೆ ಬಂದರೂ ನಾನು ಬಾಂಬೆಯಲ್ಲೇ ಹುಟ್ಟಿದ್ರಿಂದ ಅಲ್ಲಿ ಖಂಡಿತವಾಗಿಯೂ ನಂದು ಬರ್ತ್ ಸರ್ಟಿಫಿಕೇಟ್ ಇದ್ದೇ ಇರ್ತದೆ. ಹಾಗಾಗಿ ಏನು ಮಾಡಲಿಕ್ಕೂ ಆಗಲಿಲ್ಲ, ವಯಸ್ಸು ಅಷ್ಟು ಇರಲಿಲ್ಲ, 16 ವರ್ಷ ನನಗೆ ಆಗಷ್ಟೇ. ಹಾಗಾಗಿ ಅದನ್ನು ಕೈಬಿಟ್ಟು ಬಿ ಎಸ್ ಸಿ ಮಾಡಿದೆ. ಬಿ ಎಸ್ ಸಿ ಮಾಡಿದ ನಂತರ ಎಮ್ ಎಸ್ ಸಿ ಆಯಿತು. ಎಮ್ ಎಸ್ ಸಿ ಆದ ನಂತರ ಬಹುಶಃ ಮೊದಲಿಂದ ನನಗೆ ಸ್ವಲ್ಪ ಟೀಚಿಂಗ್ ಬಗ್ಗೆ ಒಲವಿತ್ತು. ಹಾಗಾಗಿ ಇಲ್ಲಿ ಸೇಂಟ್ ಆಗ್ನೆಸ್ ಕಾಲೇಜ್ನಲ್ಲಿಯೂ ಕೆಲಸ ಸಿಕ್ಕಿತು, ಕೂಡಲೇ ಸೇರಿಕೊಂಡೆ ಅಲ್ಲಿ.
1: ಹೀಗಾಗಿದೆ. ನಿಮಗೆ ಶಿಕ್ಷಣ ಎಲ್ಲಿಲ್ಲ ಆಯಿತು? ನಿಮ್ಮದು
2: ಶಿಕ್ಷಣ ಒಂದು ಇನ್ನಂಜೆ ಶಾಲೆಯಲ್ಲಿ. ನನಗಾಗ 8 ವರ್ಷ. 8 ವರ್ಷಕ್ಕೆ
1: ನೀವು ಹುಟ್ಟಿದ್ದು ಬೊಂಬೈಯಲ್ಲಿ?
2: ಬೊಂಬೈಯಲ್ಲಿ ಹುಟ್ಟಿ ಬೆಳೆದದ್ದು ಬೊಂಬೈಯಲ್ಲಿ.
1: ನಿಮ್ಮ ಹಿರಿಯರಲ್ಲಿದ್ದರು?
2: ಹಿರಿಯರಲ್ಲಿದ್ದರು, ತಂದೆ ತಾಯಿ ಅಲ್ಲಿದ್ದರು. ಆದರೆ ಆಗ ಸ್ವಾತಂತ್ರ್ಯ ಚಳವಳಿಯ ಒಂದು ದೊಡ್ಡ ಇದು ಆಂದೋಲನವೇ ನಡೀತಾ ಇತ್ತು.
1: ಇವರು ಏನು ಮಾಡ್ತಿದ್ರು ಬೊಂಬೈಯಲ್ಲಿ?
2: ಅವರು ನನ್ನ ತಂದೆ ಡಾಕ್ಟರ್ ಆಗಿದ್ದರು. ಅವರು ಅಲ್ಲಿ ದವಾಖಾನೆಯನ್ನು ನಡೆಸ್ತಾ ಇದ್ದರು, ಚಿಕ್ಕ ತಂದೆ ಲಾಜಿಂಗ್ ನಡೆಸ್ತಾ ಇದ್ದರು. ಹಾಗಾಗಿ ಅದನ್ನು ಅವರಲ್ಲಿ ಅಲ್ಲಿ ಬಿಟ್ಟು ಗಾಂಧೀಜಿ ಕರೆ ಪ್ರಕಾರ ಬಿಟ್ಟು ಅವರು ಹಳ್ಳಿಗೆ ಬಂದರು, ಹಳ್ಳಿಯಲ್ಲಿ ಸೇವೆ ಮಾಡಬೇಕು ಅಂತ.
1: ಈಗ ನೀವು ಎಲ್ಲ ಈಗ 9 ಮಕ್ಕಳು ಎಲ್ಲ ಅಲ್ಲೇ ಹುಟ್ಟಿದ್ರ?
2: ಅಲ್ಲ, ನಾವು 6 ಜನ ಇಲ್ಲಿ ಹುಟ್ಟಿದ್ದು, ಮತ್ತೆ 3 ಜನ ಹಳ್ಳಿಗೆ ಬಂದ ನಂತರ ಹುಟ್ಟಿದವರು.
1: ನಿಮ್ಮ
2: ತಂಗಿ ಮತ್ತೆ 2 ತಮ್ಮಂದಿರು ಅವರು ಇಲ್ಲಿ ಹಳ್ಳಿಯಲ್ಲಿ ಹುಟ್ಟಿದವರು, ಮತ್ತೆ ನಾವು 6 ಜನ ಇಲ್ಲಿ ಬೊಂಬೈಯಲ್ಲಿ ಹುಟ್ಟಿದವರು.
1: ಎಲ್ಲರ ವಿದ್ಯಾಭ್ಯಾಸ ಹೆಚ್ಚು ಇಲ್ಲೇ ಆಯಿತು?
2: ಇಲ್ಲೇ ಆಯಿತು, ಎಲ್ಲರ ವಿದ್ಯಾಭ್ಯಾಸ ಇಲ್ಲೇ ಆಯಿತು. ಆಗ ನಮ್ಮ ಒಂದು ಬಹುಶಃ ಪರೀಕ್ಷೆ ಮಾಡಿ ನೋಡಿಕೊಂಡು ನನಗೆ 8 ವರ್ಷ ಆದರೂ ಕೂಡ 6ನೇ ಕ್ಲಾಸಿಗೆ ನನ್ನನ್ನು ಸೇರಿಸ್ಕೊಂಡ್ರು. 14 ವರ್ಷಕ್ಕೆ SSLC ಮುಗಿಯಿತು. ಆಗ ನಾವು ಮದ್ರಾಸ್ ಪ್ರಾಂತದಲ್ಲಿದ್ದೆವು. 16 ಆಗದೆ ಕಾಲೇಜ್ ಸೇರುವ ಹಾಗಿಲ್ಲ, 14 ವರ್ಷ ಆಗದೆ ಪರೀಕ್ಷೆ ಕೂತ್ಕೊಳ್ಳೋ ಹಾಗಿಲ್ಲ ಅಂತ ನನ್ನ ತಂದೆ ನನ್ನ ಹುಟ್ಟಿದ ದಿನಾಂಕವನ್ನು ಬದಲಿಸಿಬಿಟ್ರು. ಅದು ಮತ್ತೆ ಸ್ವಲ್ಪ ಅದೇ ಮೆಡಿಕಲ್ ಕಾಲೇಜಿಗೆ ಹೋಗಬೇಕಾದ್ರೆ ಸ್ವಲ್ಪ ತೊಂದರೆ ಆಯಿತು. ಆಮೇಲೆ ಇಲ್ಲಿಂದ ಪುನಃ ನಾವು ಮೆಡ್ರಾಸಲ್ಲಿ ಇದ್ದದ್ರಿಂದ 16 ವರ್ಷ ಆಗದೆ ಕಾಲೇಜ್ ಸೇರುವ ಹಾಗಿಲ್ಲ. ಹಾಗಾಗಿ ಮುಂಬೈಗೆ ಹೋದೆ. ಅಲ್ಲಿ ಸ್ವಲ್ಪ ದೂರದ ಕಾಲೇಜಲ್ಲಿ ಅಂಧೇರಿ ಕಾಲೇಜಲ್ಲಿ ಕೆಲಸ ಓದಲಿಕ್ಕೆ ಶುರು ಮಾಡಿದೆ. ಅಲ್ಲಿಂದ ಮತ್ತೆ ಹತ್ರ ಬಂದ್ಕೊಂಡು ಸಿದ್ಧಾರ್ಥ ಕಾಲೇಜಲ್ಲಿ BSc, ರುಯಾ ಕಾಲೇಜಲ್ಲಿ MSc. ಅದನ್ನು ಮುಗಿಸಿಕೊಂಡು ಇಲ್ಲಿಗೆ ಬಂದಾಗ ಸ್ವಲ್ಪ ತಡ ಆಗಿತ್ತು, ಆಗಸ್ಟ್ ತಿಂಗಳಾಗಿತ್ತು. 1 ವರ್ಷ BEd ಮಾಡಿದೆ. ಆಮೇಲೆ ಸೇಂಟ್ ಆಗ್ನೆಸ್ಗೆ ಅಪ್ಲಿಕೇಶನ್ ಹಾಕಿದ್ದೆ. ಆ ದಿವಸ ಪುನಃ ನಾವು ಮೆಡ್ರಾಸಿಂದ ಕರ್ನಾಟಕ ಪ್ರಾಂತ್ಯ ಆಯಿತು ನಮ್ಮದು. ಆಗ ಅದನ್ನು ಇಂಟರ್ ತನಕ ಇದ್ದದನ್ನು ಮಾತ್ರ BSc ಲೆವೆಲ್ಗೆ ತಗೊಂಡು ಹೋದರು. MSc ಮಾಡಿದ ಹ್ಯಾಂಡ್ ಬೇಕಿತ್ತು ಅವರಿಗೆ, ಹಾಗಾಗಿ ನನಗೆ ಅಲ್ಲಿ ಕೆಲಸ ಸಿಕ್ಕಿತ್ತು, ಸೇರಿಕೊಂಡೆ.
1: ಈಗ ನೀವು ಮೆಡ್ರಾಸ್ ಪ್ರಾವಿನ್ಸ್ನ ಆ ಒಂದು ಆಡಳಿತ ಸಂದರ್ಭದಲ್ಲಿ ನೀವು ಇದ್ದವರು, ಮತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ 1936 ನೀವು ಹುಟ್ಟಿದ್ದು,
2: ಹೌದು
1: ಅಲ್ವಾ?
2: ಹೌದು.
1: ಈಗ ಆಗಿನ ಒಂದು ಶಿಕ್ಷಣ ವ್ಯವಸ್ಥೆ ಅಥವಾ ಆಗಿನ ಒಂದು ಸಾಮಾಜಿಕ ವ್ಯವಸ್ಥೆ, ಈಗ ನಿಮಗೆ ಒಂದು ಅನುಭವ ನಿಮಗೆ ಬರುವಾಗ ನಿಮಗೆ ಲೋಕಜ್ಞಾನ ತಿಳಿಯುವ ಹೊತ್ತಿಗೆ ಅದು ಹೇಗಿತ್ತು?
2: ಆಗ ನಮಗೆ ಹುಡುಗಿಯರಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ. ನಿಜವಾಗಿ ಆದರೂ ಅದೊಂದು ಸಮಾಜದಲ್ಲಿ ಮಾಡಬಾರದ ಕೆಲಸ ಆಗಿತ್ತು. ನನ್ನ ತಂದೆ ಕೂಡ ಅಲ್ಲಿಂದ ಬಂದವರೇ, ಬೊಂಬೈಯಿಂದ ಬಂದವರೇ, ನಮ್ಮ ಹಳ್ಳಿಯಲ್ಲಿ ಇನ್ನಂಜೆ ಅಲ್ಲಿ ನಾನು ಕಲಿತದ್ದು. ಅಲ್ಲಿ ಅವರು ಪ್ರಥಮವಾಗಿ ಮಾಡಿದ ಕೆಲಸ ಅಂದರೆ, ನಮ್ಮ ಬ್ರಾಹ್ಮಣರು ನಾವು, ನಮ್ಮ ಜಾತಿಯಲ್ಲಿ ಗಂಡನನ್ನು ಕಳೆದುಕೊಂಡು ಕೇಶ ಮುಂಡನ್ನು ಮಾಡಿಸ್ಕೊಂಡು ಕೆಂಪು ಸೀರೆ ಉಟ್ಕೊಂಡಿದ್ದ ಸಣ್ಣ ಪ್ರಾಯದ ಹುಡುಗಿಯರನ್ನೆಲ್ಲ ಅವರ ತಂದೆ ತಾಯಿಗಳನ್ನು ಒತ್ತಾಯಿಸಿ ಅವರು ಪುನಃ ಶಾಲೆಗೆ ಸೇರುವ ಹಾಗೆ ಮಾಡಿದರು. 5 ಜನರು ಹಾಗೆ ಸೇರಿದರು. ಒಬ್ಬರು ಹೆಲ್ತ್ ವಿಸಿಟರ್ ಆಗಿ ಕೆಲಸ ಮಾಡಿದರು, ಮತ್ತೊಬ್ಬರು ಬ್ಯಾಂಕಿಗೆ ಸೇರಿದರು, ಮತ್ತೊಬ್ಬರು ಇಲ್ಲಿ ಕಂಪೌಂಡರ್ ಆಗಿದ್ದರು ಲೇಡಿ ಗೋಷನ್ನಲ್ಲಿ, ಮತ್ತಿಬ್ಬರು ಇಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ನನಗೆ. ಹಾಗೆ ಒಂಥರದ ರಿಫಾರ್ಮ್ ಹೇಳ್ತಾರಲ್ಲ, ಅದಕ್ಕಾಗಿ ಅವರು ಪ್ರಯತ್ನ ಮಾಡಿದವರು ತುಂಬ. ಹಾಗಾಗಿ ಸಾಮಾಜಿಕ ಕ್ರಾಂತಿಯೇ, ಆದರೆ ವಿರುದ್ಧವಾಗಿಯೇ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು
1: ಕೊಡಿಸಿದ್ರು.
2: ತುಂಬ ಬಂದಿತ್ತು, ತುಂಬ ಅಪಪ್ರಚಾರ ಆಗಿತ್ತು ನಮ್ಮ ವಿಷಯದಲ್ಲಿ. ಹಾಗಾಗಿ ಎಲ್ಲ ಸ್ವಲ್ಪ ಕಷ್ಟ ಆಯಿತು. ಆದರೂ ಒಂದು ತತ್ವಕ್ಕೆ ಬೇಕಾಗಿ ನಾವು ಹೋರಾಡಲೇಬೇಕು, ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಎಲ್ಲ ಮಕ್ಕಳು ಸ್ವತಂತ್ರ ಆಗಿರಬೇಕು, ಇನ್ನೊಬ್ಬರು ಇದ್ರೆ ಇಲ್ಲದ್ರೆ ಆ ವಿಧವೆಯರ ಬಾಳು ಕಣ್ಣೀರ ಬಾಳಾಗ್ತಿತ್ತು. ಅವರೆಲ್ಲೂ ಮುಂದೆ ಚೆನ್ನಾಗಿ ಬದುಕೊಂಡಿದ್ರು, ಒಬ್ಬರಂತೂ ಪುನಃ ಇನ್ನೊಂದು ಮದುವೆ ಕೂಡ ಮಾಡಿಕೊಂಡ್ರು. ಹಾಗೆ ಆ ಥರ ಒಂದು ಬದುಕನ್ನು ಸುಧಾರಿಸುವ ಛಲ ಅವರಲ್ಲಿತ್ತು, ಎಲ್ಲರ ಬದುಕು ಸುಧಾರಿಸಬೇಕು. ಹಾಗೆ ಅಲ್ಲಿಂದ ಮತ್ತೆ ಡಿಸ್ಟ್ರಿಕ್ಟ್ ಬೋರ್ಡ್ ಮೆಂಬರ್ ಆಗಿದ್ದರು ಅವರು, ಶಾಲೆ ಆಡಳಿತ ಮಂಡಳಿಯಲ್ಲಿದ್ದರು. ಆಗ ಒಂದು ಪಣಿಯೂರು ಅನ್ನೋ ಜಾಗದಲ್ಲಿ ಯಾರೊಬ್ಬರು ಧರ್ಮಕ್ಕೆ ಆಸ್ಪತ್ರೆ ಕಟ್ಟಿಕೊಟ್ಟಿದ್ದಾರೆ, ಧರ್ಮಾಸ್ಪತ್ರೆ ಅದು, ಯಾರು ಡಾಕ್ಟರ್ ಹೋಗ್ಲಿಕ್ಕೆ ಕೇಳ್ತಾ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಡಿಸ್ಟ್ರಿಕ್ಟ್ ಬೋರ್ಡ್ ಮೆಂಬರ್ಶಿಪ್ಗೆ ರಾಜೀನಾಮೆ ಕೊಟ್ಟು ಅವರು ಇಲ್ಲಿಗೆ ಬಂದು, ಹಳ್ಳಿ ಹಳ್ಳಿ ಅಂದರೆ ಹಳ್ಳಿ, ನಮ್ಗಂತೂ ಮುಂಬೈಲಿದ್ದವರಿಗೆ ಸ್ವಿಚ್ ಒತ್ತಿದ್ರೆ ದೀಪ, ನಳ್ಳಿ ತಿರುಗಿಸಿದ್ರೆ ನೀರು, ಇಲ್ಲಿ ಆಳದ ಬಾವಿಯಿಂದ ನೀರು ಸೇದಬೇಕು, ತರಬೇಕು, ಗಿಡಕ್ಕೆ ಹಾಕಬೇಕು, ಎಲ್ಲದಕ್ಕೂ ನಾವೇ ಮಾಡಬೇಕು, ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಆದರೆ ಸಣ್ಣ ಮಕ್ಕಳಾದ್ರಿಂದ ಬೇಗ ಹೊಂದಿಕೊಂಡೆವು ನಾವು. ಪ್ರಾಪರ್ಟಿ ಒಟ್ಟು ಇಡೀ ಕುಟುಂಬದ ಪ್ರಾಪರ್ಟಿ ಆಗಿತ್ತು, ನಮ್ಮದೇ ಪ್ರಾಪರ್ಟಿ ಆಗಿ ಬೇರೇನಿರಲಿಲ್ಲ.
1: ಕೃಷಿ
2: ಕೃಷಿ ಇಲ್ಲ ಇಲ್ಲ, ಕೃಷಿ ನನ್ನ ತಂದೆ ಮಾಡ್ತಿರ್ಲಿಲ್ಲ ಅವ್ರಿಗೆ, ಯಾಕಂದ್ರೆ ಫುಲ್ ಟೈಮ್ ಇದೇ ಆಗ್ತಿತ್ತು ಆಸ್ಪತ್ರೆ. ಅಲ್ಲಲ್ಲಿ ಆಸ್ಪತ್ರೆ ಕಟ್ಟಿದ ಆಸ್ಪತ್ರೆನೆ ಇತ್ತು, ಅದರಲ್ಲಿ ಅವರು ಡಾಕ್ಟರ್ ಆಗಿದ್ರು. ಹಾಗೆ ಅಲ್ಲಿ ಕೂಡ ಒಂದು ಸಮಾಜ ಸೇವೆ, ಯಾಕಂದ್ರೆ ಹಳ್ಳಿಯಲ್ಲಿ ರಾತ್ರಿ ಹೊತ್ತು, ಅವರು ಪ್ರಸೂತಿ ತಜ್ಞರು, ಅವರು ರಾತ್ರಿ ಹೊತ್ತು ಹೋಗಿ ಆ ಗದ್ದೆ ಮಧ್ಯದಲ್ಲಿ ಹೋಗಿ ಲಾಟನ್ ದೀಪದಲ್ಲಿ ನಡ್ಕೊಂಡು ಹೋಗಿ ಹೆರಿಗೆ ಮಾಡಿಸಿ ಬಂದರು. ಮರುದಿವಸ ಅವ್ರು ಬೆಳೆದ ತರಕಾರಿ ಸ್ವಲ್ಪ ತಂದು ಕೊಟ್ಟರೆ ಉಂಟು, ಇಲ್ಲದ್ರೆ ಅದು ಇಲ್ಲ, ಏನಿಲ್ಲ. ಹಾಗೆ ಆ ಥರ ಒಂದು ಆದರೂ ಸಮಾಜ ಸೇವೆ ಅಂತ ಅವರಿಗೆ ಆಗ ಎಲ್ಲರಲ್ಲಿ ಅದೊಂದು, ಆ ತರುಣರಲ್ಲಿ ಅದೊಂದು ಕಿಚ್ಚಿತ್ತು, ನಮ್ಮದು ದೇಶ ಸ್ವತಂತ್ರ ಆಗಬೇಕು, ನಾವು ಸಮಾಜ ಸೇವೆ ಮಾಡಬೇಕು, ನಮ್ಮ ಸಮಾಜ ಉದ್ಧಾರ ಆಗಬೇಕು ಅನ್ನುವ ಹುಮ್ಮಸ್ಸು ಎಲ್ಲರಲ್ಲೂ ಇತ್ತು.
1: ಹಣ ಸಂಪಾದನೆಗೆ ಬೇಕಾಗಿ ಅವರು
2: ಮಾಡಿದ್ದಲ್ಲ,
1: ವೈದ್ಯರಾದಲ್ಲ,
2: ಹಣ ಸಂಪಾದನೆ ಇರಲಿಲ್ಲ. ಆದರೆ ನಮಗೆ ಸ್ವಲ್ಪ, ನೀವು ಕೇಳಿದ್ರಲ್ಲ ಕೃಷಿ ಇತ್ತ ಅಂತ, ಕುಟುಂಬದ ಕೃಷಿ ಇತ್ತು, ಅಲ್ಲಿಂದ ಅಕ್ಕಿ ತರ್ತಾ ಇದ್ದೆವು, ಹಾಗಾಗಿ ಸಾಕ್ತಿತ್ತು.
1: ಎಷ್ಟನೇ ವಯಸ್ಸಿನಲ್ಲಿ ಅವರು ತಿರುಗೋದು ನಿಮ್ಮ ತಂದೆಯವರು?
2: ನನ್ನ ತಂದೆಗೆ 83 ವರ್ಷ ಆಗಿತ್ತು ತೀರಿ ಹೋದಾಗ.
1: ಈಗ ನೀವು 9 ಮಂದಿ ಮಕ್ಕಳು ಅಂತ ಹೇಳ್ತೀರಿ, ಇವರೆಲ್ಲ ಏನೇನು ಮಾಡಿಕೊಂಡಿದ್ದಾರೆ ಸಾಮಾನ್ಯ?
2: ಅದೇ, ಅದರಲ್ಲಿ 3 ಜನ ಅವರು ಮನೆ ನಡೆಸ್ತಾ ಇದ್ದಾರೆ, ಅದೇ ಅವರು, ಅದರಲ್ಲಿ ಇಬ್ಬರು ತೀರಿ ಹೋಗಿದ್ದಾರೆ, ಮತ್ತೊಬ್ಬರು ಇಲ್ಲಿ ಟೀಚರ್ ಆಗಿದ್ದರು ಅದ್ಮಾರ್ ಶಾಲೆಯಲ್ಲಿ, ಮತ್ತೊಬ್ರು ಇಲ್ಲಿ ಅದ್ಮಾರ್ ಶಾಲೆ ಟೀಚರ್ ಆಗಿದ್ರು, ಆದರೆ ಮತ್ತೆ ಮದುವೆ ಆಗಿ ಬಾಂಬೆಗೆ ಹೋದ್ರು, ಅವ್ರು ಮತ್ತೆ ಏನು ಮಾಡಲಿಲ್ಲ. ಮತ್ತೊಬ್ಬಳು ಇಲ್ಲಿ ಬೆಂಗಳೂರಲ್ಲಿ ಟೀಚರ್ ಆಗಿ ಕೆಲಸ ಮಾಡಿದ್ರು. ತಮ್ಮ ಒಬ್ಬ ಮುಲ್ಕಿ ಕಾಲೇಜಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದ, ರಘುರಾಮ್ ರಾವ್ ಅಂತ ಹೇಳಿ. ಮತ್ತೊಬ್ಬ ತಮ್ಮ ರಾಮಮೋಹನ್ ರಾವ್ ಅಂತ, ಅವನು ಈಗ ಸ್ಟೇಟ್ಸಲ್ಲಿದ್ದಾನೆ, ಗೈನಕಾಲಜಿಸ್ಟ್ ಅವನು. ಮತ್ತೊಬ್ಬ ತಮ್ಮ ರಾಮ್ ಮನೋಹರ್ ಅಂತ, ಅವನು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದ, ಅವನು ಕಟ್ಟಕಡೆ ಅವನು.
1: ಅಂದ್ರೆ ಬೇರೆ ಬೇರೆ ಕಡೆ
2: ಬೇರೆ ಬೇರೆ. ಹೌದು.
1: ಮೊದಲೊಂದು ಕುಟುಂಬದಾಗಿದ್ದವರು,
2: ಕುಟುಂಬದ, ಮತ್ತೆ ಅಲ್ಲಿ ಕೂಡ ಓದ್ಲಿಕ್ಕೆ ಅಂತ ಬಂದವರು, ನಮ್ಮನೆಯಲ್ಲಿ ನಮ್ಮ ಸಂಬಂಧಿಕರ ಮಕ್ಕಳೆಲ್ಲ ತುಂಬಾ ಜನ ಒಟ್ಟಿಗೆ ಇದ್ದೇವೆ ನಾವು.
1: ಈಗ ನಿಮಗೆ ಕೆ ಎಸ್ ಉಪಾಧ್ಯಾಯರ ಒಂದು ಪರಿಚಯ ಅಥವಾ ಸಂಪರ್ಕದ ಹೇಗೆ ಬಂತು?
2: ಕೆ ಎಸ್ ಉಪಾಧ್ಯಾಯರ ಸಂಪರ್ಕ, ಅವರು ಇಲ್ಲಿ ಮಂಗಳೂರಲ್ಲಿ ಇದ್ರು, ಆದ್ರೆ ನನಗಷ್ಟೊಂದು ಪರಿಚಯ ಇರಲಿಲ್ಲ ಅವ್ರದ್ದು. ಆದರೆ ನಮ್ಮ ಸೇಂಟ್ ಆಗ್ನೆಸ್ ಕಾಲೇಜಿನ ಒಬ್ಬರು ಪ್ರಾಧ್ಯಾಪಕರು, ಅವರಿಗೆ ಒಳ್ಳೆ ಪರಿಚಯ, ಅವರೇ ನೆಂಟಸ್ತಿಕೆಯನ್ನು ತಂದವರು, ಅದು ನೋಡಿ ಹಾಗೆ ಒಪ್ಪಿಗೆ ಆಗಿ ಮದುವೆ ಆಯಿತು.
1: ಈಗ ಪ್ರಾಥಮಿಕ ಹಂತದಲ್ಲಿ ಮದುವೆ ಆಗುವಂತಹ ಸಂದರ್ಭದಲ್ಲಿ ಅವರಿಗೆ, ಅವರ ಬಗ್ಗೆ ಏನೇನು ತಿಳ್ಕೊಂಡ್ರಿ ನೀವು ಕೇಸು?
2: ಅವರ ಬಗ್ಗೆ ಅದೇ, ಅವರು ಒಂದು ಛಲಗಾರ, ಆಮೇಲೆ ಒಳ್ಳೆ ಜ್ಞಾನ ಇದ್ದವರು. ಅಂದರೆ ನನಗೆ ಅದನ್ನು ಯಾರವರ ಪರಿಚಯ ಮಾಡಿಸಿದ್ರ, ಅವರು ಹೇಳಿದ್ದೇನೆಂದರೆ ಅವರು ಕಲ್ತದ್ದು ಇಂಟರ್ ಮಾತ್ರ, ಆದರೆ 10 MA ಆದವರನ್ನು ಕೂಡ ನೀವು ಅವರ ಎದುರಲ್ಲಿ ನಿಲ್ಲಿಸಿದ್ರೆ ಅವರ ಹತ್ರ ವಾದ ಮಾಡಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಜ್ಞಾನ ಇದೆ ಅವರಿಗೆ. ಮತ್ತೆ ಯಾಕೋ ಬಹುಶಃ ನಮ್ಮ ಹತ್ರ ಇದ್ರೆ ನಮಗದ್ರ ಬೆಲೆ ಅಷ್ಟು ಗೊತ್ತಾಗೋದಿಲ್ಲ, ನಾನೇನು ಡಿಗ್ರಿಗೆ ಅಷ್ಟೊಂದು ಬೆಲೆ ಕೊಟ್ಟವಳಲ್ಲ. ಹಾಗಾಗಿ ಮದುವೆ ಆಯಿತು, ಆಮೇಲೆ ಗೊತ್ತಾಯಿತು ಅವರದ್ದು ಒಂದು ಜ್ಞಾನ ಸಂಪತ್ತು ಎಷ್ಟಿತ್ತು ಅಂತ ಹೇಳಿದರೆ, ಅವರಿಗೆ ಮುಖ್ಯವಾಗಿ ಇತಿಹಾಸ, ಭೂಗೋಳ, ರಾಜಕೀಯ, ಆಮೇಲೆ ಸ್ವಲ್ಪ ನಿಷ್ಠುರವಾದಿ. ಏನಾದರೂ ಅವರಿಗೆ ಆಗದಿದ್ರೆ ಎದುರಲ್ಲೇ ಖಂಡಿಸಿ ಮಾತಾಡ್ತಾ ಇದ್ರು. ಅದು ಕೆಲವು ಸಲ ಕುಂದಾಪುರ ಕನ್ನಡದಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದರೆ ಒಳ್ಳೆ ಓಗದಲ್ಲಿ ಹೋಗ್ತಿತ್ತು. ಅದು
1: ಅವರು ಮೂಲತಃ ಕೋಡಿ ಕೋಡಿ
2: ಕೋಡಿ ಕೋಡಿ ಹೌದು ಕೋಡಿ, ಅದರಿಂದ ಕುಂದಾಪುರ ಕನ್ನಡ.
1: ನಮ್ಮ ಎಸ್ ಎನ್ ಹೆಬ್ಬಾರ್ ಅಲ್ಲಿದ್ದಾರೆ.
2: ಹೌದು ಹೌದು, ಅವರ ರಿಲೇಟಿವ್, ಎಸ್ ಎನ್ ಹೆಬ್ಬಾರ್ ಸೋದರತ್ತೆಯ ಮಗ ಅವರು, ಒಬ್ಬನೇ ಮಗ, ಮತ್ತೆ 5 ಜನ ಹೆಣ್ಮಕ್ಳು ಅವರಿಗೆ. ಹಾಗಾಗಿ ಜೀವನ ಅಂದ್ರೆ ಏನಂತ ಕಂಡುಕೊಂಡು
1: ಅವರು ಮಂಗಳೂರಿಗೆ ಹೇಗೆ ಬಂದರು?
2: ಮಂಗಳೂರಿಗೆ ಇಲ್ಲಿ ಇಂಟರ್ ಕಲೀಲಿಕ್ಕೆ ಬಂದರು, ಅಲ್ಲಿ ಶಾಲೆ ಆದ ನಂತರ ಕುಂದಾಪುರದಲ್ಲಿ, ಆಮೇಲೆ ಯಾಕೋ ಮುದ್ರಣಾಲಯ ಸ್ಥಾಪಿಸಿದ್ರು, ಮುಂದಕ್ಕೆ ಕಲೀಲಿಲ್ಲ, ಇಂಟರ್ ಆದ ನಂತರ ಕಲೀಲಿಲ್ಲ.
1: ಈಗ ಅವರ ಸಿದ್ಧಾರ್ಥ ಮುದ್ರಣಾಲಯ ಇದ್ದ ಜಾಗ
2: ಯಾರಿಗೂ ಬೇರೆಯವರಿಗೆ ಮಾರಿದ್ದಾರೆ. ಶರವ್ ಮಹಾ ಇದು ಗಣಪತಿ ದೇವಸ್ಥಾನದ ಪಕ್ಕದಲ್ಲಿ.
1: ಅದು ಹೇಗಿತ್ತು ಮುದ್ರಣಾಲಯ, ಏನೆಲ್ಲ ಆಗ್ತಾ ಇತ್ತು ಅಲ್ಲಿ? ಅದರಲ್ಲಿ
2: ಎಲ್ಲವರು ಇನ್ವಿಟೇಷನ್ ಮತ್ತೆ ಇದು ಬೇರೆದೆಲ್ಲ ಎಲ್ಲದರೆಲ್ಲ ಮುದ್ರಣ ಮಾಡ್ತಾ ಇದ್ರು.
1: ಪುಸ್ತಕ ಪ್ರಿಂಟ್ ಆಗ್ತಿತ್ತು
2: ಹೆಚ್ಚಾಗಿ, ಇನ್ವಿಟೇಷನ್ಸ್ ಎಲ್ಲ. ಮದುವೆ ಆಮಂತ್ರಣ ಪತ್ರಿಕೆ ಅದು ಇದೆಲ್ಲ ಪ್ರಿಂಟ್ ಮಾಡ್ತಾ ಇದ್ದಾರೆ.
1: ಕೆ ಎಸ್ ಉಪಾಧ್ಯ ಅವರು ಪತ್ರಕರ್ತರಾಗಿಯೂ ಕೆಲಸ ಮಾಡಿದ್ದಾರೆ.
2: ಅವರು ಪತ್ರಕರ್ತರಾಗಿ ಕೆಲಸ ಮಾಡಿದ್ದಾರೆ. ಫಸ್ಟಿಗೆ ಸಂಗಾತಿ, ಆಮೇಲೆ ಪ್ರಜಾವಾಣಿ. ಪ್ರಜಾವಾಣಿಯಲ್ಲಿ ತುಂಬಾ ವರ್ಷ ಅವರು, ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಗ್ರೂಪ್ ಅಲ್ಲಿ ತುಂಬಾ ವರ್ಷ ಅವರು ಬಾತ್ಮೀದಾರರಾಗಿದ್ದರು. ಆಮೇಲೆ ಬೇರೆ ಬೇರೆ ಇದರಲ್ಲಿ ವಿಚಾರ ದೀಪಿಕೆ ಅದರಲ್ಲೆಲ್ಲ ತುಂಬ ಕೆಲಸ ಮಾಡಿದ್ದಾರೆ. ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದಾರೆ.
1: ಮತ್ತೆ ಅವರ ಸಾಹಿತ್ಯದ ಕೆಲಸಗಳು ಹೇಗಿತ್ತು?
2: ಸಾಹಿತ್ಯ ಆವಾಗಲೇ ಬರಿತಾ ಇದ್ರು ಅವರು, ಬರೆದು ಇಡ್ತಾ ಇದ್ರು ಈ ಯಕ್ಷಗಾನ ಅದರ ವಿಷಯಲ್ಲೆಲ್ಲ. ಮತ್ತೆ ಹೆಚ್ಚಾಗಿ ಆಸಕ್ತಿ ಜಾನಪದ ಕಲೆಯಲ್ಲಿ, ಇದು ಭೂತಕೋಲ ಯಕ್ಷಗಾನ ಅದನ್ನೆಲ್ಲ ಡೆಲ್ಲಿ ಗಣರಾಜ್ಯೋತ್ಸವಕ್ಕೆ ತಂಡ ಮಾಡಿ 59 68 ಹೀಗೆಲ್ಲ ತಗೊಂಡು ಹೋಗಿದ್ರು.
1: ತಂಡ ತಗೊಂಡು ಹೋಗಿದ್ರು.
2: ಆಮೇಲೆ ಇಲ್ಲಿಯೇ ತುಂಬಾ ಯಕ್ಷಗಾನ ಮೇಳಗಳನ್ನೆಲ್ಲ ಇದು ಏರ್ಪಾಡು ಮಾಡಿದ್ರು, ಪ್ರದರ್ಶನ ಎಲ್ಲ ಏರ್ಪಾಡು ಮಾಡಿದ್ರು. ಬಹುಶಃ ಇಂದಿರಾ ಗಾಂಧಿ ಕಾಣ್ತಾ ಇಲ್ಲಿ ಬಂದಾಗ ಅವರಿಗೆ ಕೂಡ ಯಕ್ಷಗಾನವನ್ನು ತೋರಿಸಿದ್ರು. ಹಾಗೆ ಅದರಲ್ಲಿ ಆಸಕ್ತಿ, ಜಾನಪದ ಕಲೆಗಳಲ್ಲಿ ಆಸಕ್ತಿ.
1: ಈಗ ಜಾನಪದ ಕಲೆಗಳ ಈ ಭಾಗದ ಭೂತಕೋಲ ಇತ್ಯಾದಿಗಳಲ್ಲೆಲ್ಲ ಅವರಿಗೆ ಆಸಕ್ತಿ ಬರಬೇಕು ಅಂತ ಇದ್ರೆ ಪ್ರಾದೇಶಿಕವಾಗಿ ಒಂದು ಆಕರ್ಷಣೆಯೋ ಅಂದರೆ ನಿಮ್ಮ ಉತ್ತರ
2: ಇಲ್ಲ. ಅವರು ಅಲ್ಲಿ ಕುಂದಾಪುರದಲ್ಲಿರುವಾಗಲೇ ಅವರಿಗೆ ತುಂಬ ಆಸಕ್ತಿ, ಯಕ್ಷಗಾನ ಹೇಳಿದ್ರೆ ತುಂಬ ಆಸಕ್ತಿ. ಹಾಗಾಗಿ ಪ್ರತಿಯೊಂದು ಯಕ್ಷಗಾನಕ್ಕೂ ಹೋಗ್ತಾ ಇದ್ರಂತೆ ನೋಡಲಿಕ್ಕೆ. ಹಾಗೆ ಇಲ್ಲಿಗೆ ಬಂದ ನಂತರ ಇಲ್ಲಿದ್ದು ಭೂತಕೋಲ ಅದೆಲ್ಲ ಅವರಿಗೆ ಇಷ್ಟ ಆಯಿತು. ಹಾಗಾಗಿ ಈ ಜಾನಪದ ಕಲೆಗಳನ್ನು ತಾನು ತಿಳ್ಕೊಳ್ಬೇಕು, ಅದನ್ನು ಯಾವ ರೀತಿಯಲ್ಲಿ ಇದೆ ಇದು. ಹಾಗೆ ಮತ್ತೆ ಸಂದರ್ಭ ಬಂದಾಗ, ಆಮಂತ್ರಣ ಬಂದಾಗ ಕರ್ಕೊಂಡು ಹೋಗ್ಲಿಕ್ಕೂ ಖುಷಿ ಆಯ್ತು ಅವರಿಗೆ.
1: ಈ ಗೊಂಬೆ ಆಟ, ತೊಗಲು ಗೊಂಬೆ ಆಟ ಇದೆಲ್ಲ ಅದರ ಬಗ್ಗೆ ಅವರಿಗೆ ಒಂದು ಆಸಕ್ತಿ ತಂಡವನ್ನು ಕಟ್ಟಿಕೊಂಡು ಹೋಗ್ಲಿಕ್ಕೆ.
2: ಅದೇ ಗೊಂಬೆ ಆಟ ಕುಂದಾಪುರದ್ದು, ಕುಂದಾಪುರದವರವರು. ಹಾಗೆ ತನ್ನ ಊರಿನವರು ಅಂತ ನಿಜವಾಗಿ ಆದರೂ ತುಂಬಾ ಒಂದು ಬಹಳ ಅಂದ್ರೆ ಅಷ್ಟೊಂದು ಒಳ್ಳೆ ಸ್ಥಿತಿಯಲ್ಲಿ ಇರಲಿಲ್ಲ ಕುಂದಾಪುರದ ಗೊಂಬೆ ಆಟ ತಂಡ. ಇದು ಕಮಲಾದೇವಿ ಚಟ್ಟೋಪಾಧ್ಯಾಯ ಮತ್ತೆ ಸಂಜೀವ ಪ್ರಭುಗಳು ಅಲ್ಲಿ ಕಲೆಕ್ಟರ್ ಆಗಿದ್ರು. ಅವರು ಅವರದನ್ನ ಸ್ವಲ್ಪ ಅಂದ್ರೆ ಪುನರ್ಜೀವ ಕೊಟ್ಟದಕ್ಕೆ ಅವರು ಇಲ್ಲಿ ಗಣಪತಿ ಶಾಲೆಯಲ್ಲಿ ಮಾಡಿದ್ರು ಒಂದು ಶೋ. ಅದನ್ನ ಇವರು ನೋಡಿ, ಓ ಇದು ನಮ್ಮೂರಿನ ಆಟ ಇದು, ಅದನ್ನ ಹಾಗೆ ಅವರು ಮನಸ್ಸಿಗೆ ತಗೊಂಡು ಆಮೇಲೆ ಅದರಲ್ಲಿ ಆಸಕ್ತಿ ತೋರಿಸಿ ಅದನ್ನ ಊರ್ಜಿತಗೊಳಿಸಿದ್ದು.
1: ಈಗ ವಿದೇಶಕ್ಕೆ ಅದನ್ನೆಲ್ಲ ಕೊಂಡು ಹೋಗ್ಲಿಕ್ಕೆ ಅವರಿಗೆ ಹೇಗೆ ಅದು ಸಂಪರ್ಕ ಸಿಕ್ಕಿದ್ದು, ಆಹ್ವಾನ ಬಂತು?
2: ಅದು ಸಂಗೀತ ನಾಟಕ ಅಕಾಡೆಮಿಯಲ್ಲಿ ಅವರು ಸದಸ್ಯರಾಗಿದ್ದರು ಅಲ್ಲಿ. ಹೌದು, ಸೆಂಟ್ರಲ್ ಗೌರ್ಮೆಂಟ್ ಇದ್ದು. ಅಲ್ಲಿಂದ ಒಬ್ಬರು ಸುರೇಶ್ ಅವಸ್ಥಿ ಅಂತ, ಅವರು ಒಬ್ಬರು ಫ್ರಾನ್ಸಿಂದ ಬಂದಾಗ ನನಗೆ ಹೀಗೆ ಒಂದು ತಂಡ ಬೇಕು ಹೇಳುವಾಗ, ಬನ್ನಿ ನಾನು ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೇನೆ ಅಂಥೇಳಿ ಇಲ್ಲಿ ಕರ್ಕೊಂಡು ಬಂದರು. ಇಲ್ಲಿ ಅವರೆಲ್ಲ ನಮ್ಮ ಕಲಾ ಪ್ರಕಾರಗಳನ್ನು ತೋರಿಸಿದರು, ಎಲ್ಲ ಭೂತಕೋಲ ಅದು ಇದು ಕೋಳಿ ಅಂಕ ಮತ್ತು ಎಲ್ಲವನ್ನೂ ತೋರಿಸಿದರು. ಯಕ್ಷಗಾನ, ಯಕ್ಷಗಾನ ಗೊಂಬೆ ಆಟ, ಅದರಲ್ಲಿ ಅವರಿಗೆ ಯಕ್ಷಗಾನ ಗೊಂಬೆ ಆಟ ಖುಷಿ ಆಯಿತು. ಯಕ್ಷಗಾನ ಗೊಂಬೆ ಆಟನ್ನು ನಮ್ಮ ಉತ್ಸವಕ್ಕೆ ಕರ್ಕೊಂಡು ಬನ್ನಿ, ರೈನ್ನಲ್ಲಿ ನಡೆಯುವ ನಮ್ಮ ಉತ್ಸವಕ್ಕೆ ಕರ್ಕೊಂಡು ಬನ್ನಿ ಅಂತ ಇವರಿಗೆ ಮತ್ತೆ ಕಾಗದ ಬರೆದ್ರು. ಹಾಗಾಗಿ ಇವರು ಅದನ್ನು ತಯಾರು ಮಾಡಿಕೊಂಡು ಹೋದರು. ತಯಾರು ಮಾಡಿಕೊಂಡಂದರೆ ಒಂದು ಸಂಕ್ಷಿಪ್ತಗೊಳಿಸೋದು, ಆಮೇಲೆ ಅದನ್ನು ಇಂಗ್ಲೀಷ್ ಪದಗಳನ್ನೆಲ್ಲ ಸನ್ನಿವೇಶಕ್ಕೆ ಸರಿಯಾಗಿ ಇಂಗ್ಲೀಷಿಗೆ ತರ್ಜಮೆ ಮಾಡೋದು. ಆ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ ನಂತರ ಅದನ್ನು ಫ್ರೆಂಚ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಅಲ್ಲಿ ಅವರು ಮಾಡಿ ಸ್ಲೈಡ್ ಎಲ್ಲ ಮಾಡಿ ಕರಪತ್ರದಲ್ಲಿ ಅದನ್ನು ಮುದ್ರಿಸಿ ಫಸ್ಟಿಗೆ ಇದನ್ನು ತಗೊಂಡು ಹೋದಾಗ ಭಾರಿ ಖುಷಿಯಾಗಿತ್ತು ಅವರಿಗೆ.
1: ಎಲ್ಲಿಗೆ?
2: ಫ್ರಾನ್ಸಿಗೆ, ರೈನ್ನಲ್ಲಿ, ರೈನ್ ಉತ್ಸವದಲ್ಲಿ. ಆದರೆ ಹೋಗುವ ಮುಂಚೆ ಒಂದು ಸ್ವಲ್ಪ ತೊಡಕಾಯಿತು, ನಮಗೆ ಇಲ್ಲಿಂದ ಹಣ ಕಳಿಸ್ಲಿಕ್ಕೆ ಆಗೋದಿಲ್ಲ ನಿಮ್ಮ ವಿಮಾನಯಾನಕ್ಕೆ, ನಿಮ್ಮ ತಂಡಕ್ಕೆ ನೀವೇ ಹಣ ಹಾಕ್ಕೊಂಡು ಬನ್ನಿ ಅಂತ ಹೇಳುವಾಗ ಸ್ವಲ್ಪ ಕಷ್ಟ ಆಯಿತು. 2 ಲಕ್ಷ ಸಾಲ ಮಾಡಬೇಕಾಗಿ ಬಂತು. ಧೈರ್ಯ ಇರಲಿಲ್ಲ, ಫಾರಿನ್ ಕಂಟ್ರಿಯಲ್ಲಿ ಎತ್ತ ಏನು ಹೇಗೆ ಅಂತ ಗೊತ್ತಿರಲಿಲ್ಲ. ತಂಡ ತಗೊಂಡು ಹೋದರು. ತಂಡ ತಗೊಂಡು ಹೋಗಿ ಅಲ್ಲಿ ಒಂದು ಈ ಪ್ರದರ್ಶನಕ್ಕೆ ಸಿಕ್ಕಿದ ಒಂದು ಅಭೂತಪೂರ್ವ ಸ್ವಾಗತ. 16 ಪ್ರದರ್ಶನಗಳ ಬದಲು 48 ಪ್ರದರ್ಶನಗಳನ್ನು ಅವರು ಅಲ್ಲಿ ಏರ್ಪಡಿಸಿದ್ರು.
1: ಓಹೋ, ಪೂರ್ವ ನಿಗದಿತ
2: 16 ಮಾತ್ರ. ಯಾಕಂದ್ರೆ ಅವರಿಗೆ ಅಷ್ಟು ಇಷ್ಟ ಆಯ್ತು. ಆಗ ಅಂದ್ರೆ ಒಂದ್ಸಲ ನಾನು ಹೋದಾಗ ಕೇಳಿದೆ, ನಿಮ್ಗೆ ಇದು ನಮ್ಮ ಭಾಷೆಯಲ್ಲಿ ಇದ್ದದ್ರಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ತೊಡಕಾಗ್ತದ ಅಂತ ಕೇಳಿದೆ. ಇಲ್ಲ, ನೀವು ಎಲ್ಲ ಸ್ಲೈಡ್ ತೋರಿಸ್ತೀರಲ್ಲ ಮತ್ತೆ ಕರಪತ್ರದಲ್ಲಿ ಎಲ್ಲ ಹಂಚಿದ್ದೀರಲ್ಲ, ನಮಗೆ ಗೊತ್ತಾಗ್ತದೆ ಅದು ಯಾವುದು ಏನು ಪ್ರಸಂಗ ಏನು ಅಂತ ಗೊತ್ತಾಯ್ತು. ಮತ್ತೆ ನೀವು ನಿಮ್ಮ ಭಾಷೆಯಲ್ಲಿ ಉಚ್ಚರಿಸುವ ಕೆಲವು ಶಬ್ದಗಳು ನಮಗೆ ಕೇಳಲಿಕ್ಕೆ ತುಂಬಾ ಹಿತ ಆಗಿರ್ತದೆ, ಆದರೆ ನಮಗೆ ಉಚ್ಚರಿಸ್ಲಿಕ್ಕೆ ಆಗುದಿಲ್ಲ. ಅದನ್ನ ಯಾವ ಶಬ್ದ ಅಂತ ಕೇಳಿದೆ. ನೋಡಿ, ನೀವು ಚಕ್ರವ್ಯೂಹ ಹೇಳ್ತಿರಲ್ಲ, ನಮ್ಗದು ಆಗುದಿಲ್ಲ, ಚಕ್ರವ್ಯೂಹ ಹೇಳಲಿಕ್ಕೆ ಆಗುದಿಲ್ಲ, ನಮ್ಗೆ ಗೊತ್ತಾಗುದಿಲ್ಲ ಹೇಗೆ ಹೇಳುದು ಅಂತ. ಆದ್ರೆ ಕೇಳಲಿಕ್ಕೆ ಮಾತ್ರ ತುಂಬಾ ಇಂಪಾಗಿರ್ತದೆ ಆ ಚಕ್ರವ್ಯೂಹ, ಮತ್ತೆ ಬೇರೆ ಕೆಲವೆಲ್ಲ ನೀವು ಮಾತಾಡುವ ರೀತಿಯಲ್ಲ ಅದು ತುಂಬಾ ಒಳ್ಳೇದಾಗ್ತದೆ ನಮ್ಗೆ ಕೇಳಲಿಕ್ಕೆ. ಆದ್ರಿಂದ ನೀವು ಇದೇ ತರ ಮಾಡ್ಬೇಕು, ಫ್ರೆಂಚ್ ಭಾಷೆಯಲ್ಲಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ದಯವಿಟ್ಟು ಮಾಡಬೇಡಿ ಅದನ್ನ.
1: ಇದರಲ್ಲೇ ಮಾಡಬೇಕು.
2: ಹೌದು, ನೀವು ನಿಮ್ಮ ಭಾಷೆಯಲ್ಲೇ ಮಾಡಿ, ನಮ್ಗೆ ಅದು ಕೇಳಲಿಕ್ಕೆ ಹಿತ ಆಗಿರ್ತದೆ. ಕನ್ನಡದಲ್ಲೇ, ಹೌದು ಕನ್ನಡದಲ್ಲೇ ಮಾಡಿ, ನಮಗೆ ಕೇಳಲಿಕ್ಕೆ ಹಿತ ಅರ್ಥ ಆಗ್ತದೆ. ಆದರೆ ಆ ಭಾಷೆ ಇಂಪು ಅಂದರೆ ನಮಗೆ ಗೊತ್ತಾಗ್ತದೆ.
1: ಹಾಡುಗಾರಿಕೆಯನ್ನು ಎಂಜಾಯ್ ಮಾಡ್ತಿದ್ರು.
2: ಹೌದು, ತುಂಬ ಎಂಜಾಯ್ ಮಾಡ್ತಾ ಇದ್ರು.
1: ಹೌದು, ಅದು ಲೈವ್ಲಿ ಆಗಿ.
2: ಹೌದು ಹೌದು ಹೌದು, ಲೈವ್ಲಿ ಆಗಿರ್ತಿತ್ತು. ಹೌದು.
1: ಈಗ ಸಾಮಾನ್ಯ ಎಷ್ಟು ಅವಧಿಯ ಪ್ರದರ್ಶನ?
2: ಒಂದು ಮುಕ್ಕಾಲು ಅಂದರೆ ಒಂದು ಗಂಟೆ ಅಷ್ಟೆ.
1: ಅದಕ್ಕೆ ಮೊದಲೆಲ್ಲ ಇಂಟ್ರೊಡಕ್ಷನ್ ಹೇಳ್ತಿದ್ರು ಉಪಾಧ್ಯಾಯರು.
2: ಅದು ಇಂಟ್ರೊಡಕ್ಷನ್ ಹೆಚ್ಚೇನು ಹೇಳುವುದಿಲ್ಲ, ಯಾಕಂದರೆ ನಮ್ಮ ಇಂಗ್ಲೀಷ್ ಅವರಿಗೆ ಅರ್ಥ ಆಗೋದಿಲ್ಲ ಅಷ್ಟು ಸರಿಯಾಗಿ. ಅದನ್ನೆಲ್ಲ ಕರಪತ್ರದಲ್ಲೇ ಕೊಟ್ಟಿದ್ರು. ಅದು ಟಿಕೆಟ್ ಕೊಡುವಾಗ ಕರಪತ್ರ ಕೂಡ ತಗೊಳ್ತಿದ್ರಲ್ಲ, ಅದನ್ನು ಇಟ್ಕೊಂಡು ಅವರು ಒಂದು ಒಂದವರಲ್ಲಿ ಒಳ್ಳೆ ಅಭ್ಯಾಸ ಅಂದರೆ ಎಲ್ಲ ಸ್ಟಡಿ ಮಾಡಿಕೊಂಡೇ ಬರ್ತಾರೆ ಅವರು.
1: ಯಾವ್ಯಾವ ದೇಶಗಳಿಗೆಲ್ಲ ಕೊಂಡೋಗಿದ್ದಾರೆ?
2: ತುಂಬ ದೇಶಗಳಿಗೆ ಕೊಂಡೋಗಿದ್ದಾರೆ. ಇದು ಫ್ರಾನ್ಸ್, ಇಟಲಿ, ಸ್ವಿಟ್ಜರ್ಲೆಂಡ್, ಜರ್ಮನಿ, ಹಾಲೆಂಡ್, ಮತ್ತು ಆಸ್ಟ್ರೇಲಿಯಾ. ಅದಕ್ಕೆ ಕೆಲವು ಸಲ ಯಕ್ಷಗಾನ ತಂಡ, ಕೆಲವು ಸಲ ಗೊಂಬೆ ತೊಗಲು ಗೊಂಬೆ ಆಟ ತಂಡ, ಕೆಲವು ಸಲ ಎರಡು ಒಟ್ಟಿಗೆ ಮೂರು ಒಟ್ಟಿಗೆ ಹೀಗೆಲ್ಲ ತಗೊಂಡು ಹೋದದ್ದು ಇದೆ.
1: ಈಗ ಅವರು ವಿದೇಶ ಪ್ರಯಾಣ ಮಾಡುವ ಹೊತ್ತಿಗೆ ನೀವು ಇಲ್ಲಿ ಕಾಲೇಜಿನಲ್ಲಿ ಇರ್ತಾ ಇದ್ದೀರಿ?
2: ನಾನು ಕಾಲೇಜಿನಲ್ಲಿ ಇರ್ತದೆ, ನಾನು ಅವರ ಜೊತೆಗೆ ಹೋಗಲಿಲ್ಲ. ಮೊದಲು ಮಾತ್ರ ಸ್ವಲ್ಪ ವರ್ಷ ಹೋಗ್ತಾ ಇದ್ದೆ, ಯಾಕಂದರೆ ಫ್ರೆಂಚ್ ಸ್ಲೈಡನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಅವರಿಗೆ ಅಷ್ಟು ಗೊತ್ತಾಗ್ತಿರಲಿಲ್ಲ.
1: ನೀವು ಎಲ್ಲೆಲ್ಲ ಹೋಗಿದ್ದೀರಿ?
2: ನಾನು ಜರ್ಮನಿ, ಮತ್ತು ಹಾಲೆಂಡ್, ಲಂಡನ್, ಸಿಂಗಾಪುರ್, ತುಂಬ ದೇಶಗಳಿಗೆ ಹೋಗಿದ್ದೇನೆ ನಾನು.
1: ಈಗ ಏಕಕಾಲಕ್ಕೆ ಒಂದೆರಡು ಕಂಟ್ರಿಯಿಂದ ಕರೆ ಬಂದಿರೆ, ಅದನ್ನು ಹೇಗೆ ಅಡ್ಜಸ್ಟ್ ಮಾಡ್ತಿದ್ದೀರಿ?
2: ಅದೇ 85ರಲ್ಲಿ ಆ ಥರ ಕರೆ ಬಂತು, ತೊಗಲು ಗೊಂಬೆ ಆಟ, ಗೊಂಬೆ ಆಟ, ಯಕ್ಷಗಾನ. ಆಗ ನಾನು ಯಕ್ಷಗಾನ ಮತ್ತು ಗೊಂಬೆ ಆಟ ತಂಡವನ್ನು ಜರ್ಮನಿಗೆ ಕರ್ಕೊಂಡು ಹೋದೆ. ಇವರು ಅಲ್ಲಿ ತೊಗಲು ಗೊಂಬೆ ಆಟನ ಪ್ಯಾರಿಸಿಗೆ ಕರ್ಕೊಂಡು ಬಂದರು. ಯಕ್ಷಗಾನ ತಂಡವನ್ನು ಮತ್ತೊಬ್ಬರು ಕರ್ಕೊಂಡು ಹೋದರು, ಅವರ ಅಕ್ಕನ ಮಗ. ಹಾಗೆ ನಾನು ಜರ್ಮನಿಯಿಂದ ಬಂದವಳು ವಾಪಸ್ಸು ಫ್ರಾನ್ಸಲ್ಲಿ ಅವರನ್ನು ಮೀಟಾಗಿ ಯಕ್ಷಗಾನ ತಂಡವನ್ನು, ಯಕ್ಷಗಾನ ಮತ್ತು ಗೊಂಬೆಯಾಟ ತಂಡವನ್ನು ಅವರಿಗೆ ವಹಿಸಿ ಗೊಂಬೆ ತೊಗಲು ಗೊಂಬೆಯಾಟ ತಂಡವನ್ನು ನಾನು ಕರ್ಕೊಂಡು ವಾಪಸ್ ಬಂದೆ. ಹಾಗೆ ಮತ್ತೆ ಹೆಚ್ಚಾಗಿ ಅವರೇ ಹೋಗ್ತಾ ಇದ್ದದ್ದು, ನಾನು ಹೋಗ್ತಿರಲಿಲ್ಲ. ಅವರು ತೀರಿಕೊಂಡ ನಂತರ ಮಾತ್ರ ನಾನು ಎಲ್ಲ ದೇಶಗಳಿಗೂ ನಾನು ಕರ್ಕೊಂಡು ಹೋಗಿದ್ದೆ ಅವರನ್ನು.
1: ಎಸ್, ಉಪಾಧ್ಯಾಯರಿಗೆ ಕಲೆಯ ಮೇಲೆ ಇದ್ದಂಥ ಆಸಕ್ತಿ, ಆಮೇಲೆ ಸಾಹಿತ್ಯದಲ್ಲಿ ಇದ್ದಂಥ ಆಸಕ್ತಿ, ಅವರ ಆ ಕುರಿತಾದಂಥ ಕೆಲಸ ಕಾರ್ಯಗಳು, ಅದು ನಿಮ್ಮಲ್ಲಿಯೂ ಆ ನಿಟ್ಟಿನ ಒಂದು ಆಸಕ್ತಿಯನ್ನು ಬೆಳೆಸಿತೋ, ನೀವೇನಾದರೂ ಮಾಡಿದುಂಟ?
2: ಇಲ್ಲ, ನಾನು ಅವರಿಗೆ ಫಸ್ಟಿಗೆ ತಗೊಂಡು ಹೋದಾಗ ಸಹಾಯ ಮಾಡಿದಷ್ಟೇ ಹೊರತು ನಾನು ಮತ್ತೆ ನನಗೆ ಆಸಕ್ತಿ ಹುಟ್ಟಿತು ಅದರಲ್ಲಿ. ತಗೊಂಡು ಹೋಗಲೇಬೇಕಂತೇಳಿ ಆದಾಗ ಅದರ ವಿಷಯ ಎಲ್ಲ ನಾನು ತಿಳಿದುಕೊಂಡೆ. ತಿಳಿದುಕೊಂಡು ಅಲ್ಲಿ ಅವರು ಕೇಳುವ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕಾಗ್ತದೆ ಫಾರಿನ್ನಲ್ಲಿ. ಆಗ ನಮಗೆ ಗೊತ್ತಿಲ್ಲದಿದ್ದರೆ ಸ್ವಲ್ಪ ಕಷ್ಟ ಆಗ್ತದೆ, ಹಾಗಾಗಿ ನಾನು ಅದರ ವಿಷಯ ಕಲ್ಕೊಂಡೆ. ಇಲ್ಲದ್ರೆ ನನಗೆ ಚಿಕ್ಕದಿರುವಾಗ ನಮಗೆ ಹಳ್ಳಿಯಲ್ಲಿ ಇದ್ದದ್ರಿಂದ ಯಕ್ಷಗಾನ ಒಂದೇ ನಮಗೆ ಮಾಧ್ಯಮ, ಅಂದರೆ ನಮ್ಮನ್ನು ಬೇರೆ ಸಿನಿಮಾ ನಾಟಕ ಅದೆಲ್ಲ
1: ಏನಿಲ್ಲ.
2: ಹಾಗಾಗಿ ಯಕ್ಷಗಾನದಲ್ಲಿ ಒಲವಿತ್ತು ನನಗೆ. ಇವರದ್ದು ಈ ಬಡಗುತಿಟ್ಟು ಯಕ್ಷಗಾನವೇ ನನಗೆ ಗೊತ್ತಿದ್ದದ್ದು. ನಮ್ಮಲ್ಲಿ ಅಲ್ಲಿ ಆಗ ಬಡಗುತಿಟ್ಟೆ ಇದ್ದ, ಬಹುಶಃ ಮಂಗಳೂರಿಂದ ಈಚೆ ತೆಂಕುತಿಟ್ಟು ಇತ್ತು.
1: ಹೌದು ಹೌದು, ಆದರೆ ಹೆಚ್ಚು ಕಾಲ ನೀವು ಇಲ್ಲೇ ಇದ್ದದ್ರಿಂದ ಅವರು ಬಡಗುತಿಟ್ಟಿನ ಒಂದು ಆಸಕ್ತಿ.
2: ಹೌದು,
1: ಆಸಕ್ತಿ ಬಗ್ಗೆ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ
2: ಅವರಿಗೆ. ಅಂದ್ರೆ ಬಡಗುತಿಟ್ಟಿದೆ ಕುಂದಾಪುರದಲ್ಲಿ ಇದ್ರಲ್ಲ, ಹಾಗಾಗಿ ಬಡಗುತಿಟ್ಟೆ ಅವರಿಗೆ ಹೆಚ್ಚು ಅಪ್ಯಾಯಮನವಾಗಿತ್ತು. ಮತ್ತೆ ಅಲ್ಲಿಯ ಎಲ್ಲ ಕಲಾಕಾರರನ್ನೇ ಅವ್ರು ಹಾಕಿ ತಗೊಂಡು ಹೋದ್ರು.
1: ಈಗ ಉಪಾಧ್ಯಾಯರು ಯಾವ ಯಾವ ಸಂಘಟನೆಗಳೆಲ್ಲ ಇದ್ರು ಆಗ?
2: ಸಂಘಟನೆಗಳು ಅವರು ಅದೇ ಒಂದು ಮುದ್ರಣಾಲಯ, ಮತ್ತೊಂದು ಪತ್ರಿಕಾರಂಗ, ಮತ್ತು ಈ ಜಾನಪದ ಕಲೆ, ಮತ್ತು ಎಲ್ಲ ಈ ಉತ್ಸವಗಳು ಸಂಘಟನೆ ಮಾಡೋದು. ಮುಳಿಯತಿಮ್ಮ ಪೈ ಅವರ ಶತಮಾನೋತ್ಸವ, ಮತ್ತು ಕೋಟೆ ರಾಮಕೃಷ್ಣ ಕಾರಂತರದ್ದು, ಆಮೇಲೆ ಮುದ್ದಣ್ಣನ ಇದನ್ನೆಲ್ಲ ಮಾಡೋದು. ಅದು ಅಂದರೆ ಕೆಲವು ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯದ, ಮತ್ತು ಇದು ಜಾನಪದ ಕಲೆ, ಕನ್ನಡ ಸಾಹಿತ್ಯ, ಪತ್ರಿಕೋದ್ಯಮ.
1: ಈಗ ಮನೆಯನ್ನೆಲ್ಲ ನೋಡುವಾಗ ಇಲ್ಲಿ ತುಂಬ ಪುಸ್ತಕಗಳಿದ್ದಾವೆ, ಲೈಬ್ರರಿ ಎಲ್ಲ ಇದೆ. ಈ ಒಂದು ಪುಸ್ತಕಗಳನ್ನು ಸಂಗ್ರಹಿಸುವಂಥದ್ದು ಆಸಕ್ತಿ, ಮತ್ತು ಬೇರೆ ಬೇರೆ ಕಡೆ ಸಾಹಿತಿಗಳ ಪುಸ್ತಕಗಳನ್ನು ತಂದು ಇಲ್ಲಿ ಜೋಡಿಸುವಂಥದ್ದು, ನೀವು ಗಮನಿಸಿದ ಹಾಗೆ ಈ ಆಸಕ್ತಿ ಮತ್ತು ಅದನ್ನು ಹೇಗೆ ಅವರು ಬಳಸಿಕೊಳ್ತಾ ಇದ್ರು?
2: ಅದನ್ನು ಅವರಿಗೆ ಪುಸ್ತಕ ಓದುವ ಅಭ್ಯಾಸ ತುಂಬ ಇತ್ತು. ಹಾಗಾಗಿ ಈ ಪುಸ್ತಕಗಳೆಲ್ಲ ಅವರ ಪ್ರೆಸ್ಸಿನಲ್ಲೇ ಇತ್ತು, ಮನೆಗೆ ಅವರು ತಂದಿರಲಿಲ್ಲ. ಮುದ್ರಣಾಲಯ ಮುಚ್ಚುವಾಗ ಮಾತ್ರ ಇಲ್ಲೆಲ್ಲ ತಂದಿಟ್ಟದ ಅವರು ಎಲ್ಲವುದನ್ನ. ಮತ್ತೆ ಒಂದೇನು ಹೇಳಿದ್ರೆ, ನಾನು ನನ್ನ ಕೆಲಸದಲ್ಲಿ ನಿರತಳಾಗಿದ್ದೆ, ಅವರು ಅವರದ್ರಲ್ಲಿ ಇದಾಗಿದ್ರು, ಹಾಗಾಗಿ ನಮಗೆ ಹೆಚ್ಚಿನ ಸಮಯ ಒಟ್ಟಿಗೆ ಕಳೀಲಿಕ್ಕೆ ಸಿಕ್ಕಲಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಹೇಳ್ತಾ ಇದ್ರು, ಹೇಗೂ ಇನ್ನು ಏಪ್ರಿಲಲ್ಲಿ ನೀನು ನಿವೃತ್ತಿ ಆಗ್ತೀಯಲ್ಲ. ಆಗ ನಾವಿಬ್ಬರು ಒಟ್ಟಾಗಿ ಹೋದದ್ದು ಹೆಚ್ಚು ಇಲ್ಲ ಎಲ್ಲಿಗೂ ಕೂಡ. ಕಲಾ ತಂಡ ಕೂಡ ಅವರು ಬೇರೆ ಕರ್ಕೊಂಡು ಹೋಗ್ತಾ ಇದ್ರು, ನಾನು ಬೇರೆ ಕರ್ಕೊಂಡು ಹೋಗ್ತಾ ಇದ್ದೆ. ಕೆಲವು ಸಲ ಮಾತ್ರ ಒಟ್ಟಾಗಿ ಹೋಗ್ತಾ ಇದ್ದೆ, ಫಸ್ಟಿಗೆ ಒಂದು ಸ್ವಲ್ಪ ಒಟ್ಟಾಗಿ ಹೋಗ್ತಾ ಇದ್ದೇವಷ್ಟೇ. ಆಗ ಹೇಳ್ತಾ ಇದ್ರು, ಇಲ್ಲ ನಾವು ನೀನು ರಿಟೈರ್ ಆದ ನಂತರ, ನಿವೃತ್ತಿ ಆದ ನಂತರ ನಾವಿಬ್ರು ಎಲ್ಲಿಗಾದ್ರೂ ಹೋಗುವ. ಕ್ರೂರ ವಿಧಿ ಮಾತ್ರ ಅವರನ್ನ ಮೊದಲೇ ಅಕಸ್ಮಾತ್ ಆಗಿ ಎರಡೇ ದಿವಸ ಅನಾರೋಗ್ಯದಲ್ಲಿ ಅವರು ತೀರ್ಕೊಂಡ್ರು. 1993 ತೀರ್ಕೊಂಡ್ರು ಅವರು, ಡಿಸೆಂಬರ್ ತಿಂಗಳಲ್ಲಿ.
1: ಎಷ್ಟು ವರ್ಷ ಆಗಿತ್ತು?
2: 68
1: ಅಷ್ಟೇ. ಕೆಲಸ ಮಾಡ್ತಾ ಇದ್ರಿ?
2: ನಾನು ಹೌದು, ನನಗೆ ಅಂದರೆ ಏಪ್ರಿಲ್ 94 ಏಪ್ರಿಲ್ ತನಕ ನನಗೆ ಕೆಲಸ ಇದೆ.
3: ಅಂಗದ ಮೊದಲಾದವರೇ, ಕೃತಜ್ಞತಾ ಭಾವದಿಂದ ನಮ್ಮೆಲ್ಲರನ್ನು ಹೊತ್ತು ತಂದ ಸಂಪಾತಿ, ಸಮುದ್ರ ತಡಿಯನ್ನು ಮುಟ್ಟಿಸಿ ಸನ್ನೆಯ ಮೂಲಕ ತೋರಿದ, ಅವೋ ನೋಡಿ ಆ ಕಡೆಗೆ ಲಂಕಾಪುರ ಎಂಬುದಾಗಿ ಆಸೆಯಿಂದ ಕಣ್ಮನವನ್ನೇ ಆಚೆ ಹಾಯಿಸಿದಾಗ ಲಂಕೆಯಂತ ನಮ್ಮ ಕಣ್ಣಿಗೆ ಗೋಚರವಾಗುತ್ತಾ ಇಲ್ಲ. ಭೀಕರವಾದ ಸಮುದ್ರವನ್ನು ನಾವು ಕಾಣ್ತಾ ಇದ್ದೇವೆ. ನಾನು ಓರ್ವನೇ ಕಾಣುವುದಲ್ಲ, ನೋಡಿ ಸಮುದ್ರವನ್ನು ದಾಟಿ ಲಂಕಾಪುರ ಸೇರುವುದು ಹೇಗೆ ಅಂತಲೇ ನಮ್ಗೆ ಅರ್ಥವಾಗುತ್ತಾ ಇಲ್ಲ. ಶೇಷ ಸೈನ್ಯದ ಪರಮಾತ್ಮನಿಗೆ ತಿಳಿದ ವಿಚಾರವಾಯ್ತಲ್ಲ ರಾಮ, ಏನು ಮಾಡುವೆ ಒಡಿಹಾಯಿ.

0: 待って、
1: いいアンダーだね、やっぱり。

0: ಬೇರೆ ಬೇರೆ ಸಾಹಿತ್ಯದ ಕೆಲಸ ಚಟುವಟಿಕೆಗಳು, ಸಾಂಸ್ಕೃತಿಕವಾದ ಒಂದು ವಾತಾವರಣ, ಇದರಲ್ಲೆಲ್ಲ ಅವರು ವ್ಯಸ್ತರಾಗಿದ್ದವರು ಕೇಶವಪದೇವರು ಅಲ್ವಾ. ನೀವು ನಿಮ್ಮ ಶಿಕ್ಷಣದ ಚಟುವಟಿಕೆಗಳಲ್ಲಿ ನೀವಿದ್ದವರು, ಹಾಗಾಗಿ ಹೆಚ್ಚು ನಿಮಗೆ ಬಿಡುವಾಗಿ ತಿರುಗಾಡಲಿಕ್ಕೆ ಎಲ್ಲ ಅವಕಾಶಗಳು
1: ಇರಲಿಲ್ಲ. ಹೋಗುವ ಅಂತಂದಿದ್ರು ನಿವೃತ್ತಿ ಆದ ನಂತರ ಹೋಗುವ.
0: ಆ ನಂತರದ ಒಂದು ಒಂಟಿತನದ ಒಂದು ಜೀವನ, ಇದನ್ನು ಹೇಗೆ
1: ಒಂಟಿತನ ಅದೇ ತುಂಬ ತುಂಬ ಬೇಜಾರಾಯಿತು. ಅವರು ಹುಟ್ಟಿದ ದಿವಸವೇ ಅವರದ್ದು ಕ್ರಿಯೆಗಳನ್ನೆಲ್ಲ ಮಾಡಬೇಕಾಗಿ ಬಂತು. ಜನವರಿ 9ಕ್ಕೆ ಅವರು ಹುಟ್ಟಿದ್ದು.
0: ಓಹೋ.
1: ಅದನ್ನೆಲ್ಲ ಮಾಡಿ ಮುಗಿಸಿದ ನಂತರ 1 ವರ್ಷ ಅವರು ಕೆಲವು ಲೇಖನಗಳನ್ನೆಲ್ಲ ಹೊರಗೆ ಇಟ್ಟಿದ್ದರು. ಅದನ್ನೆಲ್ಲ ನೋಡಿಕೊಂಡು ಅದನ್ನು ಒಟ್ಟು ಮಾಡಿ ಬೋಳಂತಕೋಡಿ ಈಶ್ವರ ಭಟ್ರ ಹತ್ರ, ಪುತ್ತೂರಲ್ಲಿ ಅವರ ಸ್ನೇಹಿತರವರು, ಅವರ ಹತ್ರ ಹೋಗಿ ಇದನ್ನೊಂದು ಪುಸ್ತಕ ರೂಪದಲ್ಲಿ ಪ್ರಕಟಿಸಬಹುದಾ ಅಂತ ಕೇಳಿದೆ. ಅವರದನ್ನು ಆಯ್ದು ಒಂದು ಜಾನಪದ ಕಲೆ ಬದುಕು ಅನ್ನೋ ಒಂದು ಪುಸ್ತಕ ಮಾಡಿಕೊಟ್ರು ನನಗೆ. ನಾನು ಅಷ್ಟೇನು ತಂದುಕೊಂಡು ಸುಮ್ಮನೆ ಇದ್ದೆ. ಆದರೆ ಮತ್ತೆ 1 ವರ್ಷ ಹಾಗೆ ಕಳೆಯಿತು. ಮತ್ತೊಂದು ವರ್ಷ ಅಮೆರಿಕದಲ್ಲಿರೋ ನನ್ನ ತಮ್ಮನ ಮನೆಯಲ್ಲಿ ಹೋಗಿದ್ದೆ. ಅದು ಸ್ವಲ್ಪ ಕಡಿಮೆ ಅಂತ ಬಂದಾಗ ಇಲ್ಲಿ 98ರಲ್ಲಿ ಡಾಕ್ಟರ್ ಎಂ ಬಿ ಪುರಾಣಿಕ್ ಅವರು, ನಾವು ಹೀಗೆ ಒಂದು ಕಾಲೇಜ್ ಶಾಲೆ ಇದೆ ಶಾರದಾ ವಿದ್ಯಾಲಯ, ಕಾಲೇಜ್ ಪ್ರಾರಂಭ ಮಾಡಬೇಕಂತಿದ್ದೇವೆ, ನೀವು ಬರಬೇಕು ಅಂತಂದರು. ಹಾಗೆ ಅಲ್ಲಿ ಪ್ರಾಂಶುಪಾಲ, ಸ್ಥಾಪಕ ಪ್ರಾಂಶುಪಾಲರಾಗಿ 17 ವರ್ಷಗಳ ಸೇವೆ ಅಲ್ಲಿ ಸಲ್ಲಿಸಿದೆ ನಾನು
0: ಶಾರದಾ
1: ವಿದ್ಯಾಲಯದಲ್ಲಿ. ಆದ್ರಿಂದ ಒಂಥರ ಒಂಟಿತನ ಇದ್ರೂ ಕೂಡ ಸಮಯ ಸರಿದದ್ದು ಗೊತ್ತಾಗ್ಲಿಲ್ಲ.
0: ಈಗ ನೀವು ಸೇರಿದಾಗಿನ ಒಂದು ಶೈಕ್ಷಣಿಕ ವ್ಯವಸ್ಥೆ ಅಥವಾ ಒಂದು ಕಾಲೇಜಿನ ಒಂದು ಪರಿಸರ, ವಿದ್ಯಾರ್ಥಿಗಳ ಒಂದು ಕಲಿಯುವ ಒಂದು ಜೀವನ ಕ್ರಮ ಆಗಿನದ್ದಕ್ಕೂ, ಆಮೇಲೆ ನೀವೀಗ 37 ವರ್ಷ ಸರ್ವಿಸ್ ಮಾಡಿದಿರಿ, ಪುನಃ ಒಂದು ಶಾಲೆಯಲ್ಲಿ ಮಾಡಿದಿರಿ, ಈಗಿನ ಒಂದು ಜನ್ರೇಷನ್ ಅದನ್ನೆಲ್ಲ ನೋಡಿಕೊಂಡು ಬಂದವರು, ಆಗಿನ ಜನ್ರೇಷನ್ನು ಈಗಿನ ಜನ್ರೇಷನ್ ನೋಡಿಕೊಂಡು ನೀವು ಬಂದವರು, ಒಂದು ಮುಖ್ಯವಾದಂತಹ ಒಂದು ಮಾರ್ಪಾಡು ಅಥವಾ ಬದಲಾವಣೆಗಳು ಏನು ಕಾಣ್ತವೆ ನಿಮಗೆ?
1: ಮುಖ್ಯವಾದ ಬದಲಾವಣೆ ಕಾಣೋದು ನನಗೆ ನಮ್ಮ ವಿದ್ಯಾ ವ್ಯವಸ್ಥೆಯಲ್ಲಿ, ಅಂದರೆ ಎಜುಕೇಷನ್ ಇಸ್ ಫಾರ್ ಲರ್ನಿಂಗ್ ಟು ಲಿವ್ ಅಂತ ಮೊದಲಿನವರು ಹೇಳ್ತಾ ಇದ್ರು. ಈಗ ಇಟ್ ಈಸ್ ಲರ್ನಿಂಗ್ ಟು ಅರ್ನ್ ಅಂತೇಳಿ ಆಗಿದೆ. ಇದು ಬಹಳ ಸ್ವಲ್ಪ ಬೇಸರದ ಸಂಗತಿ. ಯಾಕಂದರೆ ವಿದ್ಯೆ ಯಾವ ರೀತಿಯಲ್ಲಿ ಇರಬೇಕು? ವಿದ್ಯೆ ಅನ್ನೋದು ನಮ್ಮ ಇವರು ಡಾಕ್ಟರ್ ರಾಧಾಕೃಷ್ಣ ಹೇಳಿದಂತೆ, ವಿದ್ಯೆ ವಿ ಶುಡ್ ಹ್ಯಾವ್ ಮೆನ್ ಆಫ್ ವಿಷನ್ ಆ್ಯಂಡ್ ಇಂಟಿಗ್ರಿಟಿ. ಅದು ಎಲ್ಲಿಯೋ ನಾವು ಸೋಲ್ತಾ ಇದ್ದೇವೇನೋ ಅಂತ ಅನಿಸ್ತಾ ಇದೆ ನನಗೆ, ತಪ್ಪಿರಬಹುದು. ಎಲ್ಲರೂ ಹಾಗೆ ಇರಲಿಕ್ಕಿಲ್ಲ,
0: ಎಲ್ಲ ಕಡೆ ಇರುವುದಿಲ್ಲ,
1: ಎಲ್ಲ ಕಡೆ ಇರಲಿಕ್ಕಿಲ್ಲ. ಆದರೂ ಹೆಚ್ಚಿನ ಕಡೆಯಲ್ಲಿ ಸಿಕ್ಕಾಪಟ್ಟೆ ಫೀಸು, ಕೋಚಿಂಗ್ ಅದಕ್ಕೊಂದಷ್ಟು ಫೀಸು, ಆಮೇಲೆ ಇದರಲ್ಲೇ ಬೇಕು ನಮಗೆ ಕೆಲಸ ಅಂತ ಬೇರೆ ಯಾವುದು ನಮ್ಮದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅದರಲ್ಲೇ ಬೇಕು. ಮತ್ತು ದೇಶದ ಬಗ್ಗೆ ಅಷ್ಟೊಂದು ಕಾಳಜಿ ಇಲ್ಲದಿರಬೇಕೆ? ಯಾಕೋ ಅವರು ಹೇಳಿದಾಗೆ ಎಜುಕೇಷನ್ ಈಸ್ ಲರ್ನಿಂಗ್ ಟು ಅರ್ನ್ ಎ ಲಿವಿಂಗ್ ಅಂತಾಗಿದೆ ಹೊರತು ಇಟ್ ಈಸ್ ನಾಟ್ ಲರ್ನಿಂಗ್ ಟು.
0: ಅದೇ ಅದಂದರೆ ಕೆಲವು
1: ಒಂದು ಒಬ್ಬರಲ್ಲಿರುವ ಒಂದು ಆ ವ್ಯಕ್ತಿತ್ವವನ್ನು ರೂಪುಗೊಳಿಸೋದ್ರಲ್ಲಿ ಎಜುಕೇಷನ್ ಸಹಕಾರಿ ಆಗಬೇಕು. ಆದರೆ ಈಗ ಅದು ಬೇರೆ ರೀತಿಯಿಂದ ರೂಪುಗೊಳ್ತಾ ಇದೆ, ಎಜುಕೇಷನೇ ಮುಖ್ಯವಾಗಿ ಇಲ್ಲ.
0: ಶಿಕ್ಷಣ ಎನ್ನುವುದು ಒಂದು ಜ್ಞಾನದ ಒಂದು ಇಂಗಿಸುವುದಕ್ಕೆ ಬೇಕಾದದ್ದು ಒಂದು ಕಾಲಕ್ಕೆ.
1: ಆದರೆ ಒಂದೀಗ ಅದು ನಮ್ಮ ಮುಂದಿನ ಬದುಕಿಗೆ ಯಾವ ರೀತಿಯಲ್ಲಿ ಸಹಕಾರ ಆಗ್ತದೆ ಅದನ್ನೇ ನಾವು ನೋಡ್ತೇವೆ ಅಷ್ಟೇ ಹೊರತು. ಯಾಕಂದರೆ ನಮ್ಮ ಶಾರದಾ ವಿದ್ಯಾಲಯದಲ್ಲಿ ಮಕ್ಕಳನ್ನು ನಾನು ನೋಡ್ತಾ ಇದ್ದೆ, ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳು, ತುಂಬ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲ ಅವರಿಗೆ. ಹಾಗಾಗಿ ನಾನು ಒಂದು ಪ್ರಾರ್ಥನೆಯನ್ನು ಒಂದು ಹೊಸ ರೂಪದಲ್ಲಿ ಮಾಡಿಕೊಂಡೆ. ಬರೀ ಒಂದು ಎದ್ದು ನಿಂತು ಪದ ಹಾಡಿ ಕೂತ್ಕೊಳ್ಳೋದಲ್ಲ, ಹಾಡು ಹಾಡಿ ಕೂತ್ಕೊಳ್ಳೋದಲ್ಲ, ಅದಕ್ಕೆ ನಮ್ಮ ಶಾಸ್ತ್ರೀಯ ಸಂಗೀತದ ಕೆಲವು ರಾಗಗಳಲ್ಲಿ ಆಲಾಪನೆಗಳನ್ನು ತಗೊಂಡು ಒಂದು 17-20 ರಾಗಗಳ ಆಲಾಪನೆದ್ದು ಒಂದು 30 ಆಲಾಪನೆಗಳು ಒಂದು CD ಮಾಡಿದೆ. CD ಮಾಡಿ ದಿವಸಕ್ಕೆ ಒಂದು 10 ನಿಮಿಷ, 7 ನಿಮಿಷ, 5 ನಿಮಿಷ, 7 ನಿಮಿಷ ಆ CD ಹಾಕೋದು. ಮಕ್ಕಳ ಮನಸ್ಸಿಗೆ ಎಷ್ಟು ಒಂದು ಶಾಂತವಾಗ್ತಿತ್ತು ಅಂದರೆ ಅದಕ್ಕಿಂತ ಮುಂಚೆ ಅವರಿಗೆ ಯೋಗದ ಮಾಸ್ಟರ್ನ ಕರೆಸಿ ಅವರಿಗೆ ಯೋಗ ಕಲಿಸಿಕೊಡಿ, ಪ್ರಾಣಾಯಾಮ ಹೇಗೆ ಮಾಡೋದು ಇದೆಲ್ಲವನ್ನು ನಾನು ಹೇಳಿಕೊಡ್ತಾ ಇದ್ದೆ ಅವರಿಗೆ, ಮಕ್ಕಳಿಗೆ. ಹಾಗೆ ಅದು ಎಲ್ಲ ಇದ್ರೆ ಇಲ್ಲಿ ಕ್ಲಾಸಲ್ಲಿ ಮಾಡೋದಲ್ಲ, ಮನೆಯಲ್ಲಿ ಮಾಡುವಂಥದ್ದು ಕೆಲವು. ಆಮೇಲೆ ಇಲ್ಲಿ ಕ್ಲಾಸಲ್ಲಿ ಕೂತ್ಕೊಂಡು ನೀವು ಬರೀ ಈ ಸಂಗೀತ ಕೇಳಿ ಪ್ರಾಣಾಯಾಮ ಮಾಡಿ ಅಷ್ಟೇ. ಅದು ಎಷ್ಟರ ಮಟ್ಟಿಗೆ ಅವರಿಗೆ ಒಂದು ಮನಸ್ಸಿಗೆ ಸಮಾಧಾನ ಆಗ್ತಿತ್ತಂದರೆ, ನನಗೆ ನಿಜವಾಗಿ ಆದರೂ ಆ ಮಕ್ಕಳನ್ನು ಒಂದು ಹದ್ದುಬಸ್ತಲ್ಲಿ ಇಟ್ಟುಕೊಳ್ಳೋದಕ್ಕೆ ಏನೇನು ಪ್ರಾಬ್ಲಮ್ ಆಗ್ತಿತ್ತು.
0: ಸ್ವಯಂ ಶಿಸ್ತು ಬರ್ತಿತ್ತು.
1: ನಾನು ಸಂಗೀತ ಅಭ್ಯಾಸ ಮಾಡಿದ್ದೇನೆ, ಹೌದು, ಸಂಗೀತ ಗೊತ್ತು ನನಗೆ. ಹಾಗಾಗಿ ಅದನ್ನು ಮಾಡಲಿಕ್ಕಾಯಿತು. ಆಮೇಲೆ ಒಬ್ಬ ವಿದ್ಯಾರ್ಥಿ ಎಷ್ಟೋ ವರ್ಷಗಳ ನಂತರ ಬಂದು ಹೇಳಿದ, ಮೇಡಮ್ ನನ್ನ ತಂದೆ ಮುಂಚಿನ ದಿವಸ ತೀರಿಕೊಂಡು ಹೋಗಿದ್ರು, ಮರುದಿವಸ ನನಗೆ ಪರೀಕ್ಷೆ, ನಾನು ಬರಬೇಕಾ ಬೇಡುವ ಅಂತ ಯೋಚನೆಯಲ್ಲಿದ್ದೆ, ಆದರೆ ಬಂದೆ ನೋಡು, ಆದರೆ ಬರೀತೇನೆ ಪರೀಕ್ಷೆಯನ್ನು ಅಂತ ಬಂದು ಕೂತ್ಕೊಂಡು ನೀವು ಆ ಮ್ಯೂಸಿಕ್ ಹಾಕಿದ್ರಲ್ಲ ಎಷ್ಟು ಮನಸ್ಸಿಗೆ ಒಂದು ಸಮಾಧಾನ ಆಯಿತು ಅಂತ ಹೇಳಿದರೆ, ನನಗೆ ಬರೀಲಿಕ್ಕೆ ಸಾಧ್ಯ ಆಯಿತು. ಇದನ್ನೇ ನಾನು ಒಂದು ರೀತಿಯಲ್ಲಿ ಅಲ್ಲಿಗೆ ಮುಖ್ಯ ಪರೀಕ್ಷಕರ ಪರೀಕ್ಷೆ ಆಗುವಾಗ ಮುಖ್ಯ ಅಧೀಕ್ಷಕರಾಗಿ ಬರ್ತಾರೆ, ಅವರೆಲ್ಲ ಕ್ಯಾಸೆಟ್ ಕಾಪಿ ತಗೊಂಡು ಹೋಗ್ತಾಯಿದ್ರು, ನಿಮ್ಮ ಶಾಲೆಯಲ್ಲಿ ಕಾಲೇಜಲ್ಲಿ ಹಾಕ್ತೀರಾ ಕೇಳಿದ್ರೆ, ಅದಾಗೋದಿಲ್ಲ ಮೇಡಮ್, ಗೌರ್ಮೆಂಟ್ ಕಾಲೇಜು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಏನೋ ಒಂದು ಅವರ ಈಗಿನ ಒಂದು ಯುವ ಜನಾಂಗದ ಒಂದು ಮನಸ್ಸು, ಅದು ಬೇಕಾದ ಬೇಡಾದ ಇನ್ಫಾರ್ಮೇಷನ್ಗಳೆಲ್ಲ ತುಂಬಿಕೊಂಡು ಬಹುಶಃ ತುಂಬ ಒಂಥರ ಡಿಸ್ಟರ್ಬ್ಡ್ ಆಗಿದೆ ಅಂತ ಅನಿಸುತ್ತೆ ನನಗೆ.
0: ಈಗ ಮೇಡಮ್ ನೀವು ಇದನ್ನು ಹೇಳುವಾಗ ನನಗೆ ಸಾಮಾನ್ಯವಾದ ಗುರು ಶಿಷ್ಯ ಸಂಬಂಧ, ಈಗ ಆರಂಭದಲ್ಲಿ ನಿಮ್ಮ ಒಂದು ಅಧ್ಯಾಪನದ ಜೀವನದಲ್ಲಿ ಇದ್ದಂತಹ ಆ ವಿದ್ಯಾರ್ಥಿಗಳ ಒಂದು ಭಕ್ತಿ ಗೌರವ, ಅವರು ಕೊಡುವಂಥ ಒಂದು ಇದು ನಿಮ್ಮ ಬಗ್ಗೆ ಅವರಿಗಿರತಕ್ಕಂಥ ಒಂದು ಗುರುಭಕ್ತ ಭಾವ, ಆ ನಂತರದ ದಿನಗಳಲ್ಲಿ ಒಂದು ರೀತಿಯಲ್ಲಿ ಅದು ಅಷ್ಟು ಹತ್ತಿರ ಅಥವಾ ತುಂಬ ಆಪ್ತವಾಗಿ ಇತ್ತು ಅಂತ ಹೇಳಲಿಕ್ಕೆ ಬರೋದಿಕ್ಕೆ ಇಲ್ಲ. ಈಗ ನಮ್ಮ ಜನರೇಷನ್ನ ಸಂದರ್ಭದಲ್ಲಿ ನಾವು ಗಮನಿಸಿದ್ದೇವೆ. ಈ ನಿಮಗೆ ಏನು ವ್ಯತ್ಯಾಸ ಕಂಡಿತ್ತು ಒಬ್ಬರು ಶಿಕ್ಷಕಿಯಾಗಿ?
1: ನನಗೆ ಶಿಕ್ಷಕಿಯಾಗಿ ಅಷ್ಟೊಂದು ವ್ಯತ್ಯಾಸ ಕಾಣಲಿಲ್ಲ, ಯಾಕಂದರೆ ನಾನು ನನ್ನ ವಿದ್ಯಾರ್ಥಿಗಳಿಗೆ ಯಾವತ್ತೂ ಕೂಡ ಅವರ ತರಗತಿಯಲ್ಲಿ ಅವರಿಗೆ ಅವರು ಏನು ಮಾಡಿದರೂ ಕೂಡ ಅವರಿಗೆ ನಾನು ಬೈದದಂತ ಹೇಳಿಯೇ ಇಲ್ಲ. ನನ್ನನ್ನು ಆಮೇಲೆ ಬಂದು ನೋಡು ಅಂತ ಹೇಳೋದಷ್ಟೇ. ಅವರಿಗೆ ಗೊತ್ತಾಗ್ತಿತ್ತಾಗ ಏನೋ ನಾವು ತಪ್ಪು ಮಾಡಿದ್ದೇವೆ, ಅದಕ್ಕೆ ಇವರಿಗೆ ಕರಿತಾ ಇದ್ದಾರೆ. ಅವ್ರು ಬಂದ ನಂತರ ಅವ್ರ ಸಮಾಧಾನದಲ್ಲೇ ಮಾತಾಡಿ ಅವರನ್ನು ಕಳಿಸಿಕೊಟ್ಟದ್ರಿಂದ ಮಕ್ಕಳಲ್ಲಿ ನಾನು ತುಂಬ ಒಂದು ವ್ಯತ್ಯಾಸವನ್ನು ಕಂಡಿದ್ದೇನೆ. ನಾವು ನಮಗೆ ಅಧಿಕಾರ ಇದೆ ಅಂತ ಅವರಿಗೆ ಅಲ್ಲಿ ಕ್ಲಾಸಲ್ಲಿ ಅವರು ಏನೋ ಸ್ವಲ್ಪ ಮಾತಾಡಿದ್ರು ಇದು ಮಾಡಿದ್ರು ಅಂತೇಳಿ ಬೈದರೆ ಅವರಿಗೂ ಮನಸ್ಸಿಗೆ ನೋವಾಗ್ತದೆ. ಹಾಗೆ ಮಕ್ಕಳಿಗೆ ಮನಸ್ಸಿಗೆ ನೋವಾಗದ ಹಾಗೆ ನಾವು ನಡ್ಕೊಂಡ್ರೆ, ಪಾಠ ಮಾಡುವಾಗ ನಾವು ಚೆನ್ನಾಗಿ ಒಂದು ತಯಾರು ಮಾಡಿಕೊಂಡು ಅವರಿಗೆ ಅದರಲ್ಲಿ ಆಸಕ್ತಿ ಹುಟ್ಟುವ ಹಾಗೆ ನಾವು ಪಾಠ ಮಾಡಿದರೆ ಖಂಡಿತವಾಗಿಯೂ ಮಕ್ಕಳು ಚೆನ್ನಾಗಿ ಇರ್ತಾರೆ ಅಂತ ನನ್ನ ನಂಬಿಕೆ. ಯಾಕಂದರೆ ನಾನು ಕಲಿಸ್ತಾ ಇದ್ದದವರಿಗೆ ಟ್ಯಾಕ್ಸಾನಮಿ ಅಂತೇಳಿ ಸಸ್ಯಗಳ ವರ್ಗೀಕರಣ, ಅದನ್ನು ಅವರಿಗೆ ಕಲಿಸುವಾಗ ಮುಂಚಿನ ದಿವಸ ಅವರಿಗೆ ನಾನು ನಾಳೆ ಇದನ್ನು ತಗೊಳ್ತಾ ಇದ್ದೇನೆ, ಇದರಲ್ಲಿ ಸಾಮಾನ್ಯವಾಗಿ ಸಿಕ್ಕುವ ಗಿಡಗಳು ನಿಮಗೆ ಆದಷ್ಟು ತಗೊಂಡು ಬನ್ನಿ ಅಂತ ಹೇಳಿ ಅವರ ಕೈಯಲ್ಲಿ ತರಿಸಿ ಅದನ್ನು ಕ್ಲಾಸಲ್ಲಿ ಅವರ ಹತ್ರವೇ ಅದರ ಕ್ಯಾರೆಕ್ಟರ್ ಹೇಳಿಸೋದು, ಹೇಗಿದೆ ಹರ್ಬ ಶ್ರಬ್ಬ ಟ್ರೀಯ ಇದು ಹೇಗಿದೆ, ಅದರ ಕ್ಯಾಲಿಕ್ಸ್ ಹೇಗಿದೆ, ಪಕಳೆಗಳು ಹೇಗಿದ್ದಾವೆ, ಇದೆಲ್ಲ ಅವರೇ ಮಾಡಿದ್ರಿಂದ ಅವ್ರ ಕಣ್ಣಲ್ಲಿ ನೋಡಿ ಮಾಡೋದ್ರಿಂದ ಅವರಿಗೆ ಅದು ಚೆನ್ನಾಗಿ ನೆನಪಿರ್ತದೆ, ಇಲ್ಲಾದರೆ ಕಷ್ಟ ಆಗ್ತಿತ್ತು ಅವರಿಗೆ ಅದನ್ನು ನೆನಪಿಟ್ಕೊಳ್ಳಿಕ್ಕೆ. ಆಮೇಲೆ ಮರುದಿವಸ ಪುನಃ ಕ್ಲಾಸ್ ಇರುವಾಗ ಲಾಟ್ರಿ ಎತ್ತೋದು, ಅದರಲ್ಲಿ ಯಾರಿಗೆ ಬಂತು ಅವ್ರು ಪುನಃ ಅದನ್ನೆಲ್ಲ ಹೇಳಬೇಕು. ಹಾಗಾಗಿ ಎಲ್ಲರೂ ಕಲ್ತುಕೊಂಡು ಬರ್ತಾಯಿದ್ರು, ಯಾರಿಗೆ ಅಂಥವ್ರಿಗೆ ಇಂಥವ್ರಿಗೆ ಅಂತ ಹೇಳಿಲ್ಲ, ಲಾಟ್ರಿ ನೀನೇ ಬಂದಿತ್ತು, ನಿನ್ನ ನಂಬರ್ ಬಂದರೆ ನೀನೇ ಹೇಳಬೇಕಾಗುತ್ತೆ, ನನಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದ್ರಿಗೆ. ಹಾಗಾಗಿ ಒಂದು ಒಳ್ಳೆ ಶಿಸ್ತು ಇತ್ತು ಅವರಿಗೆ, ಒಳ್ಳೆ ಆಸಕ್ತಿ ಇತ್ತು ಆ ಇದರಲ್ಲಿ, ಮತ್ತು ಕಲಿಯುವಿಕೆ ತುಂಬ ಸುಲಭ ಆಗ್ತಾ ಇತ್ತು ಅವರಿಗೆ. ಹಾಗಾಗಿ ಬಹುಶಃ ನಾವು ಕೂಡ ಒಂದು ಅಧ್ಯಾಪಕರಾಗಿ ಯಾವ ರೀತಿಯಲ್ಲಿ ಮಕ್ಕಳ ಮನಸ್ಸನ್ನು ನೋಯಿಸದೆ ಅವರಿಗೆ ಒಂದು ಹೇಳಿಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಅಂದುಕೊಂಡ್ರೆ ಬಹುಶಃ ಮಕ್ಕಳು ಬದಲಾಗ್ತಾರೆ ಏನೋ ಗೊತ್ತಿಲ್ಲ ನನಗೆ.

ಇದರ ಜೊತೆಗೆ ಒಂದು ಈ ಸಹೋದ್ಯೋಗಿಗಳನ್ನು ಒಡನಾಟ. ಈಗ ನೀವು ಶಿಕ್ಷಕಿಯಾಗಿದ್ದವರು, ಆಮೇಲೆ ಪ್ರಿನ್ಸಿಪಾಲರಾಗಿ ಕೆಲಸ ಮಾಡಿದ್ದೀರಿ, ಆಡಳಿತಾತ್ಮಕವಾದ ವಿಚಾರಗಳಲ್ಲಿ ಕೂಡ ನೀವು ಇದ್ದವರು, ಅಂಥ ಸಂದರ್ಭದಲ್ಲಿ ಈ ಒಡನಾಟ ಕೆಲವು ಸಲ ಈ ಬಾಸಿ ಸಂಬಂಧ ಎಲ್ಲ ಇರ್ತದೆ,

0: ಮುಖ್ಯಸ್ಥೆ ಆಗಿದ್ದೆ. ನನಗೆ ಯಾವತ್ತೂ ಯಾರಿಂದಲೂ ಯಾವ ಪ್ರಾಬ್ಲಮೂ ನನಗೆ ಬರಲಿಲ್ಲ ನನ್ನ ಸಹೋದ್ಯೋಗಿಗಳಿಂದ. ಹಾಗೆ ಇಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗಲೂ ಕೂಡ ಎಲ್ಲರೂ ಒಂದು ಉತ್ಸಾಹದಲ್ಲಿ ಕೆಲಸ ಮಾಡ್ತಾಯಿದ್ರು. ಇದು ನಮ್ಮ ಇನ್ಸ್ಟಿಟ್ಯೂಷನ್, ಇದು ಮುಂದೆ ಬರಬೇಕು, ಇದು ಚೆನ್ನಾಗಿರಬೇಕು. ಯಾವುದೇ ಒಂದು ಫಂಕ್ಷನ್ ಆಗಲಿ ಎಲ್ಲರದ್ದೂ ಸಹಕಾರ ನನಗೆ ತುಂಬ ಚೆನ್ನಾಗಿ ಸಿಗ್ತಿತ್ತು. ಯಾಕಂದರೆ ನಾವು ಅವರು ನಮ್ಮ ಜೂನಿಯರ್ ಆಗಲಿ ಸೀನಿಯರ್ ಆಗಲಿ ಎಲ್ರಿಗೂ ನಾವು ಮರ್ಯಾದೆ ಕೊಟ್ಟು ಬಹುಶಃ ಇದು ಮಾಡಿದರೆ ಅದೇ ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ. ಆದರೆ ಭಿನ್ನಾಭಿಪ್ರಾಯವನ್ನು ಕೂಡ ಒಂದು ಪರಿಹರಿಸಿಕೊಂಡು ನಾವು ಮುಂದಕ್ಕೆ ಹೋಗಬೇಕು. ಹಾಗಾಗಿ ಎಲ್ಲರ ಸಹಕಾರ ಇದ್ದದ್ರಿಂದ ನಾನು ಸತ್ಯವಾಗಿ ಹೇಳ್ತೇನೆ ನಿಮಗೆ 17 ವರ್ಷಗಳು ಸರ್ದದ್ದೇ ನನಗೆ ತಿಳಿದಿಲ್ಲ.
1: ಅಂದರೆ ಒಂದು ಡಿಪ್ಲೊಮ್ಯಾಟಿಕ್ ಆಗಿ
0: ಡಿಪ್ಲೊಮ್ಯಾಟಿಕ್ ಆಗಿರ್ಬೇಕು. ಆ ಡಿಪ್ಲೊಮ್ಯಾಟಿಕ್ ಅಂದರೆ ಅವರನ್ನು ಕೂಡ ನಾವು ಅವರಿಗೆ ಮರ್ಯಾದೆ ಕೊಡಬೇಕು. ನಮ್ಮ ಜೂನಿಯರ್ ಅವರು ಅಂಥೇಳಿ ಅವರನ್ನು ನಾವು ಅಂದರೆ ಸ್ವಲ್ಪ ಇದರಲ್ಲಿ ಮಾತಾಡಿಸಬಾರ್ದು. ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟೇ ಮಾತಾಡಿಸ್ಬೇಕು.
1: ಈಗ ಮತ್ತೊಂದು, ಈಗ ಫಾರ್ಮಲ್ ಎಜುಕೇಷನ್ ಈಗ ನಿಮ್ಮ ಕಾಲದಲ್ಲಿ ತರಗತಿಯ 4 ಗೋಡೆಗಳ ಮಧ್ಯೆ ಶಿಕ್ಷಕರು ವಿದ್ಯಾರ್ಥಿಗಳ ಒಂದು ಸಂವಹನ ಭಾಳ ಚೆನ್ನಾಗಿ ನಡೀತಾ ಇದ್ದದ್ದು. ಈಗ ಏನಾಗಿದೆ ಅಂದರೆ ಸ್ವಲ್ಪ ಯಂತ್ರದ ಕಡೆಗೆ ನಾವು ವಾಲ್ತಾ ಇದ್ದೇವೆ. ಈಗ ಆನ್ಲೈನ್ ಟೀಚಿಂಗ್, ಮನೆ ಪಾಠ ಇತ್ಯಾದಿಗಳು ಆಗ್ತಾ ಇದೆ. ಈ ಬದಲಾವಣೆ ಬಗ್ಗೆ ಏನು ಅನಿಸ್ತದೆ ನಿಮಗೆ?
0: ಅದು ಕಾಲಕ್ಕನುಗುಣವಾಗಿ ಮಾಡಲೇಬೇಕಾಗ್ತದೆ. ಯಾಕಂದರೆ ಕೊರೋನಾ ಟೈಮಲ್ಲಿ ನೋಡಿ,
1: ಹೌದು,
0: ಮಕ್ಕಳಿಗೆ ಬರಲಿಕ್ಕೆ ಆಗಲಿಲ್ಲ, ಆನ್ಲೈನ್ ಕ್ಲಾಸ್ ಮಾಡಲೇಬೇಕಾಯಿತು. ಆದರೆ ಅದರ ಮಿತಿಯನ್ನು ನಾವು ಅರ್ತುಕೊಂಡು ಈ ಶಿಷ್ಯ ಗುರು ಸಂಬಂಧ ಇದೆಯಲ್ಲ, ಅದನ್ನು ನಾವು ಜತನವಾಗಿ ಕಾಪಾಡಿಕೊಂಡು ಬರಬೇಕಾಗ್ತದೆ. ಯಾವ ರೀತಿ ಇದ್ದರೂ ಕೂಡ ಅದಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು. ನನಗೆ, ನಾನು 37 ವರ್ಷಗಳ ಕಾಲ ಸೇಂಟ್ ಆಗ್ನೆಸ್ ಕಾಲೇಜಲ್ಲಿ ನಾನು ರಿಟೈರ್ ಆದಾಗ ನನಗೆ ನನ್ನ ಅಲ್ಲಿ ವಿದ್ಯಾರ್ಥಿಗಳು ಕೊಟ್ಟ ಉಡುಗೊರೆ ಏನು ಗೊತ್ತುಂಟ ನಿಮಗೆ? ಒಂದು ದೊಡ್ಡ ಫೋಟೋ, ಅದರಲ್ಲಿ ಒಂದು ಪೇಂಟ್ ಮಾಡಿ, ಹೂಗಳದ್ದು ಪೇಂಟ್ ಮಾಡಿ ಅದರಲ್ಲಿ ಅವರು ಬರೆದದ್ದು, ಯು ಗೇವ್ ಅಸ್ ರೂಮ್ ಟು ಬ್ಲೂಮ್. ನಮಗೆ ಅರಳಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ರಿ. ಅವರ ವ್ಯಕ್ತಿತ್ವವನ್ನು ನಾವು ಕಲಿಸುವುದರ ಜೊತೆಗೆ ಅವರ ವ್ಯಕ್ತಿತ್ವಕ್ಕೆ ಯಾವ ರೀತಿಯ ಕುಂದು ಬರದಂತೆ ಅವರ ಮನಸ್ಸಲ್ಲಿ ನಾವು ಉಲ್ಲಾಸವನ್ನು ತುಂಬಿ ಅವರ ಮನಸ್ಸಿನಲ್ಲಿ ಕೂಡ ಒಂದು ತನಗೆ ಸಾಮರ್ಥ್ಯ ಇದೆ, ತಾನು ಮಾಡಬಹುದು ಎನ್ನುವ ಭಾವನೆಯನ್ನು ತುಂಬಿಸುವಲ್ಲಿ ನಾವು ಯಶಸ್ವಿಯಾಗಬೇಕು ಶಿಕ್ಷಕರಾಗಿ. ನನಗೆ ಹಾಗೆ ಕಾಣ್ತದೆ. ಬರೀ ಪಾಠ ಕಲಿಸೋದು ಮಾತ್ರ ಅಲ್ಲ, ಅವರ ವ್ಯಕ್ತಿತ್ವವನ್ನು ರೂಪಿಸುವುದರಲ್ಲಿ ಮೋಸ್ಟ್ಲಿ ಅವರಿಗೆ ಒಂದು ಆ ಸೆಲ್ಫ್ ರಿಸ್ಪೆಕ್ಟ್ ಮತ್ತು ಒಂದು ತನಗೆ ತನ್ನ ಸಾಮರ್ಥ್ಯದ ಬಗ್ಗೆ ಅವರಿಗೆ ಒಂದು ನಂಬಿಕೆ, ಅದನ್ನು ನಾವು ಮೂಡಿಸಲೇಬೇಕು ವಿದ್ಯಾರ್ಥಿಗಳಲ್ಲಿ.
1: ಬಹಳ ಸುದೀರ್ಘವಾದ ಒಂದು ಶೈಕ್ಷಣಿಕವಾದಂಥ ಸೇವೆ ನಿಮ್ಮದು. ಒಂದು ಈ 80ರ ದಶಕ, 88 ಪ್ರಾಯ ಅಂತ ಹೇಳಿದರೆ ಅದು ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ದೇವರ ಒಂದು ವರ ಅಂತ ನಾವು ಹೇಳಿದರೂ ತಪ್ಪಲ್ಲ. ಅಂಥದ್ರಲ್ಲಿ ಬಹುಶಃ ಸಾಂಸಾರಿಕವಾಗಿ ನೀವು ಗಂಡನ ಜೊತೆಯಲ್ಲಿ ಕೂಡ ಇದ್ದದ್ದು ಸ್ವಲ್ಪ ಸಮಯ ಕಮ್ಮಿಯೇ, ಮತ್ತು ಹೆಚ್ಚಾಗಿ ನಿಮ್ಮ ವಿದ್ಯಾರ್ಥಿಗಳನ್ನೇ ಮಕ್ಕಳ ಹಾಗೆ ನೀವು ನೋಡ್ತಾ ಇದ್ದವರು, ಒಂದು ಸಂಸಾರದಲ್ಲಿ ಅಂಥ ಫಲವನ್ನು ಕೂಡ ನೀವು ಕಾಣಲಿಕ್ಕೆ ಆಗಲಿಲ್ಲ. ಈ ಒಂದು ನಿವೃತ್ತಿಯ ಈ ಒಂದು ಸಂದರ್ಭದಲ್ಲಿ ಏನಾದರೂ ಬೇಸರ ಇತ್ಯಾದಿ ನಿಮ್ಮನ್ನು ಕಾಡಿದ್ದು ಉಂಟ? ಹೇಗೆ
0: ಬೇಸರ ಖಂಡಿತವಾಗಿಯೂ ಕಾಡ್ತದೆ, ಕಾಡದೆ ಇರೋದಿಲ್ಲ. ಒಬ್ಬರೇ ಇರಬೇಕಾದ ಬಂದಾಗ ಇಷ್ಟು ದೊಡ್ಡ ಮನೆಯಲ್ಲಿ ಅದು ಯಾವಾಗಲೂ ಎಲ್ಲರ ಮಧ್ಯೆ ಇದ್ದೇ ಗೊತ್ತು ನಮಗೆ, ಒಬ್ಬೊಬ್ಬರೇ ಇದ್ದು ಗೊತ್ತೇ ಇರಲಿಲ್ಲ.
1: ಹೌದು ಹೌದು.
0: ನಾನು ಇಲ್ಲಿ ಮನೆ ಮಾಡಿದಾಗಿನಿಂದ ಅವರ ನನ್ನ ಪತಿಯ ಕಡೆಯವರು ನನ್ನ ಕಡೆಯವರು ಎಲ್ಲರೂ ವಿದ್ಯಾಭ್ಯಾಸಕ್ಕೆ ಇಲ್ಲೇ ಬರ್ತಾಯಿದ್ರು, ಇಲ್ಲೇ ಇರ್ತಿದ್ರು. ಹಾಗಾಗಿ ಬೇಸರ ಆಗ್ತದೆ, ಆದರೆ ಇದು ಅನಿವಾರ್ಯ. ನಾವು ಇದರಲ್ಲಿ ನಮ್ಮ ತಿಳುವಳಿಕೆಯನ್ನು ತಂದುಕೊಂಡು ನಮಗೆ ಬೇಕಾದ ಹಾಗೆ ಬದುಕನ್ನು ನಾವೇ ರೂಪಿಸ್ಕೊಳ್ಬೇಕಷ್ಟೇ ಹೊರತು ಸಮಾಜದಲ್ಲಿ ಕೆಲವರ ಪರಿಚಯ ಇರ್ತದೆ. ಈಗ ಇವರು ಚಂದ್ರಕಲಾನಂದ ಅವರು, ಮತ್ತು ಮನೋರಮಾ ಭಟ್, ಮತ್ತು ಇವರು ಪದ್ಮಶಣೈ, ಅವರದೆಲ್ಲ ಒಳ್ಳೆ ಪರಿಚಯ ಇತ್ತು ನನಗೆ. ಎಲ್ಲರೂ ನಾವು ವಯಸ್ಸಾದ ನಂತರ ನಮ್ಮ ಬಾಳನ್ನು ಹೇಗೆ ಬಂತು ಹಾಗೆ ಸ್ವೀಕರಿಸಬೇಕು.
1: ಅಲ್ಲ, ಎಲ್ಲರಿಗೂ ಇಂಥ ಒಂದು ದಿನಗಳು ಇದ್ದದ್ದೇ,
0: ಆದರೆ
1: ಮಕ್ಕಳು ಇದ್ದವರದ್ದು ಪರಿಸ್ಥಿತಿ
0: ಅದು ಇನ್ನೂ ಕೆಲವು ಸಲ ಶೋಚನೆಯಾಗಿ ಇರ್ತದೆ. ಅವರು ಅಂದರೆ ಕ್ಯಾರೆ ಮಾಡದಿದ್ದರೆ ತಂದೆ ತಾಯಿಗಳಿಗೆ ತುಂಬ ಕಷ್ಟ ಆಗ್ತದೆ, ಅವರಿಗೆ ನೋವು ಆಗ್ತದೆ. ನಮಗೆ ಅಂಥ ನೋವೇನಿಲ್ಲ, ಯಾರಾದರೂ ಬಂದು ಮಾತಾಡಿಸಿದರೆ ಸಂತೋಷ ಆಗ್ತದೆ, ಹಾ ಬಂದು ಮಾತಾಡಿಸಿದ್ರು. ಹಾಗೆ ಹತ್ತಿರದಲ್ಲೇ ಇದ್ದಾರೆ ನಮ್ಮ ಬೇಕಾದವರೆಲ್ಲ, ಬಂದು ವಿಚಾರಿಸ್ಕೊಂಡು ಹೋಗ್ತಾರೆ ಹೇಗಿದ್ದೀರಿ ಏನು ಅಂತ. ಆದರೆ ತುಂಬ ಜೀವನ ನಡೆಸಿ ಒಬ್ಬಂಟಿಗಳಾಗಿರುವಾಗ ಸ್ವಲ್ಪ.
1: ಈಗ ನಿಮ್ಮ ಸ್ವಾನುಭವದ ನೆಲೆಯಲ್ಲಿ ಮತ್ತು ಇಷ್ಟರವರೆಗೆ ನೀವು ಬದುಕಿ ಬಾಳಿದ ಒಂದು ಜೀವನದ ಒಂದು ಅನುಭವದಲ್ಲಿ ನಿಮ್ಮ ಹಾಗೆ ಎಷ್ಟೋ ಮಂದಿ ಇದ್ದಾರೆ, ಅಂಥವರಿಗೆ ಒಂದು ಮಾನಸಿಕವಾದಂಥ ಸ್ಥೈರ್ಯವನ್ನು ತುಂಬುವ ಮಾತುಗಳನ್ನು ಏನು ಹೇಳ್ಬೋದು ನೀವು?
0: ಮಾನಸಿಕ ಸ್ಥೈರ್ಯ ಒಂದು,

0: ನಾವು ಯಾವಾಗಲೂ ಇತರರಿಗೆ ಒಳ್ಳೆಯದನ್ನೇ ಬಯಸಬೇಕು. ಎರಡನೇದು ದೇವರಲ್ಲಿ ನಂಬಿಕೆ ಇಡಬೇಕು. ದೇವರೇ ನಮ್ಮನ್ನು ಕಾಪಾಡಬೇಕಷ್ಟೇ ಹೊರತು, ಎಷ್ಟೋ ಸಲ ಕಾಣ್ತದೆ ದೇವರು ಈ ಥರ ಸಂದರ್ಭ ಒದಗಿಸಿಕೊಟ್ಟು ನಾನು ಬಚಾವ್ ಆಗಿದ್ದೇನೆ, ನನಗೆ ಒಳ್ಳೆಯದಾಗಿದೆ. ಹಾಗಾಗಿ ದೇವರಲ್ಲಿ ನಂಬಿಕೆ ಮತ್ತು ಇತರರೊಡನೆ ಸಹೃದಯದಿಂದ ನಾವು ನಡ್ಕೊಳ್ಬೇಕು. ಹಾಗೆ ನಮ್ಮಿಂದ ಆದಷ್ಟು ಸಹಾಯವನ್ನು ಬೇರೆಯವರಿಗೆ ಮಾಡಬೇಕು. ನಾನೀಗ ನನ್ನ ಪತಿ ಹಾಗಿದ್ದದ್ರಿಂದ ಅವರ ಹೆಸರಲ್ಲಿ ಅವರಿಟ್ಟ 2 ಲಕ್ಷ ರೂಪಾಯಿಗಳನ್ನು ನಾನು ಮುಟ್ಟದೆ ಅದನ್ನು ಒಂದು ಅವರ ಹೆಸರಲ್ಲಿ ಒಂದು ನಿಧಿಯಾಗಿ ಸ್ಥಾಪನೆ ಮಾಡಿ ಅದೀಗ ಬೆಳೆದು ಸುಮಾರು 25 ಲಕ್ಷ ತನಕ ಆಗಿದೆ. ಅದರಲ್ಲಿ ಬರುವ ಬಡ್ಡಿಯನ್ನೆಲ್ಲ ಯಾರಿಗೆ ಬೇಕಾದರೂ ನಾನು ಅದನ್ನು ಸಹಾಯ ಮಾಡ್ತೇನೆ. ಯಾಕಂದರೆ ಅವರು ಕೊಡುಗೈ ದಾನಿಯಾಗಿದ್ದರು. ಯಾರು ಬಂದು ಕೇಳಿದ್ರು, ನೋಡದೆ ಕೇಳದೆ ಕಿಸೆಗೆ ಕೈ ಹಾಕಿದ್ದದನ್ನು ತೆಗೆದು ಕೊಡೋದು, ಎಷ್ಟು ಕೊಟ್ಟೆ ಏನು ಕೊಟ್ಟೆ ಅಂತ ನೋಡ್ತಿರ್ಲಿಲ್ಲ. ಕಷ್ಟದಲ್ಲಿರುವವರಿಗೆ ತುಂಬ ಸಹಾಯ ಮಾಡ್ತಾ ಇದ್ರು. ಹಾಗಾಗಿ ಅವರ ಹೆಸರಿನಲ್ಲಿ ಒಂದು ನಿಧಿಯನ್ನು ಸ್ಥಾಪನೆ ಮಾಡಿ ಅದರಲ್ಲಿ ತುಂಬ ಯಕ್ಷಗಾನ ಕಲಾವಿದರಿಗೆ, ಅಸೌಖ್ಯದಲ್ಲಿರುವವರಿಗೆ, ವಿದ್ಯಾರ್ಥಿಗಳಿಗೆ ಎಲ್ರಿಗೂ ನಾನು ಇಷ್ಟು ವರ್ಷದಿಂದಲೂ ಹಂಚಿಕೊಂಡು ಬರ್ತಾ ಇದ್ದೇನೆ. ಹಾಗೆ ದೇವರು ನಮಗೆ ಕೊಟ್ಟ ದುಡ್ಡು ನಮಗೆ ಬೇಕಾದಷ್ಟನ್ನು ಮಾತ್ರ ನಾವು ಉಪಯೋಗ ಮಾಡಿಕೊಂಡು ಇತರರಿಗೂ ಅದರಿಂದ ಸಹಾಯ ಆಗುವಂತೆ ನಾವು ಮಾಡಿದರೆ ನಮಗೂ ಮನಸ್ಸಿಗೆ ಸಮಾಧಾನ, ಇಲ್ಲಿ ಸಮಾಜದಲ್ಲಿ ಕೂಡ ಕೆಲವರಿಗಾದರೂ ಸ್ವಲ್ಪ ಉಪಯೋಗ ಆಗಬಹುದು, ಉಪಕಾರ ಆಗಬಹುದು ಎನ್ನುವ ನಂಬಿಕೆ ನಂದು. ಆದ್ದರಿಂದ ಆದಷ್ಟು ಇತರರಿಗೆ ಒಳ್ಳೇದು ಮಾಡೋಣ, ನಮ್ಮಿಂದಾದರೂ ಸಹಾಯ ಮಾಡೋಣ, ಆಗ ದೇವರು ನಮಗೆ ಸಹಾಯ ಒದಗಿಸ್ತಾರೆ. ಯಾವ ರೀತಿಯಲ್ಲಿ ಆದರೂ ಒಂದಲ್ಲ ಒಂದು ರೀತಿಯಲ್ಲಿ ಒದಗಿಸ್ಯಾರು, ನಮ್ಮನ್ನು ದೇವರು ರಕ್ಷಿಸ್ಯಾರು. ಮತ್ತೆ ಮನುಷ್ಯ ಜೀವನ ಹೇಗಂತ ಹೇಳಲಿಕ್ಕೆ ಬರೋದಿಲ್ಲ.
1: ಬಹಳ ಸರಿಯಾದ ಮಾತು. ಈಗ ಈಗಿನ ನಿಮ್ಮ ದಿನಚರಿ ಹೇಗಿದೆ, ಅದರ ಬಗ್ಗೆ ಸ್ವಲ್ಪ ಹೇಳಿ.
0: ಈಗಿನ ದಿನಚರಿ ಅದೇ ನಾನು ಹೇಳಿದ್ನಲ್ಲ, ಅವರು ಪ್ರೆಸ್ ಮುಚ್ಚುವಾಗ ಕಟ್ಟುಗಳನ್ನು ತಂದಿಟ್ಟಿದ್ರು ಕಬಾಟಲ್ಲಿ. ಅದು ನಾನು ನೋಡ್ಲಿಕ್ಕೂ ಹೋಗಿರಲಿಲ್ಲ. ಕೋವಿಡ್ ಟೈಮಲ್ಲಿ ಮನೆಯಲ್ಲಿರುವಾಗ ಬಿಡಿಸಿ ನೋಡಿದಾಗ ತುಂಬ ಲೇಖನಗಳಿವೆ ಅದರಲ್ಲಿ ಕೂಡ, ಕೆಲವು ಪ್ರಕಟಿತ ಆದವುಗಳು, ಕೆಲವು ಆಗದಿದ್ದವುಗಳು, ಅವುಗಳನ್ನೆಲ್ಲ ಸೇರಿಸಿ ಈಗ ಒಂದು ಪುಸ್ತಕ ರೂಪದಲ್ಲಿ ತರಬೇಕಂತ ಇದ್ದೇನೆ, ಇಂಗ್ಲೀಷು ಮತ್ತು ಕನ್ನಡದಲ್ಲಿ. ತುಂಬ ಲೇಖನಗಳಿವೆ.
1: ಹೌದು,
0: ಆಗಿನ ಪರಿಸ್ಥಿತಿ ಹೇಗಿತ್ತು, ಆಗ ನಮ್ಮದು ಪೋರ್ಟ್ ಟೌನ್ ಆಗೋದಕ್ಕೆ ಆಗುವಾಗ, ಹಾರ್ಬರ್ ಎಲ್ಲ ಆಗುವಾಗ ಇಲ್ಲಿ, ಅದರ ವಿಷಯ ಕೂಡ ಬರೆದಿದ್ದಾರೆ ಅವರು.
1: ಅಂದರೆ ಆ ಕಾಲದ ಒಂದು ಚಿತ್ರಣವನ್ನು ಕೊಡುವ.
0: ಹೌದು ಹೌದು ಹೌದು, ಆ ಕಾಲದ ಒಂದು ಪರಿಸ್ಥಿತಿ ಹೇಗಿತ್ತು, ಯಕ್ಷಗಾನ ಹೇಗಿತ್ತು, ಇದು ಗೊಂಬೆ ಆಟದ ಇದು ಪರಿಸ್ಥಿತಿ ಹೇಗಿತ್ತು, ಅದೆಲ್ಲ ಚಿತ್ರಣ ಕೊಡುವಂಥದ್ದು. ಆಗಿನ ಸಾಮಾಜಿಕ ಪರಿಸ್ಥಿತಿ, ಅದಕ್ಕೆ ಅದನ್ನು ಸುಮ್ಮನೆ ಕಸದ ಬುಟ್ಟಿಗೆ ಹಾಕುವ ಬದಲು ಪುಸ್ತಕ ಯಾರು ಓದೋದಿಲ್ಲ ಅಂತ ಗೊತ್ತೀಗ, ಆದರೂ ಇರಲಿ.
1: ಈಗ ಇಷ್ಟೊಂದು ಪುಸ್ತಕ ಉಂಟು, ಪುಸ್ತಕ ಭಂಡಾರ ಇದೆ, ನೀವು ಹೇಳಿದಾಗ ಇನ್ನು ಪುಸ್ತಕ ಅವರದ್ದು ಉಂಟು, ಇನ್ನು ಮುದ್ರಣ ಮಾಡುವ ಯೋಚನೆ ಕೂಡ ಮಾಡಿದ್ದೀರಿ ಅಂತ ಹೇಳ್ತೀರಿ. ಈಗ ಈ ಪುಸ್ತಕಗಳೆಲ್ಲ ಏನು ಮಾಡ್ಬೋದು ಅಂತ ನಿಮಗೆ ಅನ್ನಿಸ್ತದೆ?
0: ಅಂದರೆ ಕೆಲವರು, ಒಬ್ಬರು ಬೆಂಗಳೂರಿಂದ ನನಗೆ ಫೋನ್ ಮಾಡಿ ಹೇಳಿದರು, ಉಪಾಧ್ಯಾಯರದ್ದು ಕೆಲವು ಆರ್ಟಿಕಲ್ಸ್ ಎಲ್ಲ ನಾನು ನೋಡಿದ್ದೇನೆ, ಚೆನ್ನಾಗಿದೆ, ಅದನ್ನು ಆರ್ಕೈವ್ಸಿಗೆ ಹಾಕ್ತೇನೆ ಅಂತ, ಗೌರ್ಮೆಂಟ್ ಆರ್ಕೈವ್, ಅದಕ್ಕೆ ನೀವು ಪರ್ಮಿಷನ್ ಕೊಡಿ ಅಂತ ಆಯಿತು ಹೇಳಿದೆ. ಹಾಗೆ ಕೆಲವು ಇದರಲ್ಲಿ ಎಲ್ಲ ಆರ್ಕೈವ್ಸಿಗೆ ಕೊಡ್ಬೋದು, ಅದು ಬಹುಶಃ ಅಲ್ಲಿ ಅವರು ಅದನ್ನು ಇಟ್ಕೊಳ್ಬೋದು ಅಂತ ಕಾಣ್ತದೆ ನನಗೆ.
1: ಏನಾದರೂ ಸಂಘ ಸಂಸ್ಥೆಗಳು ಅದನ್ನು
0: ರಕ್ಷಿಸಿಡುವುದಾದ್ರೆ ಕೊಡ್ತೇನೆ ನಾನು,
1: ಸಂಪರ್ಕ ಮಾಡಿದರೆ
0: ಹೌದು.
1: ನಿಮ್ಮ ಶೈಕ್ಷಣಿಕವಾದ ಒಂದು ವೃತ್ತಿ ಜೀವನದಲ್ಲಿ ಅಥವಾ ನಿಮ್ಮ ಪತಿಯವರಿಗೆ ಅವರ ಒಂದು ಸಾಂಸ್ಕೃತಿಕವಾದ ಕ್ಷೇತ್ರದಲ್ಲಿ ಈ ಸನ್ಮಾನಗಳು, ಗೌರವಗಳು, ಪ್ರಶಸ್ತಿಗಳು ಏನಾದರೂ ಬಂದದ್ದು ಉಂಟಾ ನೆನಪಿಸ್ಕೊಳ್ಳುವಂಥದ್ದು?
0: ಬಂದಿದೆ, ಆದರೆ ನೆನಪಿಲ್ಲ ಈಗ ಅಷ್ಟೊಂದು. ಅವರು ಮೋಹನ್ ಆಳ್ವ ಅವರು ಕರೆಸಿ ಮಾಡಿದ್ದಾರೆ ಸಂಸ್ಥೆಗಳಲ್ಲಿ ಆಗಿದೆ. ಹೌದು, ಮತ್ತೆ ಅವರಿಗೆ ಇದು ದಕ್ಷಿಣ ಕನ್ನಡ ಜಿಲ್ಲಾ ಸಮ್ಮೇಳನ ಕುಂದಾಪುರದಲ್ಲಿ ಆಗ ಅವರಿಗೆ ಇದಾಗ, ಮತ್ತೆ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದಾರೆ ಪತ್ರಿಕಾ ಇದಕ್ಕೆ. ಅದಷ್ಟೊಂದು ನೆನಪಿಲ್ಲ.
1: ಸರಿ ಸರಿ, ಗೌರವಗಳು ತಾನಾಗಿ ಬರ್ತವೆ
0: ಬರ್ತವೆ, ಅದಕ್ಕೆ ಅದಕ್ಕೆ
1: ಅಷ್ಟೊಂದು ಇದ್ದಾರೆ ಅಲ್ವಾ.
0: ಹೌದು,
1: ಸರಿ ಮೇಡಮ್, ಬಹಳ ಸಂತೋಷ ಆಯಿತು. ತುಂಬ ವಿಚಾರಗಳನ್ನು ಮಾತಾಡಿದ್ದೇವೆ ನಾವು, ನಿಮ್ಮ ಶೈಕ್ಷಣಿಕವಾದಂಥ ಅನುಭವಗಳು ಮತ್ತು ಸಾಮಾಜಿಕವಾದ ಜೀವನ ಕ್ರಮ, ನಿಮ್ಮ ಪತಿಯ ಜೊತೆಗೆ ನೀವು ಹೊಂದಿಕೊಂಡು ನಡೆದಂತಹ ಬೇರೆ ಬೇರೆ ಸಂಗತಿಗಳು, ವಿದೇಶ ಯಾನ ಇತ್ಯಾದಿಗಳೆಲ್ಲ ಬಹಳ ಮನಸ್ಸಿಗೆ ಮುಟ್ಟುವ ಹಾಗೆ ನೀವು ಹೇಳಿದ್ದೀರಿ. ಈಗ ಒಟ್ಟು ಒಂದು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಈಗ ಇದನ್ನು ಕೇಳ್ತಾ ಇದ್ದಾರೆ ತುಂಬ ಮಂದಿ ನಮ್ಮ ಸಾರಂಗದಲ್ಲಿ, ಏನು ಹೇಳಲಿಕ್ಕೆ ಬಯಸ್ತೀರಿ ಒಬ್ಬ ಹಿರಿಯ ಮಹಿಳೆಯಾಗಿ?
0: ಹಿರಿಯ ಮಹಿಳೆಯಾಗಿ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ಒಂದು ಗಂಡ ಮತ್ತು ಹೆಂಡತಿಯ ಸಂಬಂಧ ತುಂಬ ಸಾಮರಸ್ಯದಿಂದ ಇರಬೇಕು. ನನಗೆ ಪಿ ಎಚ್ ಡಿ ಮಾಡಲಿಕ್ಕೆ 4 ವರ್ಷಗಳ ಕಾಲ ರಜೆ ಸಿಕ್ಕಿದಾಗ ಅವರ ಹತ್ರ ಕೇಳಿದೆ, ನಾನು ಮನೆ ಬಿಟ್ಟು ಇರಬೇಕಾಗ್ತದೆ, ನಾನು ನನಗೆ ನೀವು ಅನುಮತಿ ಕೊಡ್ತೀರಾ ಹೋಗಲಿಕ್ಕೆ ಪಿ ಎಚ್ ಡಿ ಮಾಡಲಿಕ್ಕೆ? ಅವ್ರು ಹೇಳಿದರು ಖಂಡಿತ ಹೋಗು, ನೀನು ಪಿ ಎಚ್ ಡಿ ಮಾಡು, ಏನಾದರೂ ಪ್ರತಿಯೊಬ್ಬರೂ ಜೀವನದಲ್ಲಿ ಸಾಧಿಸಲೇಬೇಕು, ಆ ಸಾಧನೆಗೋಸ್ಕರ ನಮ್ಮ ಪ್ರಯತ್ನ ಯಾವತ್ತೂ ಇರಬೇಕು ಅಂತ ಆ ಥರ ನನ್ನನ್ನು ಹುರಿದುಂಬಿಸಿ ಕಳಿಸಿದ್ರು. ಹಾಗಾಗಿ ನನಗೆ ಪಿ ಎಚ್ ಡಿ ಮಾಡಲಿಕ್ಕಾಯಿತು, ಡಾಕ್ಟ್ರೇಟ್ ಮಾಡಲಿಕ್ಕಾಯಿತು. ಅವರಿಗೆ ಕೂಡ ಈ ಒಂದು ಕಲಾ ತಂಡಗಳನ್ನು ವಿದೇಶಗಳಿಗೆ ತಗೊಂಡು ಹೋಗಿ ಅಲ್ಲಿ ಸಿಕ್ಕಿದ ಒಂದು ಅವರಿಗೆ ಪ್ರೀತಿಯ ಸ್ವಾಗತ ಮತ್ತು ಮೆಚ್ಚುಗೆ ಅವರಿಗೆ ತುಂಬ ಖುಷಿಯಾಗಿತ್ತು. ತಾನು ಜೀವನದಲ್ಲಿ ತಾನು ಸಾಧಿಸಿದ್ದೇನೆ ಎನ್ನುವ ಒಂದು ಅವರಿಗೆ ಸಮಾಧಾನ ಇತ್ತು. ಹಾಗೆ ನಾವು ಜೀವನದಲ್ಲಿ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ, ಅದನ್ನು ಯಾವ ರೀತಿಯಲ್ಲಿ ನಮ್ಮ ಸಾಧನೆಯಾಗಿ ನಾವು ಅದನ್ನು ಕಂಡುಕೊಳ್ಬಹುದು, ಅದರ ಬಗ್ಗೆ ಯೋಚನೆ ಮಾಡಿದರೆ ಬಹುಶಃ, ಮತ್ತು ಪ್ರತಿಯೊಂದು ವಿಷಯದಲ್ಲಿ ಕೂಡ ಇನ್ನೊಬ್ಬರಿಗೆ ಅಪಕಾರ ಮಾಡದೆ, ಯಾಕಂದರೆ ಇವರದ್ದು ಸಾಮಾಜಿಕ ಬದ್ಧತೆ ಅಷ್ಟಿತ್ತು. ನಾವಿಲ್ಲಿ ಮನೆ ತಗೊಂಡು ಇದನ್ನೆಲ್ಲ ರಿಪೇರಿ ಮಾಡುವಾಗ ಮಣ್ಣು ಗಿಣ್ಣೆಲ್ಲ ಇರುವಾಗ ಅಲ್ಲಿ ರಸ್ತೆ ಬದಿಯಲ್ಲಿ ಹಾಕುವ, ಎಲ್ಲರೂ ಹಾಗೆ ಮಾಡೋದಲ್ಲ, ತಗೊಂಡು ಹೋಗ್ತಾರೆ, ಇದಕ್ಕೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡಬಾರ್ದು. ಆ ಸಾಮಾಜಿಕ ಬದ್ಧತೆ. ಮತ್ತು ನಾನು ಪಿ ಎಚ್ ಡಿ ಮಾಡುವಾಗ ನನಗೆ ಇಲ್ಲಿ ಬಂದು ಎಲ್ಲ ಕೆಲವು ಸಮುದ್ರ ತೀರದಲ್ಲಿರುವ ಗಿಡಗಳ ಮೊಗ್ಗು ಬೇಕಾಗಿತ್ತು, ಅದನ್ನು ದ್ರಾವಣದಲ್ಲಿ ಹಾಕ್ಕೊಂಡು ತಗೊಂಡು ಹೋಗುವಾಗ ಬುಟ್ಟಿಯನ್ನು ಕಾಲಬುಡದಲ್ಲಿ ಇಟ್ಕೊಳ್ತಿದ್ದೆ. ಒಂದು ಸಲ ಇವನು ಕಂಡಕ್ಟರ್ ತುಂಬ ಸ್ವಲ್ಪ ರೂಢಾಗಿ ರಫ್ ಆಗಿ ಮಾತಾಡಿದ, ಅದಕ್ಕೆ ಇವರಿಗೆ ಹೇಳಿದೆ ಅದನ್ನು, ನೀನು ಮಾಡಿದ್ದು ತಪ್ಪು, ನೀನ್ ಯಾಕೆ ಅಲ್ಲಿ ಇಟ್ಕೊಳ್ಬೇಕು, ಅವನು ಅವನ ಕೆಲಸ ಮಾಡಿದ್ದಾನೆ. ಹೌದು, ನಾನು ಮೇಲೆ ಟಾಪ್ ಅಲ್ಲಿ ಇಟ್ಟರೆ ನನಗೆ ಅವನು ಬೆಳಿಗ್ಗೆ ತೆಗೆದುಕೊಡುವಾಗ ಕೈ ತಪ್ಪಿದ್ರೆ ನನಗೆ ತಗೊಳ್ಳಿಕ್ಕಾಗದೆ ಎಲ್ಲ ಒಡೆದು, ಸಿ ದಟ್ ಈಸ್ ಯುವರ್ ಪ್ರಾಬ್ಲಮ್, ನಿನ್ನ ಸಮಸ್ಯೆ, ನಿನ್ನ ಸಮಸ್ಯೆಗೆ ಬೇರೆಯವರಿಂದ ಪರಿಹಾರ ನೀವು ಕಂಡ್ಕೊಳ್ಬೇಡ. ಆ ಥರ ಒಂದು ಕಟ್ಟುನಿಟ್ಟಾಗಿ ನಿಷ್ಠುರವಾಗಿ ಮಾತಾಡುವವರು, ಆದರೆ ಅಷ್ಟೇ ಒಂದು ಸಾಮಾಜಿಕ ಬದ್ಧತೆ ಇತ್ತು ಅವರಲ್ಲಿ. ಆಮೇಲೆ ಒಳ್ಳೆಯ ಶುಭ್ರವಾದ ಬಟ್ಟೆಗಳನ್ನು ಧರಿಸುವವರು, ಹೊರಗಿನ ಶುಭ್ರತೆ ಅಷ್ಟೇ ಅಂತರಂಗದ ಶುಭ್ರತೆಯೂ ಇತ್ತು ಅವರಲ್ಲಿ. ಆದ್ದರಿಂದ ನಾವು ಬಹುಶಃ ನಮ್ಮ ಜೀವನವನ್ನು ದೇವರ ಕೈಯಲ್ಲಿಟ್ಟು ನೀನು ಕೊಟ್ಟ ಹಾಗೆ ನಾನು ಇರ್ತೇನೆ, ಎಲ್ಲ ನಿನ್ನ ಇಚ್ಛೆ.
1: ಖಂಡಿತ ಖಂಡಿತ, ಹಿತವಾದ ಒಂದು ಸ್ಮರಣೆಗಳು ಉಂಟು ನಿಮ್ಮಲ್ಲಿ.
0: ಹೌದು,
1: ಬಹಳ ಸಂತೋಷ ಆಯಿತು ಡಾಕ್ಟರ್ ಲೀಲಾ ಅವರೇ. ಉಪಾಧ್ಯಾಯರ ಜೊತೆಗೆ ಸಾಂಸಾರಿಕವಾದಂಥ ಜೀವನದಲ್ಲಿ ಮತ್ತು ಇಬ್ಬರು ಕೂಡ ಸಮಾನ ಆಸಕ್ತಿ ಇದ್ದದ್ದರಿಂದ ನೀವು ನಡೆದು ಬಂದಂಥ ಹಾದಿ ಬಹುಶಃ ಈಗ ಈ ಒಂದು 88 ಇಳಿ ವಯಸ್ಸಿನಲ್ಲಿ ಕೂಡ ನಿಮ್ಮಲ್ಲಿ ಜೀವನೋತ್ಸಾಹವನ್ನು ಹುಟ್ಟುಹಾಕೋದಕ್ಕೆ ಸಾಧ್ಯ ಆಗಿದೆ. ಬದುಕಿನ ಆಯುರ್ಮಾನದ ಎಲ್ಲ ಹಂತಗಳಲ್ಲಿ ಕೂಡ ಈ ಒಂದು ಚೈತನ್ಯ ಹಾಗೆ ನಿಮ್ಮ ಜೊತೆ ಇರಲಿ. ಭಗವಂತ ಅಂಥವರಿಗೆ ಸದಾ ಸಹಾಯ ಮಾಡ್ತಾನೆ ಅಂತ ಹೇಳ್ತಾ, ನೀವು ಇಷ್ಟರವರೆಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡದಕ್ಕಾಗಿ ನಮ್ಮ ಸಾರಂಗ ಬಳಗದ ವತಿಯಿಂದ ತಮಗೆ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ನಿಮ್ಮ ಕೂಡ, ನಿಮ್ಮ ಒಂದು ಸಂದರ್ಶನ ಮಾಡಿದ್ದಕ್ಕೆ, ಮತ್ತು ನೀವು ಅಂದರೆ ನಮಗೆ ಮುಂದಿನ ಜೀವನ ಕೂಡ ಒಂದು ಚೆನ್ನಾಗಿರಲಿ ಅಂತ ನೀವು ಆಶಿಸಿದ್ದೀರಿ. ಎಲ್ಲರ ಆಶೀರ್ವಾದವನ್ನು ಬೇಡ್ಕೊಳ್ತಾ, ದೇವರ ಆಶೀರ್ವಾದವನ್ನು ಬೇಡ್ಕೊಳ್ತಾ ಈ ಸಂದರ್ಶನವನ್ನು ಮುಕ್ತಾಯಗೊಳಿಸ.
1: ತುಂಬ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಕೇಳಿದರೆ ಇದು ಡಾಕ್ಟರ್ ಲೀಲಾ ಉಪಾಧ್ಯಾಯ ಅವರ ಅಂತರಂಗದ ಮಾತುಗಳು. ಬಹುಶಃ ನಮ್ಮ ಆಯುಸ್ಸು ಹೆಚ್ಚಾಗ್ತಾ ಇದ್ದ ಹಾಗೆ ನಮ್ಮಲ್ಲಿ ಪಕ್ವತೆ ಬರ್ತದೆ. ಆ ಜೀವನಾನುಭವ ಒಂದು ರೀತಿಯಲ್ಲಿ ನಮ್ಮನ್ನು ದಾರ್ಶನಿಕರಾಗಿಯೂ ಮಾಡ್ತದೆ ಮತ್ತು ಬಂದದನ್ನು ಎದುರಿಸುವಂಥ ಒಂದು ಮಾನಸಿಕವಾದ ಗಟ್ಟಿತನವನ್ನು ನಮ್ಮಲ್ಲಿ ಕೊಡ್ತದೆ. ಬಹುಶಃ ಅಂಥದ್ದನ್ನು ನಾವು ಲೀಲಾ ಉಪಾಧ್ಯಾಯರಲ್ಲಿ ಕಂಡಿದ್ದೇವೆ. ಅವರ ಮುಂದಿನ ಜೀವನ ಕೂಡ ಹಾಗೆ ಚೆನ್ನಾಗಿರಲಿ ಅಂತ ನಾವೆಲ್ಲ ಆಶಿಸ್ತಾ ಇವತ್ತಿನ ಕಲಾಸಾರಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನನ್ನ ಜೊತೆ ಸಾರಂಗ ಬಳಗದ ಬಿಂದಿಯಾ ಕುಲಾಲ್ ಎಡ್ವರ್ಡ್ ಲೋಬೋ ಅವರು ಕೂಡ ಇದ್ದಾರೆ. ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದ ಜೊತೆಗೆ ಕಲಾಸಾರಂಗ್ನಲ್ಲಿ ಕಾಣೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ಕುಕ್ಕೋಳಿ. ನಮಸ್ಕಾರ.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಅಹಮದಾಬಾದಲ್ಲಿ ನೂಲಿನ ಗಿರಣಿಗಳು ಚಳವಳಿ ಶುರು ಆಯ್ತು. ಕೂಲಿ ಕಾರರ ಮೇಲೆ ತುಂಬಾ ದೌರ್ಜನ್ಯ ಆಗ್ತಾ ಇತ್ತು. ಆರ್ಗನೈಸ್ ಆಗಿರಲಿಲ್ಲ, ನಮ್ಮ ಕಾರ್ಮಿಕರು ಒಂದಾಗಿರಲಿಲ್ಲ ಯಾವತ್ತೂ. ಅದರಿಂದ ಗಾಂಧೀಜಿ ಅಲ್ಲಿ ಹೋಗಿ ಕಾರ್ಮಿಕರನ್ನೆಲ್ಲ ಒಂದುಗೂಡಿಸಿ ಮಾಲೀಕರ ಚರ್ಚೆ ಮಾಡಿ ಅವ್ರಿಗೊಂದು ನ್ಯಾಯ ಕೊಡಿಸಿದ್ರು. ಎರಡನೇ ಜಯ ಬಂತು. ಮುಂದೆ ಗುಜರಾತ್ನಲ್ಲಿ ಖೇಡಾ ಜಿಲ್ಲೆಯೊಳಗೆ ಬರಗಾಲ ಬಂದು ಏನು ಬೆಳೆನೇ ಇಲ್ಲ. ಗೌರ್ಮೆಂಟ್ ಹೇಳ್ತಾ ಇತ್ತು 25% ಕಂದಾಯ ಕೊಡಬೇಕು ಅಂತ. ರೈತರು ಕಂಗಾಳಕ್ಕೆ ಹೋದ್ರೆ ಎಲ್ಲಿದ್ದು ಕೊಡೋದು ಕಂದಾಯ, ಮಳೆನೇ ಬಂದಿಲ್ಲ, ಬೆಳೆ ಬಂದಿಲ್ಲ ಅಂತ ಗೌರ್ಮೆಂಟ್ ಕೇಳಲಿಲ್ಲ. ಆಗ ಗಾಂಧೀಜಿ ಮತ್ತೆ ಹೋಗಿ ರೈತರ ಪರವಾಗಿ ಹೋರಾಡಿ ಅದಕ್ಕೊಂದು ಜಯ ಕೊಡಿಸ್ಕೊಟ್ರು. ಈ ಮೂರು ಜಯಗಳಿಂದ ಸಾಕಷ್ಟು ಗಾಂಧೀಜಿ ಒಳ್ಳೆ ಹೆಸರು ಭಾರತದಲ್ಲಿ ಬಂತು. ಇನ್ನೊಂದು ಸೈಮಲ್ಟೇನಿಯಸ್ ಇಲ್ಲೊಂದು ಕೆಲಸ ಆಗ್ತಾ ಇತ್ತು ಅಂದ್ರೆ ಪ್ರಪಂಚದಲ್ಲಿ ಎಷ್ಟು ವಿಚಿತ್ರ ಘಟನೆಗಳು ಆಗ್ತಾ ಇತ್ತು. ಆಗ ಅಂತ ಮೊದಲನೇ ಮಹಾಯುದ್ಧ ನಡೆದಿತ್ತು. ಮೊದಲನೇ ಮಹಾಯುದ್ಧ ಶುರು ಆದಾಗ ಗಾಂಧೀಜಿ ಹಡಗಿನಲ್ಲಿದ್ದರು. ಅಲ್ಲಿ ಹೋಗಿ ವಾಲಂಟಿಯರ್ ಅಂತ ಹೋಗೋರಲ್ಲ, ರೆಡ್ ಕ್ರಾಸ್ ವಾಲಂಟಿಯರ್ ಅಂತ ಹೋಗಿ ಕೆಲಸ ಮಾಡಿದವರು. ಹಡಗಿನಿದ್ದರಿಂದ ಹೋಗೋಕ್ಕಾಗಲಿಲ್ಲ ಅವರಿಗೆ. ಈಗ ಯುದ್ಧ ಯಾವ ಪರಿಸ್ಥಿತಿ ಬಂದ್ಬಿಡ್ತು, ಜರ್ಮನಿ ಗೆಲ್ಲತ್ತೆ ಅಂತ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು. ಆಗ ಸೈನಿಕರು ಬೇಕಾದ್ರು, ಸೈನಿಕರು ಬೇಕಾದಾಗ ಬ್ರಿಟಿಷ್ ಕಮಿಷನರ್ ಇದ್ದಾರಲ್ಲ, ಅವ್ರು ಹೇಳಿದ್ರಂತೆ ಸೈನಿಕರು ಬೇಕು, ನೀವೆಲ್ಲ ಸಹಾಯ ಮಾಡಿ ಅಂತ ಒಂದು ಕಾಮರ್ಸ್ ಒಂದು ಮೀಟಿಂಗ್ ಕರೆದ್ರಂತೆ. ಪ್ರಮುಖರನ್ನೆಲ್ಲ ಕರೆದು ಭಾರತೀಯರಿಗೆಲ್ಲ ಪ್ರಚೋದನೆ ಮಾಡಿ ಸೈನಿಕರು ಬರೋ ಹಾಗೆ ಮಾಡಿಕೊಡಿ ನಮಗೆ ಅಂತ. ಬಹಳ ಜನ ಒಪ್ಪಲಿಲ್ಲ, ಬ್ರಿಟಿಷರಿಗೆ ಯಾಕೆ ಸಹಕಾರ ಕೊಡ್ಬೇಕು, ನಾವು ಸಹಕಾರ ಕೊಡೋದು ಬೇಡ ಅಂತ. ತಮಾಷೆ ಅಂದ್ರೆ ಗಾಂಧೀಜಿ ಹೇಳಿದ್ರು ಸಹಕಾರ ಕೊಡಬೇಕು ಅಂದ್ರು, ಸೈನಿಕರನ್ನ ಕೊಡ್ಬೇಕು ಅವರಿಗೆ, ಕೊಡಿಸ್ಕೊಳ್ಳೋಣ ಅಂತ. ಬಹಳ ಜನ ವಿರೋಧ ಮಾಡಿದ್ರು. ಬ್ರಿಟಿಷರಿಗೆ ಸಹಕಾರ ಯಾಕೆ ಕೊಡ್ಬೇಕು ಯುದ್ಧದಲ್ಲಿ ಇವರಿಗೆ? ಆದರೆ ಗಾಂಧೀಜಿ ಹೇಳೋದು ಎರಡು ಕಾರಣಕ್ಕೆ ಹೇಳ್ತಿದ್ರು. ಮೊದಲು ಜರ್ಮನಿ ಅಹಂಕಾರದಿಂದ ದೌರ್ಜನ್ಯದಿಂದ ಬೇರೆ ದೇಶಗಳ ಮೇಲೆ ಆಕ್ರಮಣ ಮಾಡ್ತಾ ಇದೆ. ಹಿಂಸೆ ಶುರು ಆದದ್ದು ಜರ್ಮನಿಯಿಂದ. ಆ ಜರ್ಮನಿನ ಹತ್ತಿಕ್ಕಬೇಕೀಗ, ಯಾಕಂದ್ರೆ ಜರ್ಮನಿಯಿಂದ ಹಿಂಸೆ ನಿಲ್ಲದೆ ಹೋದ್ರೆ ಪ್ರಪಂಚಕ್ಕೆಲ್ಲ ಅನಾಹುತಕ್ಕಾದಿದೆ. ಅದನ್ನ ಜರ್ಮನಿ ಕಂಟ್ರೋಲ್ ಮಾಡಬೇಕಾದ್ರೆ ಈ ಅಲೈಡ್ ಫೋರ್ಸಸ್ ಎಲ್ಲ ಗಟ್ಟಿ ಆಗಬೇಕು, ಅದನ್ನ ಬಲಪಡಿಸಬೇಕು. ಬ್ರಿಟಿಷರ ಅಲೈಡ್ ಫೋರ್ಸ್ಗಳಿರೋದ್ರಿಂದ ಅವ್ರು ಸಪೋರ್ಟ್ ಮಾಡಬೇಕು ಅಂತ ಒಂದು ಆರ್ಗ್ಯುಮೆಂಟ್. ಇನ್ನೊಂದು ಅವ್ರು ಹೇಳೋದು, ಬ್ರಿಟಿಷರು ಇದುವರೆಗೆ ಇದ್ದಾರಲ್ಲ, ಅವರಿಂದ ಕೆಲಸ ಆಗಬೇಕಾದ್ರೆ ನಾವೊಂದು ಸಣ್ಣ ಸಹಾಯ ಮಾಡೋಣ, ದೊಡ್ಡ ಸಹಾಯ ಪಡ್ಕೋಬಹುದು ಅವ್ರ ಕಡೆಯಿಂದ. ಅವರಿಗೆ ಒಳ್ಳೆ ಮನಸ್ಸು ಇದ್ರೆ, ಅವ್ರು ಸಹಾಯ ಮಾಡಿದ್ರೆ ನಮಗೆ ಬೇಕಾದ ಅವ್ರು ಖಂಡಿತ ಸಹಾಯ ಮಾಡ್ತಾರೆ, ಎರಡು ಕಾರಣಕ್ಕೋಸ್ಕರ ಕೊಡ್ತೀವಿ ಅಂದ್ರು. ಐ ಅಬ್ಸಲ್ಯೂಟ್ಲಿ ಎಂಡೋರ್ಸ್ ದಿಸ್ ಪ್ರಪೋಸಲ್ ಅಂತ ಬರೆದು ಕಳಿಸಿದ್ದಾರೆ.

0: You are listening to Radio Sarang, 107.8 FM.
1: ಇವ್ರ ಖಾಸಾ ಶಿಷ್ಯ ವಲ್ಲಭಭಾಯ್ ಪಟೇಲ್. ಪಟೇಲ್ ಅವರಿಗೆ ಗಾಂಧಿ ಮೇಲಿದ್ದಂಥ ವಿಶ್ವಾಸ ಅದ್ಭುತವಾದದ್ದು. ಅದು ಆಂಜನೇಯ ಇದ್ದಂಗೆ, ಅದು ಬಾಪು ಹೇಳಿದ್ರೆ ಮುಗಿದೋಯ್ತು ಅಷ್ಟು ವಿಶ್ವಾಸ. ಅವರಿಬ್ಬರು ಬರೀತಾರೆ, ದಿನ ಎದ್ದ ತಕ್ಷಣ, ಬೆಳಗ್ಗೆ ಎದ್ದ ತಕ್ಷಣ ಸಾಯ್ಕಲ್ ತಗೊಳ್ಳೋದಂತೆ. ಯಾವುದೋ ಧರ್ಮಶಾಲೆಯಲ್ಲಿ ಮಲ್ಕೊಳ್ಳಿ ಊರೂರಿಗೆ ಹೋಗೋದು. ನಿಮ್ಮ ಊರಲ್ಲಿ ಎಷ್ಟು ಜನ ಇದ್ದೀರಿ ಹುಡುಗರು? 600 ಜನ ಇದ್ದೀರಾ? ಒಂದು 200 ಜನ ಹೋಗ್ಬೋದ ಸೈನ್ಯಕ್ಕೆ ಅನ್ನೋದಂತೆ. ಹೋಗಿ ಮಾತಾಡೋದು. ಅವ್ರು ಹೇಳ್ತಾರೆ, ಗಾಂಧೀಜಿ ನನ್ನ ಭಾಷಣ ಕೇಳೋದಕ್ಕೆ 1000 ಜನ ಬರ್ತಾ ಇದ್ರು ಬರೋರು. ನಾಳೆ ಬೆಳಿಗ್ಗೆ ಸೈನ್ಯಕ್ಕೆ ಸೇರೋರೆಲ್ಲ ಬಂದ್ರೆ ಅಂದ್ರೆ ಒಬ್ರು ಇಬ್ರು ಬರ್ತಿದ್ರು, ಅವ್ರು ಬಂದಿನ ಕುಂಟು ನೆವ ಹೇಳಿ ಹೋಗ್ಬಿಡೋರು, ಯಾರು ಬರ್ತಿರ್ಲಿಲ್ಲ. ಭಾಷಣ ಕೇಳೋಕೆಲ್ಲರೂ ಬರೋರು, ಮರುದಿನ ಸೈನ್ಯಕ್ಕೆ ಸೇರ್ಕೊಳ್ಳಿ ಅಂದ್ರೆ ಯಾರು ಬರ್ತಿರ್ಲಿಲ್ಲ. ಬಹಳ ಕಷ್ಟ ಆಗ್ಬಿಡ್ತು, ಟೆನ್ಷನ್ ಆಗ್ಬಿಟ್ಟಿದೆ. ಇದು ಯಾವಾಗ್ಲೂ ಆಗೋದು ಹೀಗೆ, ಮಾತು ಕೊಟ್ಟು ಬಂದ್ಬಿಡ್ತೀವಿ ಸ್ನೇಹಿತರಿಗೆ, ನಾಳೆ ದಿವಸ ನಿಮ್ಗೆ ಕೊಡ್ತೀನಿ ಬಿಡೋದನ್ನ ಅಂತ ಹೇಳ್ತೇನೆ. ಮರು ದಿವಸ ಸಿಗೋಲ್ಲ ಕೊಡೋದಕ್ಕೆ, ಅದು ಎಷ್ಟು ಟೆನ್ಷನ್ ಆಗಿಬಿಡುತ್ತೆ ಗೊತ್ತಾ. ಮಾತು ಕೊಟ್ಟು ಬಂದಿದ್ದೀವಿ ಕೊಡ್ತೀವಿ ಅಂತೇಳಿ ಇಲ್ಲಿ ಹೇಳಿದ್ದಾರೆ, ಸೈನಿಕರನ್ನು ಕೊಡ್ತೀನಿ ಅಂತ, ಯಾರೂ ಸೇರ್ತಾ ಇಲ್ಲ. ಎಷ್ಟು ಟೆನ್ಷನ್ ಆಗಿಬಿಡ್ತು ಅಂದ್ರೆ ಒಂದು ಕಡೆ ಬರೀತಾ ಇರೋರು ಸುಶೀಲ ನಯ್ಯರಿಗೆ ಹೇಳಿದ್ರಂತೆ, ನನಗೆ ಬಹಳ ಆರೋಗ್ಯ ಕೆಟ್ಟ ಹೋಗ್ಬಿಟ್ಟಿದೆ, ನಾನೇನು ಬದುಕ್ತೀನಿ ಅಂತ ಅನ್ಸೋಲ್ಲ ಇನ್ನ, ಬಹುತೇಕ ನನ್ನ ಕಡೆ ದಿವಸ ಬಂತು ಅಂತ ಹೇಳಿ ಗಾಬರಿ ಆಗ್ತಿದ್ರು, ಟೆನ್ಷನ್. ಪುಣ್ಯಕ್ಕೆ 2 ದಿವಸ ಅದನ್ನ ಫೋನ್ ರೇಡಿಯೋದಲ್ಲಿ ನ್ಯೂಸ್ ಬಂತಂತೆ, ಮೆಸೇಜ್ ಬಂತು, ಜರ್ಮನಿ ಯುದ್ಧದಲ್ಲಿ ಸೋತೋತು, ಯುದ್ಧ ನಿಂತಿದೆ, ಇನ್ನೇನು ಸೈನಿಕರು ಬೇಡ ಅಂತ. ಇವ್ರು ಕೊಡೋಕ್ಕೂ ಆಗಿರಲಿಲ್ಲ, ಸೈನ್ಯ ಬೇಡ ಅಂದಾಗ ಇವ್ರು ಆರಾಮಾಯ್ತಂತೆ, ಪಾರಾದೆ ನಾನಿನ್ನ ಅಂತ ಹೇಳಿದ್ರು. ಅಂದರೆ ಯಾವುದೋ ಒಂದು ವಿಚಾರಕ್ಕೊಂಡು ಸಹಾಯ ಮಾಡ್ತೀನಿ ಅಂತ ಹೋದರು, ನಿಟ್ಟಿಸಿರು ಬಿಟ್ರಂತೆ. ಇವ್ರಿಗೇನಿತ್ತು, ನಾವು ಬ್ರಿಟಿಷರು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದೀವಲ್ಲ, ಅದನ್ನ ಮುಂದೆ ನಮ್ಗೆ ಅನುಕೂಲ ಮಾಡ್ತಾರೆ ಅವರು ಅಂತಿತ್ತು. ಆದರೆ ಆದದ್ದು ಸಂಪೂರ್ಣ ತಿರುಗುಮುರುಗಾಗ್ಬಿಡ್ತು. ಆಗ ಸರ್ಕಾರ ಏನ್ಮಾಡ್ತು ಅಂದರೆ, ನ್ಯಾಯಾಧೀಶ ರೌಲಟ್ ಅಂತಿದ್ರು, ಅವ್ರ ನೇತೃತ್ವದಲ್ಲಿ ಸೇರಿಸಿ ಒಂದು ಆಕ್ಟ್ ಮಾಡಿದ್ರು, ರೌಲಟ್ ಆಕ್ಟ್ ಅಂತ. ರೌಲಟ್ ಆಕ್ಟ್ ಬಂದಾಗ ಏನಾಯ್ತು ಅಂದ್ರೆ, ಭಾರತದ ಪ್ರಜೆಗಳಿಗಿರ್ಬೋದಾದಂತಹ ಯಾವುದೊಂದು ಸವಲತ್ತುಗಳಿದೆಯೋ, ಅಧಿಕಾರಗಳಿದೆಯೋ, ಅದನ್ನೆಲ್ಲ ಮೊಟಕುಗೊಳಿಸುವಂತ ಒಂದು ಆಕ್ಟ್. ಗಾಂಧೀಜಿಗೆ ಆಘಾತ ಆಗೋಯ್ತು, ನಮ್ಮ ಸ್ನೇಹಿತರಿವರು ನಮಗೆ ಸಹಾಯ ಮಾಡ್ತಾರೆ ಅಂತ ಅನ್ಕೊಂಡ್ರೆ ನಮಗಿರುವಂತಹ ನ್ಯಾಯಗಳನ್ನ ಅವಕಾಶಗಳನ್ನೆಲ್ಲ ಮೊಟಕ್ ಮಾಡ್ತಾರಲ್ಲ ಅಂತ ಹೇಳಿ ಸಿಟ್ಟು ಬಂದು ಅವಾಗ ಹೇಳಿದ್ರಂತೆ, ಇದನ್ನ ಸತ್ಯಾಗ್ರಹ ಮಾಡ್ಬೇಕೀಗ. ಅಲ್ಲಿ ಅವ್ರಿಗೆ 2 ವರ್ಷ ಸುಮ್ಮನೆ ಇದ್ದಾರೆ ಮನೆಯಲ್ಲಿ, ಈಗೇನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು, ಸತ್ಯಾಗ್ರಹ ಸಭಾ ಅಂತ. ಸತ್ಯಾಗ್ರಹ ಸಭಾ ಅಂತ ಒಂದು ಸಂಸ್ಥೆಯನ್ನು ಶುರು ಮಾಡಿ ಒಂದಿಷ್ಟು ಜನ ಸೇರಿಸ್ಕೊಂಡು ಪಟೇಲ್ರಂತೂ ಜೊತೆಗಿದ್ರು. ಅವ್ರು ಹೇಳಿದ್ರು, ಇದು ಮಸೂದೆ ಆಕ್ಟ್ ಆಗಿದೆಯಲ್ಲ, ಶಾಸನ ಆಗಿ ಬರ್ತದಿಲ್ಲ ನೋಡೋಣ ಅಂತ. ಇವ್ರು ಅನ್ಕೊಳ್ಳೋ ಹೊತ್ತಿಗೆ ಎಷ್ಟು ಬೇಗ ಆಯಿತು ಅಂದರೆ, ಶಾಸನ ಆಗಿ ಬಂದೇ ಬಿಡ್ತು, ಅಂಗೀಕಾರ ಆಗಿ ಬಂದ್ಬಿಡ್ತು. ಅದನ್ನು ತಪ್ಪಿಸ್ಬೇಕು ಹೇಗಾದ್ರೂ ಮಾಡಿ, ರಾಷ್ಟ್ರೀಯ ಹರತಾಳ ಮಾಡಬೇಕು ಅಂತ ತೀರ್ಕೊಂಡ್ರಂತೆ. ಗಮನಿಸಿ, ಭಾರತಕ್ಕೆ ಹರತಾಳ ಹೊಸದಾಗಿರಲಿಲ್ಲ, ಹರತಾಳ ಅನ್ನುವಂಥ ಕಲ್ಪನೆ ಹೊಸದಾಗಿರಲಿಲ್ಲ, ರಾಷ್ಟ್ರೀಯ ಹರತಾಳ ಅನ್ನೋದು ಪೂರ್ತಿ ಹೊಸದ ಕಲ್ಪನೆ ಅದು.

0: रेडियो सारंग 107.8 FM।
1: ಇಡೀ ದೇಶ ಒಬ್ಬ ಮನುಷ್ಯ ಅನ್ನುವಾಗ ನಿಂತು ವಿರೋಧ ಮಾಡೋದಿದೆಯಲ್ಲ, ಬಹಳ ಅಪರೂಪದ ಸಂಗತಿ. ಅವಾಗೆಲ್ಲ ಸಣ್ಣ ಸಣ್ಣ ಊರಲ್ಲಿ ಪಿಕೆಟ್ ಮಾಡೋದು, ಗಲಾಟೆ ಮಾಡೋದಿರ್ತಿತ್ತು. ಆದ್ರೆ ಇಡೀ ದೇಶ ಒಂದೇ ಸಲ ನಿಂತ್ಕೊಳ್ಳೋದಿದೆಯಲ್ಲ. ದಯವಿಟ್ಟು ಗಮನಿಸಬೇಕಾದಂದ್ರೆ ಆ ಕಾಲಕ್ಕೆ ಟೆಲಿವಿಷನ್ ಇಲ್ಲ, ರೇಡಿಯೋ ಕೂಡ ತುಂಬಾ ಅಪರೂಪ. ಸುದ್ದಿ ಕಳಿಸೋದು ಹೇಗೆ ಒಂದು ಕಾರ್ ಮತ್ತೊಂದು ಕಾರ್ನರ್ಗೆ? ಇಂಥ ದಿವಸಗಳಲ್ಲಿ ಎಲ್ಲರೂ ಒಂದೇ ಸಲ ಉತ್ತೇಜನ ಕೊಟ್ಟು ಮಾಡುವಂತಹದ್ದಿದೆಯಲ್ಲ, ತುಂಬಾ ಕಷ್ಟ ಅಂತಿತ್ತು. ಆದ್ರೆ ಗಾಂಧೀಜಿ ಏನ್ ಮಾಡಿದ್ರು, ಮಾಡಬೇಕು ಮಾಡಬಾರ್ದು ಅಂತ ವಿಚಾರ ಮಾಡ್ತಿದ್ರಂತೆ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅದನ್ನ, ಚಿಂತೆ ಮಾಡಿ ಹೇಗೆ ಮಾಡೋದು ಅಂತ ವಿಚಾರ ಮಾಡ್ತಿದ್ದೆ. ಒಂದ್ ದಿವಸ ಬೆಳಿಗ್ಗೆ 4-4:30 ಆಗಿರ್ಬೇಕು, ಎಚ್ಚರ ಆಯ್ತು ನನಗೆ. ಚಿಂತೆಯಲ್ಲಿ ಮಾಡ್ತಾ ಸ್ವಲ್ಪ ನಿದ್ದೆ ಹೋದೆ, ಅರ್ಧ ನಿದ್ರೆ ಅರ್ಧ ಎಚ್ಚರ ಆಯ್ತು. ಅರ್ಧ ನಿದ್ದೆ ಆಚೆ ಎಚ್ಚರದೊಳಗೆ ತಕ್ಷಣ ತಲೆಗೆ ಒಂದು ಹೊಳೆದ್ಬಿಡ್ತು ನನಗೆ, ಹೊಳೆದ್ಬಿಟ್ಟು ರಾಷ್ಟ್ರೀಯ ಹರತಾಳ ಮಾಡು ಅಂತ ಹೇಳ್ದಂಗಾಯ್ತು. ಅವ್ರು ಯಾವಾಗ್ಲೂ ಮಾತಾಡ್ತಿದ್ದೀರಿ ನಮ್ಮ ಇನ್ನರ್ ಕಾನ್ಷಿಯನ್ಸ್ ಅಂತ, ನಮ್ಮ ಆತ್ಮಪ್ರಜ್ಞೆ ಏನೋ ಹೇಳ್ತದೆ ಅಂತ ಹೇಳೋರು, ಒಳಗಿನ ಧ್ವನಿ ಹೇಳ್ತದೆ ಅಂತ ಹೇಳಿದ್ರಂತೆ. ರಾಷ್ಟ್ರೀಯ ಹರತಾಳ ಮಾಡೋಣ ಅಂತ ತೀರ್ಮಾನ ಮಾಡಿ ರಾಜಗೋಪಾಲಾಚಾರ್ಯ ಫೋನ್ ಮಾಡಿದ್ರಂತೆ. ಮೊದಲು ಹೀಗೆ ಮಾಡ್ಬೇಕಂತಿದ್ದೀನಿ ಸರಿನಾ ಅಂತ. ಅವರಂದ್ರು ಖಾತ್ರಿ ಮಾಡೋಣ, ನಾನು ದಕ್ಷಿಣದಲ್ಲಿ ಆರ್ಗನೈಸ್ ಮಾಡ್ತೀನಿ, ಜನಕ್ಕೆ ಹೇಳಿಸ್ತೀನಿ ಅಂತ ತೀರ್ಮಾನ ಆಗಿ ಡೇಟ್ ಫಿಕ್ಸ್ ಆಯ್ತು. ಡೇಟ್ ಫಿಕ್ಸ್ ಮಾಡಿ ಕರುವರು ಎಲ್ಲ ಸಿದ್ಧ ಆಗಬೇಕು ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಅದನ್ನ 6 April 1919, ಭಾಳ ಇಂಪಾರ್ಟೆಂಟ್ ದಿವಸ ಇದು. 6 April 1919 ಹರತಾಳ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಕರೆ ಹೋಯಿತು, ಜನಕ್ಕೆಲ್ಲ ಸುದ್ದಿ ಮೂಡಿತು, ಹರತಾಳ ಅಭೂತಪೂರ್ವ ಯಶಸ್ ಆಯಿತು. ಇಡೀ ಭಾರತ ದೇಶ ನಿಂತುಬಿಡ್ತು ಒಂದು ದಿವಸ, ಹರತಾಳ ಆಯಿತು. ಆದರೆ ಕೆಲವೊಂದು ಕಡೆಗೆ ಅತಿ ಉತ್ಸಾಹದಿಂದ, ಯಾವಾಗಲೂ ಆಗೋದು ಹಾಗೇನೆ, ನಾಯಕತ್ವ ಸಣ್ಣ ಸಣ್ಣ ಮಟ್ಟದಲ್ಲೂ ಚೆನ್ನಾಗಿರಬೇಕು. ಸೆಂಟ್ರಲ್ ನಾಯಕತ್ವ ಅಷ್ಟೇ ಅಲ್ಲ, ಇಲ್ಲಿ ಕಂಟ್ರೋಲ್ ಮಾಡೋ ಶಕ್ತಿ ಇದ್ರೆ ಏನಾಗುತ್ತೆ ಅಂತಂದರೆ, ಪಂಜಾಬ್ದಲ್ಲಿ ದೆಲ್ಲಿ ಕಡೆಗೆ ಒಂದು 3-4 ಕಡೆಗೆ ಹಿಂಸೆ ಅತಿ ಆಗಿಬಿಡ್ತು. ಹಿಂಸೆ ಆದ ತಕ್ಷಣ ಗಾಂಧೀಜಿ ಗೊತ್ತಾಯಿತು, ನಾವಿನ್ನೂ ತಯಾರಾಗಿಲ್ಲ, ಈ ಅಹಿಂಸಾ ಚಳವಳಿಗೆ ಇನ್ನೂ ತಯಾರಾಗಿಲ್ಲ ನಾವು ಅಂಥೇಳಿ. ಚಳವಳಿ ಆದ ತಕ್ಷಣ ಗಲಾಟೆ ಆಯಿತು, ಜನ ಸಾಯ್ತಾರೆ ಅಂತ ಗೊತ್ತಾದ ತಕ್ಷಣ ಚಳವಳಿ ಹಿಂದೆ ತಕ್ಕೊಂಡ್ಬಿಟ್ರು ಗಾಂಧೀಜಿ. ತಕ್ಕೊಳ್ಳೋದಷ್ಟೇ ಅಲ್ಲ, ನಾನು ವಿಚಾರ ಮಾಡಿ ಮಾಡಬೇಕಾಗಿತ್ತು ಇದನ್ನು ಅಂಥೇಳಿ ಮತ್ತೆ ಆತ್ಮಶುದ್ಧಿಗೋಸ್ಕರ 3 ದಿವಸ ಉಪವಾಸ.

ಇದಾದ್ಮೇಲೆ ನಾಲ್ಕು ದಿವಸಕ್ಕೆ ಅದು ಬಿಸಿ ಇತ್ತಲ್ಲ, ಇನ್ನು 6 ಏಪ್ರಿಲ್ ಗಲಾಟೆ ಆದದ್ದೊಂದು ಬಿಸಿ ಇತ್ತಲ್ಲ, ಅದು ಸ್ವಲ್ಪ ಮುಂದುವರೆದು ಏನಾಯ್ತು ಅಂತ ಹೇಳ್ತಾರೆ. ಬಹಳ ಅನಾಹುತ ಆಗೋಗಿದೆ. ಅದನ್ನು ತುಂಬಾ ಕಣ್ಣಿ ಕಟ್ಟು ಹಂಗೆ ಬರ್ದಿದ್ದಾರೆ. ಅದನ್ನು ಅಮೃತಸರದಲ್ಲಿ ಇಬ್ಬರು ನಾಯಕರು, ಅವ್ರು 6 ತಾರೀಕಿಗೆ ಚೆನ್ನಾಗಿ ಮುಂದುವರೆದಂತವ್ರು

ಡಾಕ್ಟರ್ ಸತ್ಯಪಾಲ್ ಡಾಕ್ಟರ್ ಕಿಚಲು ಅಂತ, ಡಾಕ್ಟರ್ ಸತ್ಯಪಾಲ್ ಡಾಕ್ಟರ್ ಕಿಚಲು ಅಂತ ಇಬ್ಬರು ನಾಯಕರು, ಪಂಜಾಬದ ನಾಯಕರು. ಅವರು 6ನೇ ತಾರೀಕನ್ನು ಚೆನ್ನಾಗಿ ನಡೆಸಿದ್ರು, ಸಕ್ಸಸ್ಫುಲ್ ಆಯಿತು. ಮುಂದೇನು ಮಾಡಿದರು, ಹಿಂದೂ ಮುಸ್ಲಿಮರು ಇಬ್ಬರೂ ಜೊತೆಯಾಗಿ ಕಾರ್ಯಕ್ರಮ ಮಾಡಿದರು. 9ನೇ ತಾರೀಕು ರಾಮನವಮಿ ಹಬ್ಬ, ಅದನ್ನು ನೋಡಿ ಎಷ್ಟು ಚೆನ್ನಾಗಿದೆ. ರಾಮನವಮಿ ಹಬ್ಬ ಕೂಡ ಹಿಂದೂ ಮುಸ್ಲಿಮರಿಬ್ಬರು ಸೇರಿ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ಇವರಿಬ್ಬರ ನೇತೃತ್ವದಲ್ಲಿ, ಕಿಚಲು ಅವರ ನೇತೃತ್ವದಲ್ಲಿ ಹೋಗಿದ್ದಾರೆ. 10ನೇ ತಾರೀಕು ಬೆಳಿಗ್ಗೆ, ಆಗಿನ ಸರ್ಕಾರಕ್ಕೆ ಏನು ಅನಿಸ್ತೋ ಗೊತ್ತಿಲ್ಲ, ಬ್ರಿಟಿಷ್ ಸರ್ಕಾರಕ್ಕೆ ಇವರಿಬ್ಬರು ಒಂದಾದ್ರು ಅಂತಾನೋ ಅಥವಾ ಚಳವಳಿ ಇನ್ನೂ ತೀಕ್ಷ್ಣ ಆಗ್ತದೆ ಅಂತ ಹೆದರಿಕೆಯಿಂದನೋ ಇವರಿಬ್ಬರು ನಾಯಕರನ್ನು ಬಂಧಿಸಿಬಿಟ್ರಂತೆ. ಅವ್ರು ಬರೀತಾರೆ, ಏಪ್ರಿಲ್ 10ರಂದು ಬೆಳಿಗ್ಗೆ ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಕಿಚಲು ಅವರನ್ನು ಕಾರಿನಲ್ಲಿ ಒಂದು ಧರ್ಮಶಾಲೆಗೆ ಒಯ್ಯಲಾಯಿತು. ಎಷ್ಟು ತಮಾಷೆ ಆಗಿದೆ ನೋಡಿ, ಹೇಗೆ ಇವ್ರನ್ನ ಮಾರ್ಜಿನಲೈಸ್ ಮಾಡ್ತಾರೆ. ಜನರು ನಗರ ಪ್ರದೇಶವನ್ನು ಪ್ರವೇಶಿಸದಂತೆ ತಡೆಯಲು ಸ್ಥಳೀಯ ಅಧಿಕಾರಿಗಳು, ಪೊಲೀಸ್ ಮತ್ತು ಮಿಲಿಟರಿ ಬಂದೋಬಸ್ತ್ ಏರ್ಪಡಿಸಿದರು. ಅಂದರೆ ಇವರಿಬ್ಬರನ್ನು ಕರ್ಕೊಂಡು ಹೋಗೋ ಹೊತ್ತಿಗೆ ಜನ ಯಾರು ಹೊರಗೆ ಬಂದಿರಬಾರ್ದು, ಆ ಥರ ಪ್ರೊಟೆಕ್ಷನ್. ಅವರ ಗಡೀಪಾರು ಮತ್ತು ಸ್ಥಾನ ಬದ್ಧತೆಗಳಿಗೆ ಭಾರತ ರಕ್ಷಣಾ ಕಾನೂನಿನ ಪ್ರಕಾರ ಆಜ್ಞೆ ಹೊರಟಿತು. ಅರೆಸ್ಟ್ ಮಾಡಿ ಇವ್ರನ್ನ ಇವನ ಗಡೀಪಾರು ಮಾಡಬೇಕು ಪಂಜಾಬ್ದಿಂದ ಹೊರಗೆ ಅಂತ ಆಜ್ಞೆ ಹೊರಟಿತಂತೆ. ಜನಕ್ಕೆ ಗೊತ್ತಾದ ತಕ್ಷಣ ಸುಮ್ಮನೆ ಇರ್ತಾರ, ಅವ್ರು ಲೋಕಲ್ ಪ್ರೊಡ್ಯೂಸ್ ತಾನೇ. ಅದಕ್ಕೇನು ಮಾಡಿದರು, ಏಪ್ರಿಲ್ 10ರ ಮಧ್ಯಾಹ್ನ ನಾಯಕರ ಬಂಧನದ ಸುದ್ದಿ ಅಮೃತಸರ್ ನಗರದಲ್ಲಿ ಹರಡಿತು. ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಕಿಚಲು ಅವರನ್ನು ಬಿಡುಗಡೆ ಮಾಡುವಂತೆ ಕೇಳಲು ಜನರು ಡೆಪ್ಯೂಟಿ ಕಮಿಷನರ್ ಅವರ ನಿವಾಸದತ್ತ ಮೆರವಣಿಗೆ ನಡೆದರು. ರೈಲ್ವೆ ಲೆವೆಲ್ ಕ್ರಾಸಿಂಗ್ ಬಳಿ ಮೆರವಣಿಗೆಯನ್ನು ತಡೆದು ನಗರದ ಕಡೆಗೆ ಬಲಾತ್ಕಾರದಿಂದ ತಿರುಗಿಸಲಾಯಿತು, ಹೊರಗೆ ಹೋಗಬೇಡಿ ಅಂತ ತಿಳಿಸಿದರು. ಶಸ್ತ್ರ ಸಹಿತ ರಹಿತರಾದ ಜನದತ್ತ 2 ಸಲ ಗುಂಡು ಹಾರಿಸಿದರು ಪೊಲೀಸರು. ಇದಾಗೋದೆ ಹೀಗೆ, ಎಲ್ಲೋ ಒಂದ್ ಕಡೆ ಇನ್ಸ್ಟಿಗೇಟ್ ಆಗಿಬಿಡುತ್ತೆ, 2 ಸಲ ಗುಂಡು ಹಾರಿಸಿದ್ದಾರೆ, ಪಾಪ ಆಯುಧ ಇಲ್ಲ ಅವ್ರು ಹಾಗೆ ಹೋಗಿದ್ದಾರೆ ಮೆರವಣಿಗೆ ಹೋದಂತ ಜನ. ಆಗ ಜನಕ್ಕೆ ಸಿಟ್ಟು ಬಂದ್ಬಿಡ್ತು, ಒಂದಿಬ್ಬರು ಸತ್ರು ಗುಂಡು ಹಾರಿಸಿದಾಗ. ಇದು ಮಾಬ್ ಸೈಕಾಲಜಿ ಅಂತ ಇರುತ್ತೆ, ಗುಂಪಿನಲ್ಲಿ ಜನರ ವರ್ತನೆ ಬೇರೆ. ಗುಂಡು ಹಾಕಿ ಇಬ್ಬರು ಸತ್ರೆ ಕಣ್ಣು ಮುಂದೆ ಏನ್ ರೋಷ ಉಕ್ಕಿಬಿಡುತ್ತೆ ಜನಕ್ಕೆ ಅಂದ್ರೆ, ಉಕ್ಕಿಬಿಟ್ಟು ಏನ್ ಮಾಡಿದ್ರು, ಕೋಪದ್ರಿಕ್ಕನಾದ ಜನ ಹಿಂಸಾಕೃತ್ಯದ ತೊಡಗಿತು. 5-6 ಜನ ಇಂಗ್ಲಿಷರನ್ನು ಕೊಂದು, ನೋಡಿ ಎಷ್ಟು ಹೋಗ್ಬಿಡುತ್ತದೆ, 5-6 ಜನ ಇಂಗ್ಲಿಷರನ್ನು ಕೊಂದು ಅವರ ಆಫೀಸ್ಗಳಲ್ಲಿ ಕುಳಿತು ಅವರ ಬ್ಯಾಂಕುಗಳನ್ನು ಸುಟ್ಟು ಹುಚ್ಚು ಹುಚ್ಚು ಪ್ರತೀಕಾರ ಮಾಡಿತು. ಕೋಪ ಕೈ ಕೊಟ್ಟಂಗೆ ಅಂತ ಹೇಳ್ತಾರೆ. ಕೆಲವು ಸಾರ್ವಜನಿಕ ಕಟ್ಟಡಗಳನ್ನು ಸುಟ್ಟು ಟೆಲಿಫೋನ್ ತಂತಿಗಳನ್ನು ಕತ್ತರಿಸಿತು. ಸೇನೆಯ ತುಕಡಿಗಳು ನಗರಕ್ಕೆ ಬೇಗ ನುಗ್ಗಿಸಿ ಶಾಂತಿಯನ್ನು ತರಲಾಯಿತು. 11ನೇ ತಾರೀಕು ಸ್ಮಶಾನ ಯಾತ್ರೆ, ಯಾರು ಸತ್ತಿದ್ದರಲ್ಲೋ ಸ್ಮಶಾನ ಯಾತ್ರೆ ಮಾಡಿದ್ರು, ಶಾಂತಿಯುತವಾಗಿ ನೋಡ್ಕೊಂಡ್ರಂತೆ. 11ನೇ ತಾರೀಕು ಸಾಯಂಕಾಲ ಗಲಾಟೆಯನ್ನು ತಡಿಬೇಕು ಅಂತ ಹೇಳಿ ಒಬ್ಬ ಸ್ಪೆಷಲ್ ಆಫೀಸರ್ ಬಂದ, ಮೇಜರ್ ಡಯರ್ ಅಂತ. ಮೇಜರ್ ಡಯರ್ ಸಾಯಂಕಾಲ ಬಂದು ಇಡೀ ಸೇನೆಯ ನಾಯಕತ್ವವನ್ನು ಅವನು ತಗೊಂಡ. ಅವನಿಗೆ ಎಷ್ಟು ರೊಚ್ಚಿತ್ತು ಅಂದರೆ, 5 ಜನ ಸತ್ತೋಗಿದ್ದಾರೆ ಬ್ರಿಟಿಷರು, ಅದು ಸಿಟ್ಟಿದೆ ಅವನಿಗೆ, ತಾವು ಗುಂಡು ಹಾರಿಸಿ ಅವ್ರನ್ನ ಕೊಂದದ ಕಲ್ಪನೆ ಇಲ್ಲ. ಅವನೇನು ಮಾಡಿದ ಅಂದ್ರೆ ಏನು ಮಾಡಲಿಲ್ಲ ಅಂತ ಅವನು ಹೇಳ್ತಾನೆ. ಮರುದಿನ ಅನೇಕ ದಸ್ತಗಿರಿಗಳು ನಡೆದವು. ಈ ಅರೆಸ್ಟೆಡ್ ಎ ಫ್ಯೂ ಪೀಪಲ್. ಅಮೃತಸರದ ಎಲ್ಲ ಸಭಾ ಸಮಾವೇಶಗಳನ್ನು ಬಹಿಷ್ಕರಿಸಿ ಘೋಷಣೆ ಹೊರಡಿತು, ಯಾವ್ದು ಸಭೆ ಮಾಡೋಂಗಿಲ್ಲ ಅಂತ ಘೋಷಣೆ ಕೊಟ್ಟರು. ಇಂಗ್ಲಿಷಿನಲ್ಲಿದ್ದ ಘೋಷಣೆಯನ್ನು ನಗರದ ಅನೇಕ ಭಾಗದಲ್ಲಿ ಓದಲೂ ಇಲ್ಲ. ಇದು ಒಂದು ತಮಾಷೆ ಹೇಳ್ತೀನಿ, ಸರ್ಕ್ಯುಲರು ಕಳಿಸಿದಂಗೆ ಇರಬೇಕು, ಯಾರಿಗೂ ಮುಟ್ಟಿರಬಾರ್ದು, ಇದೊಂದು ಸ್ಟೈಲ್ ಇದು. ನನಗೆ ಯಾರೋ ಹೇಳ್ತಾ ಇದ್ರು, ಯಾವುದೋ ಇಂಟರ್ವ್ಯೂ ಮಾಡ್ಕೋಬೇಕಾಗಿತ್ತು ಯಾವುದೋ ಕಾಲೇಜಲ್ಲಿ ಮೇಸ್ಟರ್ ಪೋಸ್ಟ್ಗೆ. ಅವ್ರು ಕೇಳಿದ್ರಂತೆ, ನಮ್ದೊಂದು ಕ್ಯಾಂಡಿಡೇಟ್ ಇದೆ ಸರ್, ಅವ್ರನ್ನೇ ತಗೋಬೇಕು ಅಂತ ಮ್ಯಾನೇಜ್ಮೆಂಟ್ದವ್ರಿಗೆ. ಹೋಗಿ ಆ ಗೌರ್ಮೆಂಟ್ ಡೈರೆಕ್ಟರ್ಗೆ ಹೇಳಿದ್ರಂತೆ, ನಮ್ಮವ್ರನ್ನೇ ತಗೋಬೇಕು ಅಂತ ಆಸೆ ಇದೆ, ಒಳ್ಳೆ ಹುಡುಗ ಅವನು, ಹೇಗೆ ಮಾಡೋದು ಅಂತ. ಮಾಡ್ಕೊಳ್ಳಿ ಪರವಾಗಿಲ್ಲ ಅಂದರು. ಅಲ್ಲ ಅದು ಹೇಗೆ ಮಾಡೋದು, ರೂಲ್ಸ್ ಪ್ರಕಾರ ಇಂಟರ್ವ್ಯೂ ಕರಿಬೇಕಲ್ಲ ಎಲ್ಲರನ್ನು ಹಾಗೆ ಹೇಗೆ ಅಂತ. ಏನು ಚಿಂತೆ ಇಲ್ಲ, ಇಂಟರ್ವ್ಯೂ ಕಾರ್ಡ್ ಕಳಿಸಿ ಮುಟ್ಟದಂಗೆ ನೋಡ್ಕೊಳ್ಳಿ ಅಂದ್ರಂತೆ. ಕಳಿಸಿ ಮುಟ್ಟದಂಗೆ ನೋಡ್ಕೊಳ್ಳೋದು ಹೇಗೆ ಅಂತ, ಅದೊಂದು ವ್ಯವಸ್ಥೆ ಇದೆ, ಅದೇನು ಮಾಡ್ತಾರೆ ಅದನ್ನು. ಅಂದರೆ ಕಳಿಸಿದಂಗೂ ಆಗಿರಬೇಕು, ಆಫಿಷಿಯಲಿ ಯು ಆರ್ ರೈಟ್, ಬರಲಿಲ್ಲ ಇಂಟರ್ವ್ಯೂ, ಅವ್ನು ಬಂದದ್ದೇ ಅವನು ಪಾಪ ಸೆಲೆಕ್ಟ್ ಮಾಡಿದ್ವಿ ಅಂತ ಆಗಿರಬೇಕು. ಇವ್ರು ಹಾಗೆ ಮಾಡಿದ್ದಾರೆ ನೋಡಿ. ಇಂಗ್ಲಿಷ್ನಲ್ಲಿ ಘೋಷಣೆಯನ್ನು ಹೊರಡಿಸಿ ಅನೇಕ ಭಾಗದಲ್ಲಿ ಓದಲೂ ಇಲ್ಲ.

ಮುಂದೆ ಏಪ್ರಿಲ್ 12, ಏಪ್ರಿಲ್ 12ಕ್ಕೆ ಏನಾಯ್ತು, ಜಲಿಯನ್ ವಾಲಾ ಭಾಗದಲ್ಲಿ ಮರುದಿನ ಸಂಜೆ 4:30ಕ್ಕೆ ಸಭೆ ನಡೆಯುತ್ತದೆ ಅಂತ ಪ್ರಕಟಿಸಲಾಯಿತು. ಸ್ವಲ್ಪ ಗಮನ ಇಟ್ಟು ನೋಡ್ಬೇಕು ಇದನ್ನ. ಹಿಂದಿನ ದಿವಸ ಸರ್ಕ್ಯುಲರ್ ಹೊರಡಿಸಿದ್ದಾರೆ, ಯಾವ ಸಭೆಯನ್ನು ಮಾಡಂಗಿಲ್ಲ ಅಂತ ತಿಳಿಸಿದ್ದಾರೆ. ಯಾರಿಗೂ ಮುಟ್ಟದಂಗೂ ನೋಡ್ಕೊಂಡಿದ್ದಾರೆ, ಜಾಸ್ತಿ ಜನ ಗೊತ್ತಿಲ್ಲ. ಇವು ತೀರ್ಮಾನ ಮಾಡ್ಕೊಂಡು 4:30ಗೆ ಒಂದು ಶಾಂತಿ ಸಭೆ ಮಾಡಬೇಕು, ಜನ ಸತ್ತಿದ್ದಾರೆ ಡಿಸ್ಕಸ್ ಮಾಡಬೇಕು ಅಂತ ಜಲಿಯನ್ ವಾಲಾ ಭಾಗದಲ್ಲಿ ಕರೆದಿದ್ದಾರೆ. ಕರೆದ್ರೆ ಸಭೆ ನಡೆಯುವುದನ್ನು ತಡೆಯಲು ಜನರಲ್ ಡಯರ್ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಸಭೆ ನಡೀಬಾರದು ಅಂತಿದ್ರೆ ಯಾರು ಬರೋಕ್ ಸಾಧ್ಯನೇ ಇದ್ದಿದ್ದಿಲ್ಲಲ್ಲ. ಸಭೆ ನಡೀಲಿ ಅಂತ ಆಸೆ, ಒಂದು ನಡೀಬಾರದು ಅಂತ ಆರ್ಡರ್ ಕೊಟ್ಟಿದ್ದಾನೆ, ನಡಿಬೇಕು ಅಂತ ಆಸೆ. ಕಾರಣ ಇಷ್ಟೇ, ನಾವೇನಾಗುತ್ತೆ, ನಿಯಮವನ್ನು ಉಲ್ಲಂಘನೆ ಮಾಡಿದ್ರು ಅಂತ ಆಯ್ತಾ. ನಿಯಮ ಮಾಡಿದ್ದೇವೆ ಸಭೆ ಮಾಡಬಾರದು ಅಂತ, ಜನ ಆದರೂ ಹೋಗಿದ್ದಾರೆ, ಅದನ್ನು ದಂಡನಾರ್ಹರವರು ಅಂತ ಹೇಳಬೇಕು. ತಡೀಲಿಲ್ಲ ಅವ್ರನ್ನ. ಸಭೆ ಪ್ರಾರಂಭವಾದ ಕೂಡಲೇ ಶಸ್ತ್ರಸಜ್ಜಿತ ಕಾರುಗಳು ಮತ್ತು ಪಡೆಗಳೊಡನೆ ಅಲ್ಲಿಗೆ ಹೋಗಿ ಯಾವುದೇ ಎಚ್ಚರಿಕೆಯನ್ನು ನೀಡದೆ ಮದ್ದು ಗುಂಡುಗಳು ಮುಗಿಯುವವರೆಗೂ ಗುಂಡು ಹಾರಿಸುವಂತೆ ಪಡೆಗಳಿಗೆ ಅಪ್ಪಣೆ ಹೇಳಿದ. ಎಷ್ಟು ತಂಗ ಗುಂಡು ಹಾರಿಸಬೇಕು ಅಂತಿಲ್ಲ, 1 ರೌಂಡ್ 2 ರೌಂಡ್ಸ್ ಇಲ್ಲ, ನಿಮ್ ಕರೆ ಇರುವಂತಹ ಎಲ್ಲಾ ಗುಂಡು ಮುಗಿಯುವವರೆಗೂ ಹಾರಿಸಿ ಅಂತ ಹೇಳಿದ. ಆ ಇಷ್ಟು ದೃಶ್ಯ ಇದೆ, ಅದನ್ನ ನೋಡಿದಂತ ಅವನು ಬರೆದಿದ್ದಾನೆ ನೋಡಿ, ಬ್ರಿಟಿಷ್ ಬರೆದಂತಹದ್ದು ಇದು, ಅದಕ್ಕೆ ನಾನು ಮುಖ್ಯ ಅಂತ ತಗೊಂಡಿದ್ದೇನೆ ಇದನ್ನ. ಸರ್ ವ್ಯಾಲೆಂಟೈನ್ ಶಿರಾಲ್ ಅಂತ ಅವನ ಅವತ್ತಿಗಿದ್ದವನು, ಅವನು ಹೇಳ್ತಾನೆ, ಒಮ್ಮೆ ತೋಟವಾಗಿದ್ದು ಈಗ ಸಂತೆಗಳಿಗೂ ಸಾರ್ವಜನಿಕ ಸಭೆಗಳಿಗೂ ಪದೇ ಪದೇ ಉಪಯೋಗಿಸುತ್ತಿರುವ ಹಾಳು ಬಯಲನ್ನು ನೋಡದ ಹೊರತು ಅದೆಂತ ಘೋರ ದೃಶ್ಯ ಎಂಬುದನ್ನು ಅರಿಯುವುದು ಕಷ್ಟ. ನಾನು ಜಲಿಯನ್ ವಾಲಾ ಭಾಗ ನೋಡಿದ್ದೀನಿ ಜಾಗ, ಅದನ್ನು ಒಂದು ದೊಡ್ಡ ಮೈದಾನ, ದೊಡ್ಡ ದೊಡ್ಡ ಮನೆಗಳು, ಮನೆ ಹಿಂದಿನ ಗೋಡೆ ಅಷ್ಟೇನೆ, ಬರೀ ಗೋಡೆಗಳು ಕಾಣ್ತಾ ಇರುತ್ತೆ. ಈಗೆಲ್ಲ ಒಂದು ಸಣ್ಣ ಇಕ್ಕಟ್ಟಿನ ದಾರಿ ಹೋಗೋದಕ್ಕೆ ಬೇರೆ ದಾರಿ ಇಲ್ಲ ಪಾರಾಗಿ ಹೋಗೋದಕ್ಕೆ ನಿಮಗೆ, ಮಧ್ಯದಲ್ಲಿ ಒಂದು ದೊಡ್ಡ ಬಾವಿ ಇದೆ, ಆಳೋದು ಬಾವಿ ಇದೆ. ಕಲ್ಪನೆ ಮಾಡ್ಕೊಳ್ಳಿ, ಆ ಮೈದಾನದಲ್ಲಿ ಜನ ಇದ್ದಾರೆ, ಅದು ನೋಡಿದಾಗ ಸಂಕಟ ಬರೋದು ನನಗಂತೂ, ಅದು ನೋಡಿದಾಗ ಅಳು ಬಂದ್ಬಿಡ್ತಿತ್ತು. ಅದು ನೋಡಿದಾಗ ಜನ ಸಿಕ್ಕಾಕೊಂಡ್ರೆ ಬೋನ್ನಲ್ಲಿ ಇಲಿ ಸಿಕ್ಕಾಕೊಂಡು ಹೊರಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಆ ಪರಿಸ್ಥಿತಿ ಇದೆ. ಆ ಜಾಗ ಆರಿಸ್ಕೊಂಡಿದ್ದಾರೆ ಅವರು. ಅದರ ವಿಸ್ತೀರ್ಣ ಬಹುಶಃ ಟ್ರಫಲ್ ಗಾರ್ ಸ್ಕ್ವೇರ್ನಷ್ಟು, ಲಂಡನ್ನಲ್ಲಿ ಟ್ರಫಲ್ ಗಾರ್ ಸ್ಕ್ವೇರ್ ಅಂತಿದೆ, ದೊಡ್ಡದಿದೆ, ಸುಮಾರು ಒಂದು 15,000-20,000 ಜನ ಆರಾಮಾಗಿ ಕೂತ್ಕೋಬಹುದು ಅವ್ರ ದೊಡ್ಡ ಜಾಗ. ಅದರ ಸುತ್ತ ಗೋಡೆಗಳು, ಉಸಿರಾಡಲು ಎಡೆಯಿಲ್ಲದ ನಗರದ ರಸ್ತೆಗಳತ್ತ ಮುಖ ಮಾಡಿದ ನಾಡು ಮನೆಗಳ ಹಿಂಭಾಗಗಳು ಈ ಗೋಡೆಗಳ ಮೇಲೆದ್ದು ಕಾಣುತ್ತವೆ. ಮನೆ ಬಾಗಿಲ ಆ ಕಡೆ, ಬರೀ ಹಿಂದಿನ ಗೋಡೆ ಮಾತ್ರ, ಸುತ್ತಲೂ ಕೋಟೆ ಗೋಡೆ ಕಟ್ಟದಂಗಾಗಿದೆ. ಸುಮಾರು 50 ಜನ, ಗಮನಿಸಿ, 50 ಜನ ರೈಫಲ್ ಸೈನಿಕರೊಡನೆ ಜನರಲ್ ಡಯರ್ ಯಾವ ಕಿರು ಓಣಿಯ ಮೂಲಕ ಪ್ರವೇಶಿಸಿದನೋ ಅದರ ಮೂಲಕವೇ ನಾನು ಪ್ರವೇಶಿಸಿದೆ. ಅವನು ನಿಂತಿದ್ದ ಎತ್ತರವಾದ ಜಾಗದಲ್ಲೇ ನಾನು ನಿಂತೆ. ಕಣ್ಣು ನೋಡಿದಂತ ಮನುಷ್ಯ ಆಯ್ತ, ಬ್ರಿಟಿಷ್ ಮನುಷ್ಯ, ಅವನು ಹೇಳ್ತಾನೆ ನಾನು ನೋಡಿದ್ದೇನೆ ಇದನ್ನಂತ. ಅಲ್ಲೇ ಆತ ಒಂದೇ ಒಂದು ಎಚ್ಚರಿಕೆಯ ಮಾತನ್ನು ಆಡದೆ, ಫೈರ್ ಮಾಡೋಂಗಿಲ್ಲ, ಮೊದಲು ನೋಟಿಸ್ ಕೊಡಬೇಕು, ಹೋಗಿ ಅಂತ ಹೇಳಬೇಕು, ಹೋಗದೆ ಹೋದ್ರೆ ಲಾಠಿ ಚಾರ್ಜು, ಅಶ್ರುವಾಯು ಅದೆಲ್ಲ ಮಾಡಿದ್ಮೇಲೆ ಕೊನೆಗೆ ಗೋಳಿಬಾರ. ಒಂದೊಂದು ಎಚ್ಚರಿಕೆ ಕೊಡದೇನೆ ದಟ್ಟವಾದ ಜನಸಂದಣಿಯ ಮೇಲೆ ಸುಮಾರು 100 ಗಜ ದೂರದಿಂದ ಗುಂಡು ಹಾರಿಸಲು ತೊಡಗಿದ. ಜನರು ಆವರಣದಲ್ಲಿ ದೂರದಲ್ಲಿದ್ದ ಕೆಳಮಟ್ಟದಲ್ಲಿದ್ದ ಒಂದು ವೇದಿಕೆ ಸುತ್ತ ಸೇರಿದ್ದರು. ಅಲ್ಲಿಂದ ಭಾಷಣ ನಡೆಯುತ್ತಿದ್ದವು. ಡಯರ್ ಪ್ರಕಾರ ಅಲ್ಲಿದ್ದದ್ದು ಸುಮಾರು 6,000 ಜನ. ಡಯರ್ ಪ್ರಕಾರ ಕಣ್ಮು ಕಲ್ಪನೆ ಮಾಡ್ಕೋಬೇಕಾದ್ರೆ ಒಂಥರ ಸಂಕಟ ಆಗಿ ಹೋಗುತ್ತೆ. 6,000 ಜನ ಇದ್ದಾರೆ, ಆಯುಧ ಇಲ್ಲ, ಏನೂ ಇಲ್ಲ ಪಾಪ ಭಾಷಣಕ್ಕೆ ಬಂದಂಥವ್ರು. ಆದರೆ ಇತರರ ಪ್ರಕಾರ ಅದು 10,000ಕ್ಕೂ ಹೆಚ್ಚು. ಡಯರ್ ಹೇಳಿದ 6,000 ಜನ ಇದ್ರು ಅಂತಲ್ಲ, ಆಕ್ಚುಲಿ 10,000 ಮೇಲೆ ಇದ್ರಂತೆ. ಎಲ್ಲರೂ ಹೆಚ್ಚು ಕಡಿಮೆ ನಿರಾಯುಧರೇ, ಬಹಳ ಆಯುಧ ಅಂದ್ರೆ ಕೃಪಾಣ ಇರ್ತಿತ್ತು ಅಷ್ಟೇನೆ ಅವ್ರ ಕಡೆಗೆ. ಎಲ್ಲರೂ ಅರಕ್ಷಿತರೆ. ಥಟ್ಟನೆ ಬೆದರಿದ ಆ ಗುಂಪು ತಕ್ಷಣವೇ ಚದುರಿತು. ಆದರೆ 10 ನಿಮಿಷಗಳ ಕಾಲ ಆತ ಎಡೆಬಿಡದೆ ಕಿಕ್ಕಿರಿಗೊಂಡಿದ್ದ

ಬೇಕಾದ್ರೆ ಗುರಿ ಪಸಂದಾಗಿತ್ತು. ಕುಂಡು ಹೊಡೆದಾಗಲೆಲ್ಲ ಯಾರಿಗಾದ್ರೂ ಬಡದೆ ಸತ್ತರೆ ಗುಡ್ ಶಾಟ್ ಅನ್ನೋನಂತ ಅವನು, ಗುಡ್ ಶಾಟ್ ಅನ್ನೋನು. 10 ನಿಮಿಷಗಳ ಬಳಿಕ ಮದ್ದು ಗುಂಡುಗಳು ಹೆಚ್ಚು ಕಡಿಮೆ ಮುಗಿದು ಹೋದ ಮೇಲೆ ಬಂದ ದಾರಿಯಲ್ಲೇ ತನ್ನ ಸಿಪಾಯಿಗಳನ್ನು ಆತ ಮೆರವಣಿಗೆ ಮಾಡಿಸಿಕೊಂಡು ಹೊರಟು ಹೋದ. ಸರ್ಕಾರಿ ವಕ್ತಾರರಿಂದ ಮುಂದೆ ಹಿಂಡಿ ತೆಗೆದಂತೆ ಸತ್ತವರ ಸಂಖ್ಯೆ 379. ಒಂದೇ ಕ್ಷಣದಲ್ಲಿ 379 ಮಂದಿ. ಗಾಯಗೊಂಡು ಬಿದ್ದವರು ಸಂಖ್ಯೆ ಸುಮಾರು 200. ಡಯರ್ನ ಮಾತುಗಳಲ್ಲಿ ಹೇಳಬೇಕಾದ್ರೆ ಗಾಯಗೊಂಡು ಬಿದ್ದವರ ವಿಷಯಕ್ಕೆ ಎಳ್ಳಷ್ಟು ಚಿಂತಿಸುವುದು ಅದು ಕೆಲಸ ಆಗಿಲ್ಲ, ಇಟ್ಸ್ ನಾಟ್ ಮೈ ಜಾಬ್ ಅಂತ. ನಾವು ಕೆಳಗೆ ಬಿದ್ದವರು ನಕ್ಷಣ ನನ್ನ ಜಾಬ್ ಅಲ್ಲ ಅದು, ಕೊಂದೆ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ, ಅಮೃತಸರ ಎಂಬ ಮಾತೆ ಸಾಮೂಹಿಕ ಕಗ್ಗೊಲೆ ಎಂಬುದಕ್ಕೆ ಸಮಾನಾರ್ಥಕವಾಯಿತು ಆ ನಂತರ. ಈ ಥರ ಜಲಿಯನ್ ವಾಲಾ ಬಾಗ್ ಘಟನೆ ಆಯಿತು. ಇದಾದಾಗ ಗಾಂಧೀಜಿಗೆ ಏನಾಯ್ತು ಅಂತ, ಮುಂದೆ ಅಮೃತಸರ್ ಲಾಹೋರ್ ಎಲ್ಲ ಕಡೆನೂ ಕ್ರಿಮಿನಲ್ ಕೋರ್ಟ್ ಕೆಲಸ ನಿಲ್ಲಿಸಬೇಕು ಅಂತಾಯ್ತು. ಪಂಜಾಬ್ದಲ್ಲಂತೂ ಮಾರ್ಷಲ್ ಲಾ ಬಂದ್ಬಿಡ್ತು. ಇಷ್ಟೆಲ್ಲ ಅನಾಹುತ ಆಗೋಯ್ತು, ದೊಡ್ಡ ಕೆಲಸ ಗಲಾಟೆ ಆಗೋಯ್ತು. ಆಮೇಲೆ ಏನ್ ಮಾಡಿದ್ರು ಬ್ರಿಟಿಷು ಸಮಾಧಾನ ಮಾಡಬೇಕು ಅಂತ ಹೇಳಿ ಒಬ್ಬ ನ್ಯಾಯಮೂರ್ತಿ ಹಂಟರ್ ಅವ್ರ ನೇತೃತ್ವದಲ್ಲಿ ಒಂದು ಕಮಿಷನ್ ನೇಮಿಸಿದ್ರು. ಏನ್ ತಪ್ಪಾಗಿದೆ, ಯಾರ ಕಾರಣ ಇದಕ್ಕೆ ಹುಡುಕ್ಬೇಕು ಅಂತ ಹೇಳಿ ಮಾಡಿದ್ರೆ ಕಾಂಗ್ರೆಸ್ ಏನ್ ಮಾಡ್ತು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹೇಳ್ತು ನಮಗೆ ಹಂಟರ್ ನಂಬಿಕೆ ಇಲ್ಲ, ನಾವೇ ಒಂದು ಕಮಿಟಿ ಮಾಡ್ತೀವಿ ಅಂತ ಹೇಳಿ 4 ಜನದ ಕಮಿಟಿ ಮಾಡಿದ್ರು. ಇವರು ಕಮಿಟಿಲಿ ಯಾರ್ಯಾರಿದ್ರು ಅಂದ್ರೆ ಸಿ ಆರ್ ದಾಸ್, ಚಿತ್ತರಂಜನ್ ದಾಸ್, ವೆರಿ ಫೇಮಸ್ ಬ್ಯಾರಿಸ್ಟರ್ ಅಟ್ ದಟ್ ಟೈಮ್, ಚಿತ್ತರಂಜನ್ ದಾಸ್, ಎನ್ ಆರ್ ಜೈಕರ್, ಅಬ್ಬಾಸ್ ತಯಬ್ ಜಿ ಮತ್ತು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಇವ್ 4 ಜನ ಒಂದು ಕಮಿಟಿ ಮಾಡಿ ನೀವು ಪ್ರತ್ಯಕ್ಷ ಹುಡುಕಿ ಅಂತ. ಗಾಂಧೀಜಿ ಹೇಳ್ತಾರೆ, ನಾನು ಹುಡುಕ್ತಾ ಹೋದೆ ಯಾರು ಕಾರಣ ಅಂತ ಹುಡುಕ್ತಾ ಹೋದ್ವಿಲ್ಲ, ಎವಿಡೆನ್ಸ್ ಹುಡುಕ್ತಾ ಹೋದ್ರೆ ಅನ್ನಿಸ್ತು ಒಬ್ಬ ಮನುಷ್ಯ ಇಷ್ಟು ನಿಷ್ಕರಣೆ ಆಗೋದಕ್ಕೆ ಸಾಧ್ಯ ಇದೆಯಾ ಅಂತ ಅನ್ನಿಸ್ತು ನನಗೆ, ಇಷ್ಟು ಜನ ಕೊಂದಿರಲ್ಲ ಅಂತ. ನಾನು ಹೇಳ್ತಾರೆ, ಫಸ್ಟ್ ಟೈಮ್ ಐ ಸಾ ಫೇಸ್ ಟು ಫೇಸ್ ಬ್ರೂಟಲ್ ಕಿಲಿಂಗ್, ಐ ಸಾ ಬ್ರೂಟಲ್ ಕಿಲಿಂಗ್ ಫಾರ್ ದಿ ಫಸ್ಟ್ ಟೈಮ್ ಅಂತ ಹೇಳ್ತಾರೆ. ಆಗ ಗಾಂಧೀಜಿ ಒಂದು ತೀರ್ಮಾನಕ್ಕೆ ಬಂದರು. ಅಲ್ಲಿವರೆಗೂ ಬ್ರಿಟಿಷರ ಬಗ್ಗೆ ದ್ವೇಷ ಇರಲಿಲ್ಲ, ಕೋಪ ಇರಲಿಲ್ಲ, ಸ್ನೇಹ ಇತ್ತು. ಆಡಳಿತ ಸರಿ ಇಲ್ಲದೆ ಸರಿ ಮಾಡಬೇಕು ಅನ್ನೋ ವಿಚಾರ ಇತ್ತ ಹೊರತಾಗಿ ಬ್ರಿಟಿಷರನ್ನು ಓಡಿಸಬೇಕು ಅಂತ ಕಲ್ಪನೆ ಇರಲಿಲ್ಲ. ಈಗ ಹೇಳ್ತಾರೆ, ಈಗ ಬ್ರಿಟಿಷ್ ಆಡಳಿತ ಕೊನೆಗೊಳ್ಳುವವರೆಗೂ ಮುಕ್ತಿ ಇಲ್ಲ ಎನ್ನುವ ತೀರ್ಮಾನಕ್ಕೆ ಬಂದರು. ಅಂದರೆ ಒಬ್ಬ ವ್ಯಕ್ತಿ ತೀರ್ಮಾನ ಮಾಡಬೇಕಾದ್ರೆ ಎಂಥ ದೊಡ್ಡ ಘಟನೆ ಆಯಿತು. ಜಲಿಯನ್ ವಾಲಾ ಭಾಗ ಆದಮೇಲೆ ಗಾಂಧಿ ಹೇಳಿದ್ರಂತೆ, ಇನ್ನು ಬ್ರಿಟಿಷ್ ಇರೋ ಕಾರಣ ಇಲ್ಲ, ಹೋಗ್ಬೇಕವರು ಅಂತ ಹೇಳಿದ್ರು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಅವಳಂದ್ರೆ ನಂಗೆ ತುಂಬಾ ಇಷ್ಟ. ಅವಳಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಇಟ್ಕೊಂಡು ಒಂದಿಷ್ಟು ಪ್ರಶ್ನೆ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಸೊ ಇವತ್ತು ಕೂಡ ಹಾಗೆಯೇ ಬಂದಿದ್ದೇನೆ. ಸೊ ಏನು ಅಂತ ಹೇಳಿದರೆ, ನನಗೆ ಇವತ್ತು ಅನ್ನಿಸ್ತು, ಅನೇಕ ತುಳು ಸಿನಿಮಾಗಳ ಹೆಸರನ್ನು ನಾನು ನೋಡ್ತಾ ಇದ್ದೆ. ನಮ್ಮ ಮಸ್ತ್ ಪರತ್ ದುಂಬುಡು ಬತ್ತು ಪೋಯಿನಂಚಿನ ತುಳು ಪಿಕ್ಚರ್ದ ಪುದರ್ ಮಾತು ಅಂತ ಒಂದು ಇರುತ್ತೆ, ಇನ್ನು ಮುಪ್ಪ ಪಿಕ್ಚರ್. ಓ ಮಾತ ಸಿನಿಮಾ ಬಾಬಾ ಟೈಮ್ಡ್ ಮಾತ ಬತ್ತನಂದ. ಆಗ ನನಗೊಂದು ಹೊಸ ಒಂದು ಆಲೋಚನೆ ಹೊಳೆಯಿತು, ಇವತ್ತು ಈ ರೀತಿಯ ಒಂದು ಟಾಸ್ಕನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಏನು ಗೊತ್ತಾ, ಈಗ ತುಂಬ ಸಿನಿಮಾಗಳು ಬಂದು ನಿಮಗೆಲ್ಲರಿಗೆ ಹೆಚ್ಚಿನವರಿಗೆ ಅದರ ಹೆಸರು ಗೊತ್ತಿರಬಹುದು. ಓಕೆ, ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಸಿನಿಮಾದ ಮೊದಲ ಅಲ್ಲ, ಅದರ ಎರಡನೇ ಶಬ್ದ ಏನಿದೆ, ಎರಡೆರಡಕ್ಕೂ ಇರುತ್ತಲ್ವ. ಈಗ ಅಮೃತ ವರ್ಷಿಣಿ ಅಂತ ಕನ್ನಡದಲ್ಲಿದ್ದರೆ ವರ್ಷಿಣಿ ಅಂತ ನಾನು ಹೇಳ್ತೇನೆ. ನೀವು ಅದರ ಏನು ಅಂತ ಫುಲ್ ಫಾರ್ಮ್ ಹೇಳಬೇಕು, ಅದು ಅಮೃತ ವರ್ಷಿಣಿನ ಅಲ್ಲ ಇನ್ನೊಂದೇನು ವರ್ಷಿಣಿನ ಅಂತ ಗೊತ್ತಾಯ್ತಾ. ಸೊ ಆ ರೀತಿಯಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ, ನನಗೆ ನೀವು ಹೇಳಬೇಕು. ಬಹಳ ಸಿಂಪಲ್ ಆಗಿದೆ, ನಾನು ತುಂಬ ಈಸಿ ಇರುವಂಥದ್ದಿಂದಲೇ ಆರಂಭ ಮಾಡ್ತೇನೆ. ಆಯಿತಾ, ಫಸ್ಟಿಗೆ ನಾನು ನಿಮ್ಮ ಹತ್ರ ಹೇಳ್ತಾ ಇರುವಂಥದ್ದು ಒಂದು ತುಳು ಸಿನಿಮಾದ ಹೆಸರು, ಡ್ಯಾಶ್ ತಂಗಡಿ. ಸೊ ಹೇಳಬೇಕು, ನನಗೆ ನೀವು ಕಾಲನ್ನು ಮಾಡಬೇಕು, ನಿಮಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳಿ. ಬಹಳ ಈಸಿ ಇರುವಂಥ ತುಳುವಿನ ಏನು ಮೊದಲ ಸಿನಿಮಾದ ಹೆಸರನ್ನೇ ನಾನು ನಿಮ್ಮ ಹತ್ರ ಹೇಳಿರುವಂಥದ್ದು ಡ್ಯಾಶ್ ತಂಗಡಿ ಅಂತ ಹೇಳಿದ್ದೇನೆ, ಡ್ಯಾಶ್ ತಂಗಡಿ. ಸೊ ಪಲ್ಲೆ ಕಾಲ್ ಮನ್ ಪ್ಲೇ, ಏರಿಗೆ ಉತ್ತರ ಗೊತ್ತುಂಡು ಕಾಲ್ ಮಂತದ ಹಿಂಗೆ ಪಾನೊಲಿ. ಭಾರಿ ಸಿಂಪಲ್ ಆಗಿನ ಒಂದು ಟಾಸ್ಕ್ ನಿಖಿಲ್ ಉತ್ತರ ಪಂಡಡ ಕುಡುಂಜಿ ಅನಿಖಿಲ್ ಕೇನುವೆ. ಮುಂದಿನ ಕಾಲರ್ ನಮಸ್ಕಾರ. ಎಸ್, ಏನು ಹೇಳ್ತೀರಿ ಜಾನ್ ಸರ್? ತಗೆತಂಗಡಿ. ಓಕೆ ಓಕೆ ಓಕೆ ಓಕೆ. ಸಿನಿಮಾದ ಪುದರ್ ಅವತ್ ತಗೆ ತಂಗಡಿ ಅತ್ ಬೇತದಾದನ ಉಪ್ಪಡು ಉಪ್ಪೋಡು ತುಕ ಏರದಾದ ಪನ್ಪರ್ ಯಾರು ಉತ್ತರವನ್ನು ಕೊಡ್ತೀರಿ ಅಂತ. ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ.
1: ನಮಸ್ತೆ.
0: ನಮಸ್ಕಾರ. ರೇಡಿಯೋ ಒಂಚೂರು ದೂರ ಬರೋಡಿ ರಪಕ್ಕ ಬರೋಡು. ಬಲೆ ಎನ್ನ ತಂಗಡಿ. ಓಕೆ, ಕುಡಂಜಿ ಪನ್ನೋಡಿ ರೇಗ್ಯಾನ ಡ್ಯಾಶ್. ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ, ದೂರ ಬರೋಡು ದೂರ ಬರೋಡು. ರೇಡಿಯೋ ರೇಡಿಯೋ ಇದಾಯ ಕೈತಲೆ ಬೋಬಿನ್. ಡ್ಯಾಶ್ ಸೀರೆ. ಸರಿ ಬನ್ನೋಡು. ದಾಯ ರೇಡಿಯೋದ ಮಿತ್ತು ಭಾರಿ ಮೋಕೆ ತೋಜೋಡು ಕೈತಲ್ ಹಿಡಿದು ಬರ್ಪೂಜಾರಿ. ಸೊ ಎನಿವೇಸ್, ಸೊ ಮೊದಲೆಲ್ಲ ತುಂಬ ಸಲ ನಾವು ಹೇಳ್ತಾ ಇದ್ದೀವಿ ರೇಡಿಯೋದಿಂದ ದೂರ ಬನ್ನಿ ದೂರ ಬನ್ನಿ ಅಂತ. ಸೊ ಈಗ ನಾವು ಹೇಳೋದಿಲ್ಲ, ಯಾಕೆ ಹೇಳಿದರೆ ನಮ್ಮೆಲ್ಲ ಕೇಳುಗರಿಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಕೃಷ್ಣನಿಗೆ ಸ್ವಲ್ಪ ಗೊತ್ತಾಗಲಿಲ್ವ ಅಂತ ಪರವಾಗಿಲ್ಲ, ಅದು ತುಂಬ ಬೊಬ್ಬೆ ಹೊಡಿತದೆ. ಆಯ್ತಾ, ನೀವು ತುಂಬ ಹತ್ತಿರ ಹೋದ್ರೆ ರೇಡಿಯೋದು. ಎನಿವೇಸ್, ದಾರದ ಸೀರೆ. ಸೊ ಸಿನಿಮಾದ ಹೆಸರು. ನೆಕ್ಸ್ಟ್ ನಾನೊಂದು ಹೇಳ್ತೇನೆ, ಡ್ಯಾಶ್ ಖಂಡನಿ. ಓಕೆ, ಒಂದು ಕೂಡ ಒಂಜಿ ತುಳು ಸಿನಿಮಾದ ಪುದರ್ ನಿಖಿಲ್ ಪನ್ನೋಡು ಕಾಲ್ ಮಂತದ್ದು. 1978 ತೆರೆ ಕಂಡಂಥ ಈ ಸಿನಿಮಾದ ಹೆಸರು ಡ್ಯಾಶ್ ಡ್ಯಾಶ್ ಖಂಡನಿ. ಸೊ ಏನು ಖಂಡನಿ, ಇದರ ಫುಲ್ ಫಾರ್ಮ್ ಏನು? ಫುಲ್ ಫಾರ್ಮ್ ದಾದಾ ಡ್ಯಾಶ್ ಖಂಡನಿ. ಅಲ್ಲಿ ತುಕ ಏರ್ ಮಾದ ಫನ್ ಪರ್ ಕಾಲ್ ಮಂತ್ ಲಿಂಕ್ ಕಾಲ್ ಮಾಡಬೇಕು. ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡ್ಬೋದು, ನನಗೆ ನೀವು ಹೇಳ್ಬೋದು. ಓಕೆ, ಅದಕ್ಕೆ ಮುಂಚೆ ಲವ್ಲಿ ಟ್ರ್ಯಾಕ್ ಇದು ರೇಡಿಯೋ ಸಂಜೆ ನಾನು ಆರ್ಜಿ ಅಭಿಷೇಕ್.

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಂದಿನಿ ಆರ್ ಜೆ ಅಭಿಷೇಕ್ ಒಬ್ರು ಕಾಲರ್ ರೆಡಿ ಇದ್ದಾರೆ ಯಾರು ಅಂತ ನೋಡುವ. ಹಲೋ ನಮಸ್ಕಾರ.
1: ಹಲೋ ನಮಸ್ಕಾರ
0: ಮೇಡಮ್. ಪಲ್ಲೆ ತೂಕದ ಓಕೆ ಕುಡೊಂಜಿ ಉಂಡು ಅಂಚಿನ ಕುಡೊಂಜಿ ಕುಡೊಂಜಿ ಕಂಡನಿಯ ಪಲ್ಲೆ ಕುಡೊಂಜಿ ಉಂಡು ಪಲ್ಲೆ ತುಕ ಅವಲೊಂಜಿ ಸಿನಿಮಾ ಅವು ವಿಶೇಷದಾದ ಬಂಡ ಆ ಸಿನಿಮಾ ಫಸ್ಟ್ ತುಳುತ ಸುರು ಕಲರ್ ಮೂವಿಗೆ ಅವು ಕಲರ್ ಸಿನಿಮಾಗೆ ಓಕೆ ಕುಡೊಂಜಿ ಕೇನೋಡ ಡ್ಯಾಶ್ ಪಲ್ಲೆ ತುಕ ಬೊಡೇದಿ. ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ರತ್ನ ಶೆಟ್ಟರ್ ಕಾಲ್ ಮಂತ್ ಹೇಳಿದ್ರೆ ಸೊ ಅವ್ರ ಉತ್ತರ ಕೊರೊಂದಿಲ್ಲ ರೀ. ಸೊ ಒಂಜಿ ಪಂದಿರ್ ಕಾಸದಾಯ ಕಂಡನಿ ಅಂತ, ಇನ್ನೊಂದಿದೆ ಕುಡೊಂಜಿ ಉಂಡು ಡ್ಯಾಶ್ ಕಂಡನಿ. ಅವಲ್ಲ ಏರಗಂಡ್ಲ ಗೊತ್ತಿದ್ದನ ಪಲ್ಲ ನೈ ತೊಟ್ಟು ಕುಡೊಂಜಿಯನ್ನು ಆ್ಯಡ್ ಮಲ್ಪುವೆ. ಡ್ಯಾಶ್ ಬಾಬು ಒಂದು ಡ್ಯಾಶ್ ಬಾಬು ತುಕ ಏರ್ ಮತ ಪನ್ಪರ್ ಅಂದು ಕಾಲ್ ಮಂತ್ಲೆ. ಕಾಲ್ ಮಾಡಬೇಕಾದ ಸಂಖ್ಯೆ 6364940449 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ತುಳು ಸಿನಿಮಾದ ನಾನು ಒಂದಿಷ್ಟು ಶಬ್ದಗಳನ್ನು ಹೇಳ್ತಾ ಹೋಗ್ತೀನಿ. ನನಗೆ ನೀವು ಮೊದಲ ಏನು ಶಬ್ದ ಇದೆ ಅದನ್ನು ನನಗೆ ನೀವು ಫಿಲ್ ಮಾಡಬೇಕಾಗ್ತದೆ. ನೀವು ಕಾಲ್ ಮಾಡಿ ನನಗೆ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ಕಾಲ್ ಇದ್ದಾರೆ ಯಾರು ಅಂತ ನೋಡುವ. ನಮಸ್ಕಾರ. ಹಲೋ ಹಲೋ ಹಲೋ. ಇಲ್ಲ ನೀವು ವಾಯ್ಸ್ ಅಂತ ಕೇಳ್ತಾ ಇಲ್ಲ. ಮತ್ತೊಮ್ಮೆ ಟ್ರೈ ಮಾಡಿ. ಡ್ಯಾಶ್ ಬಾಬು ಅಂತ ಯಾನ ಕಡೆ ಬಂದಿತ್ತೆ ಏರಿದಾದ ಬನ್ಪರ್ ಅಂದು. ಹಾಗೆಯೇ ನನಗೆ ವಾಟ್ಸಪ್ಪಲ್ಲಿ ಯಾರು ನಮ್ಮ ಪೂರ್ಣಿಮಾ ಸಾಲತ್ತೂರ್ ಅವರು ಹೇಳಿದ್ದಾರೆ ಕರಿಯಾನಿ ಕಟ್ಟಂದಿ ಕಂಡನಿ ಅಂತ ಹೇಳಿದ್ದಾರೆ. ಎಸ್, ಕರಿಯಾನಿ ಕಟ್ಟಂದಿ ಕಂಡನಿ ಅನ್ನುವಂಥದ್ದು ಕೂಡ ಆ ಒಂದು ಸಿನಿಮಾದ ಹೆಸರು. ಕಾಸಾಯಿ ಕಂಡನಿ ಅನ್ನುವಂಥ ಸಿನಿಮಾ ಕೂಡ ಬಂದಿತ್ತು. ಓಕೆ, ಇನ್ನೊಂದು ನಾನು ಕೇಳಿರುವಂಥದ್ದು ಡ್ಯಾಶ್ ಬಾಬು ಬಂದು ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ.
2: ನಮಸ್ಕಾರ.
0: ನಮಸ್ತೆ.
2: ಸತೀಶ್
0: ಕಯ್ಯಾರ್ ದಾದಾನ್ ಪರ ಸತೀಶ್ ಅಣ್ಣ
2: ಬದುಕೆರೆ
0: ಬುಡ್ಲೆ ಅನ್ನುವಂಥದ್ದು ಮತ್ತೊಂದು ಸಿನಿಮಾ. ಬಿಸತಿ ಬಾಬು 1972 ರಿಲೀಸ್ ಆಗ್ತದೆ. ಅದಾದ ನಂತರ ಕರಿಯಾನಿ ಕಟ್ಟಂದಿ ಕಂದಿ 1978 ರಿಲೀಸ್ ಆದಂತ ಸಿನಿಮಾ. ಸೊ ಇನ್ನೊಂದು ಬಹಳ ಸಿಂಪಲ್ ಆಗಿದೆ. ಡ್ಯಾಶ್ ಪಟ್ಲೇರ್ ತುಕ ಏರ್ ಪನ್ಪರ್ ಕಾಲ್ ಮಾಡಿ ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ದೆ ಅದನ್ನು ಕೇಳ್ತಿರೋದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಒಂದಿಷ್ಟು ಸಿನಿಮಾಗಳ ಹೆಸರನ್ನು ಹೇಳ್ತಾ ಇದ್ದೀನಿ, ನನಗೆ ನೀವು ಉತ್ತರವನ್ನು ಕೊಡಬೇಕು ಅಂತ. ಒಬ್ರು ಕಾಲ್ ಹಿಡಿದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ಹಲೋ,
0: ನಮಸ್ತೆ. ಯಾರಿಗೆ ಅಂದು?
1: ಮಂಜುಳಾ
0: ದಾದವನ್ಪರ್. ಮಂಜುಳಾ ಹಾ, ಜೋಗಟ್ಟೆಯಿಂದ. ಸೊ ದಾದವನ್ಪರ್ ಪಟ್ಲೇರ್ ಡ್ಯಾಶ್ ಪಟ್ಲೇರ್ ಬಂಗಾರ್ ಪಟ್ಲೇರ್ ಕುಡುಂಜಿಗೆ ನೋಡಿರಿ ಡ್ಯಾನ್ ಡ್ಯಾಶ್ ಅಸಲ್. ಹಾ, ವೆರಿ ಗುಡ್, ಥ್ಯಾಂಕ್ ಯು. ಓಕೆ, ನಮ್ಮ ಜೋಗಟ್ಟಿರದ ಮಂಜುಳಾ ಕಾಲ್ ಬಂದು ಕಂಡಿರ್ತದೆ. ಸೊ ನೆಕ್ಸ್ಟ್ ನಾನು ನಿಮ್ಮ ಹತ್ರ ಕೇಳ್ತಿರುವಂಥ ಇನ್ನೊಂದು ಸಿನಿಮಾದ ಹೆಸರು ಡ್ಯಾಶ್ ಬಾಲೆ. 2011 ರಿಲೀಸ್ ಆದಂಥ ಸಿನಿಮಾ ಇದು, ಡ್ಯಾಶ್ ಬಾಲೆ. ಸೊ ದಾದಾ, ಥಿಂಕ್ ಮನ್ಪಲಿ, ಆಲೋಚನೆ ಮನ್ಪಲಿ, ಪಲ್ಲೆ ಉತ್ತರ ಮೀನಿಕ್ಲೆ ಗೊತ್ತಿತ್ತಣ್ಣ. ಮುಂದಿನ ಕಾಲರ್, ನಮಸ್ಕಾರ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ, ವಾಯ್ಸ್ ನನಗೆ ಕನೆಕ್ಟ್ ಆಗ್ತಾ ಇಲ್ಲ. ಮತ್ತೊಮ್ಮೆ ನೀವು ಕಾಲನ್ನು ಮಾಡ್ಬೋದು, ನೀವು ನನಗೆ ಹೇಳ್ಬೋದು. ಸೊ ಬಾಲೆ ಅಂದ್ರೆ ಯಾನಿ ಕೇಳಪ್ಪಂತೆ? ಸೊ ಓ ಬಾಲೆ ಪಲ್ಲೆ ಒಂಜಿ ಫೇಮಸ್ ಸಿನಿಮಾದ ಪುದರ್ ಒಂದುಲ್ಲ ಅನೇಕ ಅವಾರ್ಡ್ ಮಾತ ಬೈದಂಡೆ, ಫಿಲ್ಮ್ ಅವಾರ್ಡ್ ಮಾತ. ಸೊ ತನ್ನ ಹೇಳಿ, ಯಾರಿಗೆಲ್ಲ ಉತ್ತರ ಗೊತ್ತಿದೆ ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ಸಿನಿಮಾಗಳ, ತುಳು ಸಿನಿಮಾಗಳ ಹೆಸರನ್ನು ನಾನು ಅರ್ಧಂಬರ್ಧ ಹೇಳ್ತಾ ಹೋಗ್ತೀನಿ, ನೀವೇ ಅದನ್ನು ಫುಲ್ ಮಾಡಬೇಕು, ಫುಲ್ ಫಿಲ್ ಮಾಡಬೇಕು. ಸೊ ಯಾರು ಏನು ಉತ್ತರವನ್ನು ಕೊಡ್ತೀರಿ? ನಾನಂತೂ ಕಾಯ್ತಾ ಇದ್ದೀನಿ, ಬಹಳ ಸಿಂಪಲ್ ಆಗಿರೋದು ನಿಮ್ಮತ್ತ ನಾನು ಕೇಳ್ತಾ ಇದ್ದೀನಿ. ಮುಂದಿನ ಕಾಲರ್ ಇದ್ದಾರೆ, ನಮಸ್ಕಾರ.
2: ಹಲೋ,
0: ನಮಸ್ತೆ, ಹೇಳಿ ಯಾರು? ಸುನಂದ ಕೈಯಾರಿಂದ. ಏನು ಹೇಳ್ತೀರಿ ಸುನಂದ ಅವರೇ? ಕಂಚಿಲ್ದ ಬಾಲೆ ಅತೆ. ಓಕೆ, ಕುಡುಂಜಿಕೆ ನೋಡಿರಿ ಡ್ಯಾನ್. ಡ್ಯಾಶ್ ಪೋಲಿಲು. ಡ್ಯಾಶ್ ಪೋಲಿಲು. ಡ್ಯಾಶ್ ಪೋಲಿಲು. ಅವ್ಳು ಪಿರೋಡೇರಪ್ಪ ಅಂದು ಕೊರೊಂದುಲ್ಲೇರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಲ್ಲೆ ಜಪ ಮಲ್ಲೆ ಜಿ. ಚಾಲಿ ಪೋಲಿಲು, ಡ್ಯಾಶ್ ಪೋಲಿಲು. ಓಕೆ, ಸೊ ನೆಕ್ಸ್ಟ್ ದಾದನ ಕೇಳಲಿಕ್ಕೇನು? ಡ್ಯಾಶ್ ಮಲ್ಲಿಗೆ. ಏತ್ ಈಸಿ ಉಂಟು, ಭಾರಿ ಕಷ್ಟದ ಅಲ್ಲಜ್ಜಿ. ಆಲೋಚನೆ ಬಂದು ಕಾಲ್ ಬಂದಪ್ಪ ನೋಡಿ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: Yes, welcome back to Radio Sarang 107.8 FM, Radio Sanjay Ali, and RJ Abhishek.
1: Radio Sanjay, Radio Sanjay.
0: ತುಳು ಸಿನಿಮಾಗಳ ಹೆಸರನ್ನು ಹೇಳ್ತಾ ಇದ್ದೀನಿ, ನನಗೆ ನೀವು ಅದನ್ನ ಸೊ ಬಿಟ್ಟ ಪದವನ್ನು ತುಂಬಿಸಬೇಕು ಅಂತ, ಬಿಟ್ಟ ಶಬ್ದವನ್ನು ತುಂಬಿಸಬೇಕು ಅಂತ ಹೇಳಿ. ಸೊ ಮಲ್ಲಿಗೆ ಅಂತ ಬಂದೆ. ಸೊ 1974 ರಿಲೀಸ್ ಆದಂಥ ಬಹಳ ಫೇಮಸ್ ಫಿಲ್ಮ್ ಇದು. ಸೊ ಇದರ ಫುಲ್ಲಾಗಿ ಉತ್ತರ ನನಗೆ ನೀವು ಹೇಳಬೇಕು. ಕಾಲ್ ಮಾಡಿ, ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇರುವಂಥದ್ದು. ಸಿನಿಮಾದ ಹೆಸರನ್ನು ನನಗೆ ನೀವು ಅದನ್ನು ಪೂರ್ತಿಯಾಗಿ ಹೇಳಬೇಕು. ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ ಹಲೋ ಹಲೋ, ಹಾಂ ನಮಸ್ಕಾರ ಪಲ್ನೆ ಮೇಡಮ್.
2: ನಮಸ್ತೆ.
0: ಬಯ್ಯ ಮಲ್ಲಿಗೆ. ಎಸ್, ರೈಟ್ ಆನ್ಸರ್, ವೆರಿ ಗುಡ್. ಸರಿ, ನನ್ನ ಕಾಲ್ ಬಂದು ಪಂಡಿರ್ ಬಯ್ಯ ಮಲ್ಲಿಗೆ. ಸೊ ಕುಡುಂಜಿ ಯಾನ್ ಕೇಳಕ್ಕೆ ನೋಡು. ಯಾನ್ ಡ್ಯಾಶ್ ಆಪೆ, ಯಾನ್ ಡ್ಯಾಶ್ ಆಪೆ, ಭಾರಿ ಈಸಿ ಉಂಟು ಒಂದಲ್ಲ. ಇದು ಸಿನಿಮಾ 1974 ರಿಲೀಸ್ ಆದಂತ ಸಿನಿಮಾ ಇದು. ಮುಂದಿನ ಕಾಲ್ ಇದ್ದಾರೆ. ನಮಸ್ಕಾರ.
3: ಹಲೋ, ನಮಸ್ತೆ.
0: ನಮಸ್ತೆ,
3: ನಾನು ನೀರಜ.
0: ನಾನು ನೀರಜ. ಅದೇ ಓಕೆ ಪಲ್ಲೆ ಮೇಡಮ್, ದಾದಾ ಮನ್ ಬರ್. ಯಾನ್ ಡ್ಯಾಶ್ ಆಪೆ, ದಾದೆ ಬಿಟ್ಟ ಪದ ತುಂಬಿಸ್ಬೇಕು ನೀವು ಪಲ್ಲೆ. ಓ, ಒಂದು ಫಿಲ್ಮ್ ತಪ್ಪುದಾರ ಒಂದು. ಮದ್ಮೆ ಆಪೆ. ಓಕೆ ಮಲ್ಲೆ, ಜೊಂಜ ಆಲೋಚನೆ ಮಲ್ತಾರೆ ರವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕಿನ್ನಿ ಕೇಳಿ ನಿನ್ನೆ ಜಕ ಬಂದಲ್ಲ ಯಾನ್ ಮದ್ಮೆ ಆಪೆ ಅಂದ. ಸೊ ಅವತ್ತು ಬೇದಾದನ ಉಂಡು ಬುದಾರೆ ತೂಕ ದಾದಾ ಫನ್ ಪೇರ್ ತೂಕ. ಹಲೋ,
4: ನಮಸ್ತೆ ಸರ್.
0: ನಮಸ್ತೆ ಮೇಡಮ್. ಯಾನ್ ಮದ್ಮೆ ಆಪೆನಾ? ವೆರಿ ಗುಡ್, ಯಾನ್ ಸನ್ಯಾಸಿ ಆಪೆ. ಓಕೆ, ಕುಡುಂಜಿ ಕೇನೋಡ. ಕುಡುಂಜಿ ದಾದ ಪಂಡ. ಓಕೆ, ಒಂಜಿ ಸಿನಿಮಾ ಒಂಚೂರು ಇದೆ ಬಂಗದ ಕೊರ್ಕ.
4: ಓಕೆ,
0: ಒಂಚೂರು ಬಂಗ ಏನಂತ ಹುಷಾರು ಇಲ್ಲ. ಸೊ ಡ್ಯಾಶ್ ಡ್ಯಾಶ್ ಮಲ್ಪಿ, ಮಲ್ಪಿ ಮಲ್ಪಿ ಡ್ಯಾಶ್ ಡ್ಯಾಶ್ ಮಲ್ಪಿ ಮಲ್ಪಿ ಬಂಡೆ ಗೊತ್ತದೆ ಮಲ್ಪು ಲೈನ್ ಮಲ್ಪಿ. 2003 ಟಿ ಸಿನಿಮಾ ರಿಲೀಸ್ ಆಗೋದು. ಓಕೆ, ಐನೆ ಐನೆ ಕುಡೋರಕ್ಕೆ ಅನ್ವೇ ಒಂತ ಡ್ಯಾಶ್ ಮಲ್ಪಿ. ಸುಲೆ ಗೊತ್ತಾನಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂತ ಅಡ್ಜಸ್ಟ್ ಮಲ್ಪಿ ಇಂದ ಒಂಜಿ ಬೈದಿನ ಸಿನಿಮಾ. ಕುಡುಂಜಿ ಸಿನಿಮಾದ ಪುದಾರ ಬಂದ್ಪೆ ಡ್ಯಾಶ್ ಮಗೆ. ಓಕೆ, ಡ್ಯಾಶ್ ಮಗೆ 2000 ಆಜಟ್ ಬದಿನಂಚಿನ ಸಿನಿಮಾ ಒಂದು. ಡ್ಯಾಶ್ ಮಗೆ ನೋಡುವ. ಯಾರೆಲ್ಲ ಉತ್ತರವನ್ನು ಹೇಳ್ತೀರಿ, ಆಲೋಚನೆ ಮಾಡ್ತೀರಿ ಅಂತ ಹೇಳಿ ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನಿಮಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಓಕೆ, ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡಬೇಕು. ಹಾಗೆ ಒಬ್ಬರು ಕಾಲರ್ ಇದ್ದಾರೆ. ನಮಸ್ಕಾರ.
5: ನಮಸ್ಕಾರ,
0: ಏನು ಹೇಳ್ತೀರಿ ಸತೀಶ್ ಅವರೇ?
5: ಕಡಲ ಮಗೆ
0: ಅದೇ. ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕಡಲ ಮಗೆ ರೈಟ್ ಆನ್ಸರ್. ಕೇಳ್ತಿದ್ರು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ 107.8 ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ ಜೆ ಅಭಿಷೇಕ್. ತುಳು ಸಿನಿಮಾದ ಒಂಜಾತ ಪುತರ್ನ ಪನೊಂದಿತ್ತೆ ನಿಕುಲೈನ್ ಫುಲ್ ಯಾನ್ ಅರ್ಧಂಬರ್ಧ ಪನ್ಪೆ ನಿಕುಲೈನ್ ಪೂರ್ತಿ ಪನೋಡು ಯಾನಿಕಲ ಪನೊಂತೆ. ಸೊ ನೆಕ್ಸ್ಟ್ ಸಿನಿಮಾದ ಹೆಸರು ನಾನು ನಿಮ್ಮ ಹತ್ರ ಹೇಳೋದು ಏನು ಅಂತ ಹೇಳಿದರೆ, ಸೊ ಎಸ್ ಡ್ಯಾಶ್ ವೋಲುಂಡು. 1992 ರಿಲೀಸ್ ಆದಂಥ ಸಿನಿಮಾ ಇದು, ಡ್ಯಾಶ್ ವೋಲುಂಡು. ಸೊ ಅದು ಕಹಿರ್ಮದ ಪನ್ಪರ್ ಒಂಜಾತ ಸಿನಿಮಾದ ಉದಾಹರಣೆಗಳು ಕೇಂದ್ರಪರ್. ಒಂದಿಷ್ಟು ಸಿನಿಮಾದ ಹೆಸರು ನೀವು ಕೇಳದೆ ಕೂಡ ಇರ್ಬೋದು, ಬಟ್ ಸ್ಟಿಲ್ ಇಷ್ಟು ಸಿನಿಮಾಗಳೆಲ್ಲ ಬಂದಿದೆ ನೋಡಿ. ಬಹಳ ಒಂದು ತುಳು ಸಿನಿಮಾ ರಂಗದ ಸುವರ್ಣಯುಗ ಅಂತ ಹೇಳ್ಬೋದಾಗೆಲ್ಲ. ಈಗಂತೂ ಸಿನಿಮಾಗಳು ಬರ್ತದೆ ಬಂದದ್ದು ಹೋಗೋದು ಗೊತ್ತಾಗೋದಿಲ್ಲ ಅಲ್ವಾ. ಬಹಳ ದೊಡ್ಡ ಹೆಸರನ್ನು ನೆನಪಿಟ್ಟುಕೊಳ್ಳುವಂಥ ಸಿನಿಮಾಗಳು ಅಂತ ಇಲ್ಲ ಅಂತ. ಸೊ ಹಾಗಂತ ಒಳ್ಳೊಳ್ಳೆ ಸಿನಿಮಾಗಳೆಲ್ಲ ಬಂದಿದೆ. ಸಿನಿಮಾದ ಹೆಸರನ್ನು ಹೇಳ್ತಾ ಹೋಗ್ತೀನಿ, ನನಗೆ ನೀವು ಹೇಳಬೇಕು ಅದನ್ನು ಪೂರ್ತಿಯಾಗಿ ಏನು ಅಂತ. ಯಾರೆಲ್ಲ ಹೇಳ್ತೀರಿ ಕಾಲನ್ನು ಮಾಡಿ, ಕಾಲ್ ಮಾಡಬೇಕಾ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ ಅಂತ ಹೇಳ್ತಾ. ಡ್ಯಾಶ್ ವೋಲುಂಡು, ಡ್ಯಾಶ್ ವೋಲುಂಡು ಪಲ್ಲೆ ಪಲ್ಲೆ ಪಲ್ಲೆ ಪಲ್ಲೆ ಏರೆ ಮಾತು ಉತ್ತರ ಗೊತ್ತನ್ನು ಪಲ್ಲೆ. ಹಾಗೆಯೇ ಇವತ್ತಿನ ಇದರಿಂದ ಸುದ್ದಿಗಳನ್ನು ಕೂಡ ನಾನು ನಿಮಗೆ ಹೇಳಬೇಕು, ಅದನ್ನು ಕೂಡ ಸ್ವಲ್ಪ ಹೊತ್ತಲ್ಲೇ ಹೇಳ್ತೀನಿ. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ
1: ಸರ್. ನಮಸ್ತೆ.
0: ನಮಸ್ತೆ. ವಿನ್ನಿ ಡಿಸೋಜಾ. ನ್ಯಾಯ ವೋಲುಂಡು ಕುಡುಂಗಿಕೆ ನೋಡಿರಡ. ಸರಿ, ವೆರಿ ಗುಡ್. ಇನ್ನೊಂದು ಕೇಳಬೇಕಾ? ಕುಣಿಜಿಕೆ ನೋಡ. ಡ್ಯಾಶ್ ಎನ್ನ ಬದುಕು. ಡ್ಯಾಶ್ ಎನ್ನ ಬದುಕು. ಓಕೆ ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಹೀರೆ ಎನ್ನ ಬದುಕು ಅತ್ತು, ಡ್ಯಾಶ್ ಎನ್ನ ಬದುಕು ತುಕ ಪಲ್ನೆ ಹೇರ್ ಪನ್ ಪದ. ಜಗದೀಶ್ ಕುಡ್ಲ ಅವರು ಕೂಡ ವಾಟ್ಸಪ್ ಅನ್ನು ಮಾಡಿದ್ದಾರೆ, ಸತ್ಯ ವೋಲುಂಡು ನರಕೆ ಅಂದ್ರೆ. ಎಸ್, ಯು ಆರ್ ರೈಟ್. ಓಕೆ, ಕುಡೊಂಜಿ ಸಿನಿಮಾ ಡ್ಯಾಶ್ ಎನ್ನ ಬದುಕು. ಸಾರತ್ತ ವರ್ಮನುತ್ತ ಎಲ್ಪತ್ತ ಎನ್ ಮಾಡೋದು ರಿಲೀಸ್ ಆಗೋಣ ತುಕ ಏರ್ ಮಾತ ಪನ್ ಪರ್ ಒಂದು ಆಲೋಚನೆ ಮನ್ಪ್ಲೆ. ಕಾಲ್ ಮಂತದ ಪಲ್ನೆ ಇದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

ಎಸ್, ಕಡಲ ಬಗ್ಗೆ ಸಿನಿಮಾದ ಒಂದು ಲವ್ಲಿ ಟ್ರ್ಯಾಕ್ ಅನ್ನು ಕೇನೊಂದು ಬರ್ತಾರೆ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM, ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್. ಇವತ್ತಿನ ಪ್ರಮುಖವಾದಂತಹ ಸುದ್ದಿಗಳನ್ನು ಒಮ್ಮೆ ರಪ ರಪ ನೋಡ್ತಾ ಬರೋಣ. ಪ್ರಮುಖವಾಗಿ ಇವತ್ತು ಇರುವಂತಹ ಸುದ್ದಿಗಳಲ್ಲಿ ಒಂದು ಏನು ಅಂತ ಹೇಳಿದ್ರೆ, ಏಷ್ಯನ್ ಕ್ರೀಡಾಕೂಟ 15 ಸದಸ್ಯರ ಭಾರತ ಮಹಿಳಾ ತಂಡಕ್ಕೆ ಹರ್ಮನ್ ಪ್ರೀತ್ ಅವರು ನಾಯಕಿಯಾಗಿದ್ದಾರೆ. ಭಾರತ ಮಹಿಳಾ ಕ್ರಿಕೆಟ್ ತಂಡದ ಇಂಗ್ಲೆಂಡ್ ನಡೀತಾ ಇರುವಂತಹ ICC T20 ವಿಶ್ವಕಪ್ನಲ್ಲಿ ನಿರೀಕ್ಷಿತ ಪ್ರದರ್ಶನ ತೋರದೆ ಲೀಗ್ನಲ್ಲಿ ಹೊರಬಿದ್ದು, ಈ ನಡುವೆ ಮುಂಬರುವ ಏಷ್ಯನ್ ಕ್ರೀಡಾಕೂಟಕ್ಕೆ ಹರ್ಮನ್ ಪ್ರೀತ್ ಕೌರ್ ನಾಯಕತ್ವದ 15 ಸದಸ್ಯರ ಭಾರತ ಮಹಿಳಾ ತಂಡವನ್ನು ಪ್ರಕಟಿಸಲಾಗಿದೆ ಅನ್ನುವಂಥದ್ದು. ಇನ್ನು ಇದನ್ನು ಬಿಟ್ಟರೆ, ವರದಕ್ಷಿಣೆ ಕಿರುಕುಳಕ್ಕೆ ಮಹಿಳೆ ಆತ್ಮಹತ್ಯೆ, ಇದು ಬೀದರ್ನ ಘಟನೆ. ಪತಿ ಅತ್ತೆ ಮಾವನಿಗೆ 7 ವರ್ಷ ಜೈಲು ಶಿಕ್ಷೆಯ ಒಂದು ಪ್ರಕಟಣೆಯನ್ನು ಕೊಟ್ಟಿದೆ ಇದು ಬೀದರ್ನಲ್ಲಿ. ಆದರೂ ಕೂಡ ಇದು ಒಂದೊಳ್ಳೆ ತೀರ್ಪಾಗಿರೋದ್ರಿಂದ ಇದನ್ನು ಹೇಳಬೇಕು ಅಂತ ನನಗಂತೂ ಅನ್ನಿಸ್ತು. ಇನ್ನು ದೇಶದ ಪರೀಕ್ಷಾ ವ್ಯವಸ್ಥೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ಕಾಕ್ರೋಚ್ ಜನತಾ ಪಾರ್ಟಿ CJP ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂಥ ಪ್ರತಿಭಟನೆ 11ನೇ ದಿನಕ್ಕೆ ಕಾಲಿಟ್ಟಿದ್ದು, ಬೆಂಬಲಿಗರು ಪ್ರತಿಭಟನಾ ಸ್ಥಳಕ್ಕೆ ಬರಲು ಪೊಲೀಸರು ಬಿಡ್ತಾ ಇಲ್ಲ ಅಂಥೇಳಿ CJP ನಾಯಕ ಅಭಿಜಿತ್ ದೀಪ್ಕೆ ಆರೋಪವನ್ನು ಮಾಡಿದ್ದಾರೆ. ಹಾಗೆಯೇ ಯಾರು ಸೋನಂ ವಾಂಗ್ಚುಕ್ ಅವರು ಏನು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಿದ್ದಾರೆ, ಅವರ ಆರೋಗ್ಯ ಕೂಡ ಏರುಪೇರಾಗಿದೆ, ಹದಗೆಟ್ಟಿದೆ ಅನ್ನೋದು ಕೂಡ ಬಹಳ ಪ್ರಮುಖವಾದಂಥ ಸುದ್ದಿಗಳಲ್ಲಿ ಒಂದಾಗಿದೆ. ಇನ್ನು ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ ಎತ್ತಿನಹೊಳೆ ಯೋಜನೆಯ ವೆಚ್ಚದ ಪೈಕಿ 4,708 ಕೋಟಿಗಳನ್ನು ಜಲ್ಜೀವನ್ ಮಿಷನ್ ಅಡಿಯಲ್ಲಿ ಭರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಕೋರಲಾಗಿದೆ ಅಂತ ಹೇಳಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಇವರು ಎತ್ತಿನ ಹೊಳೆ ಅಂತ ಹೇಳಿ ಒಟ್ಟರಲ್ಲಿ ಇದು ಹಣದ ಹೊಳೆ ಮಾತ್ರ ಹರಿತಾ ಇದೆ, ನೀರು ಹೋಗ್ತದೆ ಗೊತ್ತಿಲ್ಲ. ಬಟ್ ನೆಕ್ಸ್ಟ್, ಪಾಸ್ಪೋರ್ಟ್ ನವೀಕರಣಕ್ಕೆ ಮೋಸದ ಜಾಲ, ಹೈಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸಿದೆ. ವಾಸಸ್ಥಳದ ನಕಲಿ ರುಜುವಾತು ಒದಗಿಸಿ ಪಾಸ್ಪೋರ್ಟ್ ನವೀಕರಣಕ್ಕೆ ಸಹಕರಿಸುವ ಜಾಲದ ಬಗ್ಗೆ ತೀವ್ರವಾದಂಥ ಕಳವಳವನ್ನು ವ್ಯಕ್ತಪಡಿಸುವಂಥ ಹೈಕೋರ್ಟ್, ಯಾವುದೇ ವ್ಯಕ್ತಿ ಆತ ನಾಗರಿಕನಾಗಿರಲಿ, ಮಧ್ಯವರ್ತಿಯಾಗಿರಲಿ ಅಥವಾ ಸಾರ್ವಜನಿಕ ಸೇವಕನಾಗಿರಲಿ, ಕರ್ತವ್ಯ ಲೋಪ ಎಸಗಿ ರಾಷ್ಟ್ರದ ಹಿತಾಸಕ್ತಿಗೆ ವಿರುದ್ಧವಾಗಿ ವರ್ತಿಸಿದ್ದಾನೆ ಅಂತ ಹೇಳಿದರೆ ಮುಲಾಜಿಲ್ಲದೆ ವಿಚಾರಣೆ ನಡೆಸಬೇಕು ಅನ್ನೋದನ್ನು ಹೇಳಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ತಾಪಮಾನ ಏರಿಕೆ ಎನ್ನುವುದು ಇವು ಕೇವಲ ಪರಿಸರಕ್ಕೆ ಸೀಮಿತವಾದಂಥ ಸಮಸ್ಯೆಯಾಗಿ ಉಳಿದಿಲ್ಲ, ಇದು ಕರ್ನಾಟಕದಾದ್ಯಂತ ಯುವಜನರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಶಿಕ್ಷಣ, ಉದ್ಯೋಗ ಮತ್ತು ದೈನಂದಿನ ಜೀವನದ ಮೇಲೆ ಗಂಭೀರ ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವ ಹೊಸ ಅಧ್ಯಾಯವೊಂದು ಎಚ್ಚರಿಸಿದೆ. ಉರುಬಿಸಿಲಿಗೆ ಕಮರುತ್ತಿದೆ ರಾಜ್ಯದ ಯುವಜನರ ಭವಿಷ್ಯ ಅನ್ನಂತ ಹೇಳಿ ತಜ್ಞರು ಕಳವಳ ವ್ಯಕ್ತಪಡಿಸಿದಂಥ ಒಂದು ಏನು ಅಧ್ಯಯನ ಕೂಡ ನಮಗೆ ಇವತ್ತು ಕಾಣಲಿಕ್ಕೆ ಸಿಗ್ತಾ ಇರುವಂಥದ್ದು. ಹಾಗೆಯೇ ಅಗತ್ಯ ಸುರಕ್ಷತಾ ಕ್ರಮಗಳೊಂದಿಗೆ ಬಂಡೀಪುರ ನಾಗರಹೊಳೆ ಸಫಾರಿಯನ್ನು ಆರಂಭಿಸಿ ಅಂತ ಹೇಳಿ CM ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್. ನೀವು ರಪ ರಪ

0: ಕಪ್ಪು ಕಪ್ಪು ಪಂಡೊಂದು, ಊರಿ ಕುಟ್ಟೆ ಮಲ್ತೊಂದು, ಕುಚ್ಚರಿಕೆ ಪದರೊಂದು.
1: ಉಂತುಮೆ

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್. ಒಂದಿಷ್ಟು ಸಿನಿಮಾಗಳ ಹೆಸರನ್ನು ಹೇಳಿದ್ದೇನೆ, ನೀವು ಅದನ್ನು ಪೂರ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಸೊ ನಾನು ಕೇಳಿದ್ದು ಏನು ಅಂತ ಹೇಳಿದರೆ ಡ್ಯಾಶ್ ಎನ್ನ ಬದುಕು ಕೊನೆಗೆ ಕೇಳಿದ ಅದೇ ಅಲ್ವಾ ನಾನು. ಸೊ ಎಲ್ಲ ಪಂತಜರ್ ಆನ್ಸರ್ ಎರೇ ಮತ್ತೆ 12 ಕಾಲ್ ಮಂತದ ಬನ್ನಿ. ಡ್ಯಾಶ್ ಎನ್ನ ಬದುಕು ದಾದಾ ಡ್ಯಾಶ್ ಇಟ್ ದಾದಾ ಬರೋಡು ಅಂತ ನೋಡು ಹೆಂಗನಿಗಳು. ಸೊ ಅನೇಕ ಜನ ವಾಟ್ಸಪ್ಪನ್ನು ಮಾಡಿದ್ದೀರಿ, ಉತ್ತರವನ್ನು ಕಳಿಸಿದ್ದೀರಿ. ಆ್ಯಂಡ್ ಪನ್ ಪೇ ಐದು ಏನಲ್ಲ ಕಾಲ್ ಮಂತು 12 ಭಾರಿ ಎಡ್ಡೆ ಇತ್ತಂದೆ. ಡ್ಯಾಶ್ ಎನ್ನ ಬದುಕು ವೈಕಾದಿ ಎನ್ನ ಬದುಕು ಫಲ್ನೆ ತುಕ. ಇದೊಂದು ಬಂದಂಥ ಸಿನಿಮಾ, ಒಂದು 1978 ಬಂದಂಥ ಸಿನಿಮಾ. 1978 ಮಾಡಿ ಈ ಸಿನಿಮಾ ಬರ್ಕೊಂಡು ನೆತಪುದರು ಡ್ಯಾಶ್ ಎನ್ನ ಬದುಕು ಅಂದರೆ ಡ್ಯಾಶ್ ಅತ್ತು ಡ್ಯಾಶಿಗೆ ನಿಖುಲ್ ದಾದ ಅನ್ನು ಫುಲ್ ಫಿಲ್ಮ್ ಅನ್ನು ಬರ್ತುಕ ಫಲ್ನೆ. ಏರ್ ಮಾದ ಪನ್ಪರ್ ಯಾರೆಲ್ಲ ಉತ್ತರವನ್ನು ಕೊಡ್ತೀರಿ, ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡಿ ನೀವು ಹೇಳುವಂಥ ಉತ್ತರ ಏನು ಅನ್ನೋದನ್ನು ನಾನಂತೂ ಕಾಯ್ತಾ ಇದ್ದೇನೆ. ಸೊ ಕುಡೊಂಜಾಯ್ತ ಒಟ್ಟುಗು ನಿಕ್ಲಿಗೆ ಯಾನಕ್ಕೆ ನೋಡು ಇನ್ನೊಂದು ಕೇಳಬೇಕು ಯಾವುದಂತ ಹೇಳಿದರೆ ಡ್ಯಾಶ್ ಪುಗೆ. ಓಕೆ, ಡ್ಯಾಶ್ ಪುಗೆ ತುಕ ಏರ್ ಪನ್ಪರ್ ರಡ್ ಸಿನಿಮಾದ ಪುದರ್ನಿ ಯಾನಿಕ್ಲೇ ಬಂತೆ. ಡ್ಯಾಶ್ ಪುಗೆ ಅಂಚನೆ ಡ್ಯಾಶ್ ಎನ್ನ ಬದುಕು. ಸೊ ಫುಲ್ ಮಾಡಬೇಕು, ಅದನ್ನು ಫಿಲ್ ಮಾಡಬೇಕು ನೀವು. ನಾನು ಹೇಳಿದಂಥ ಸಿನಿಮಾದ ಹೆಸರನ್ನು ನೀವು ನನಗೆ ಪೂರ್ತಿಯಾಗಿ ಹೇಳಬೇಕು. ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಹೇಳಿ ಅಂತ ಹೇಳ್ತಾ ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
1: ಹಲೋ ಹಲೋ,
0: ನಮಸ್ತೆ. ಪಗೆತ್ತ ಪುಗೆ ಕುಡೊಂಜಿ ಡ್ಯಾಶ್ ಎನ್ನ ಬದುಕು ಬನ್ನಿ. ಕಾಲ್ ಡಿಸ್ಕನೆಕ್ಟ್ ಆದರೆ ಪಗೆತ್ತ ಪುಗೆ ರೈಟ್ ಆನ್ಸರ್. ಸೊ ಅಂಚನೆ ಎಕಡೆ ಯಾನು ಕೇಂದ್ರ ಪೋಯ ಡ್ಯಾಶ್ ಎನ್ನ ಬದುಕು. ಸೊ ವೈಕಾದು ಎನ್ನ ಬದುಕು ಅಂದರೆ ನಿಖುಲೈನ ಪನೋಡು ಕಾಲ್ ಮಂತದ್ದು ತುಳುವಿನ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ಏರ್ಮದ ಪನ್ಪರ್ ಪಲ್ನೆ ಈ ತೊಟ್ಟುಗು ಕುಡುಂಜಿ ಸಿನಿಮಾದ ಪುದಾರ್ ಬನ್ಪೆ. ಡ್ಯಾಶ್ ಬಲೆ, ಡ್ಯಾಶ್ ಬಲೆ ಬಲೆ ಎರೆ ಮತ ಆನ್ಸರ್ ಗೊತ್ತುಂಡು ತೊಲೆ. ಕೆಲವರ ಈ ಸಿನಿಮಾದ ಪುತ್ರ ಕೇಂದ್ರ ಉಪ್ಪರು, ಕೆಲವರು ಕೇಂದ್ರದಲ್ಲಿ ಉಪ್ಪರು. ಡ್ಯಾಶ್ ಬಲೆ ಡ್ಯಾಶ್ ಎನ್ನ ಬದುಕು ಈ ರಡ್ಡೇಕನಿಗಳು ಆನ್ಸರ್ ಬನ್ನೋಡು. ಯಾರಿಗೆಲ್ಲ ಉತ್ತರ ಗೊತ್ತಿದೆ ಕಾಲನ್ನು ಮಾಡಿ. ಕೊನೆಯ ಕೆಲವು ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಬಂಗಾರ ಪಟ್ಲೆ ಸಿನಿಮಾದ ಸಾಂಗ್ ಪ್ಲೇ ಮಂತದಲ್ಲ ಕಿರಣ್ ಬರೋ ಇದು ರೇಡಿಯೋ ಸಂಜೆ ನಾನು ಆರ್ಜಿ ಅಭಿಷೇಕ್.

0: ಎಸ್ ಬಂಕಾರ್ಪಟ್ಲಿರ್ದ ಅವರಿಗೆ ಬರ್ಲದ ಪದ. ಮೊನ್ನೆಷ್ಟೇ ನಮ್ಮ ಜೊತೆ ಚರಣ್ ಅವರು ಬಂದಿದ್ದು ನೋಡಿ, ಚರಣ್ ಕುಮಾರ್ ಅವರು ಹಾಡಿದಂಥ ಹಾಡು ಇದು. ಎನಿವೇಸ್, ಮಾತಾಡ್ತಾ ಇದ್ದೆ, ಸಿನಿಮಾದ ಬಗ್ಗೆ ಕೇಳ್ತಾ ಇದ್ದೆ, ಯಾರಿಗೆಲ್ಲ ಉತ್ತರ ಗೊತ್ತಿದೆ ಕಾಲ್ ಮಾಡಿ ಹೇಳಿ ಅಂತ ಹೇಳ್ತಿದ್ದೆ. ಡ್ಯಾಶ್ ಬಲ ಅಂತ ಬಂದಿತ್ತೆ, ಅಂಚನೆ ಡ್ಯಾಶ್ ಎನ್ನ ಬದುಕು ನಾನು ಕೂಡ ಬಂದಿತ್ತೆ. ನನಗೆ ಪೂರ್ಣಿಮಾ ಸಾಲೆ ತೊಳೆದು ಬಂದಿರು ಬಲೆ ಪುದರ್ದಿ ಕಂದೆ. ಆ ಬಲೆ ಅತ್ತೊಂದು, ಆ ಬಲೆ ಅತ್ತೊಂದು ಬಲೆ ಬಲೆ ಮೀಂದ ಬಲೆ ಅಂಡತೆ ಅವು ಬಲೆ ಸುಖ ಏರ್ ಮಾತ ಫನ್ಪರ್ ಅಂದು ನನಗೆ ಫನೋಲಿ ಕಾಲ್ ಮಾಡ್ತದೆ. ಎದೆ ಮಾತ ಉತ್ತರ ಗೊತ್ತುಂಡು, ಯಾರಿಗೆಲ್ಲ ಹೇಳ್ಬೋದು ಹೇಳಿ. ಡ್ಯಾಶ್ ಅನ್ನ ಬದುಕು ನಿಕ್ ರೈಟ್ ಆನ್ಸರ್ ಫನ್ಫಿನಂಚಿನ ಪೊಡ್ತು. ಪೂರ್ಣಿಮಾ ಸಾಲತೂರ್ ಅವರು ವಾಟ್ಸಪ್ ಮೂಲಕ ಕಳಿಸಿದ್ದಾರೆ, ನ್ಯಾಯೋಗಾದ್ ಎನ್ನ ಬದುಕು. ಓಕೆ, ಸರಿಯಾದಂಥ ಉತ್ತರ ನ್ಯಾಯೋಗಾದ್ ಎನ್ನ ಬದುಕು. ಸಾಲತ್ತರ್ ಮತ್ತು ಎಲ್ಪತ್ತ ಏನ್ ಮಾಡಿ. ಸೊ ಕುಡುಂಜಿ ಸಿನಿಮಾದ ಪುದರ್ ಬಂದಿತ್ತೆ ಡ್ಯಾಶ್ ಬಲೆ. ಸೊ ವಾಟ್ ಬಲೆ ಪಲ್ನೆ ತುಕ ಎರಾಣ್ಲ ಗೊತ್ತಿತ್ತಂಡ. ಹಲೋ ನಮಸ್ಕಾರ.
1: ನಮಸ್ತೆ.
0: ನಮಸ್ತೆ ಪಲ್ನೆ ನೀರಜ ಕದಾದ ಬನ್ಪಾರ.
1: ಮಾರಿ ಬಲೆ.
0: ಮಾರಿ ಬಲೆ, ವೆರಿ ಗುಡ್. ಕುಡುಂಜಿ ಬನ್ಪಾರ. ಡ್ಯಾಶ್ ಪಿಲಿ ಪಿಲಿ ಪಿಲಿ ಗೊತ್ತಾಯ್ಜ ವಾ ಪಿಲಿಕ್ ಜೋರು ಕೋಪ ಉಪ್ಪುಂಡು ಬನ್ನೆ. ಉಗ್ರ ಪಿಲಿ ಬೊಗ್ರ ಪಿಲಿ ಉಲತ್ತ ಉದುಕ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮನೋಜಕ್ಕರಿ ಕಿನಿಗೊಳ್ಳಿರೋದು ಪನೊಂದುಲೇರು ಡ್ಯಾಶ್ ಪಿಲಿ ಬಂದರೆ ಗೊತ್ತಾಯ್ಜ ಎಂದು ಇದಾಗ ಪಂಡಿತನ ಪನೋಲಿ ಮುಂದಿನ ಕಾಲ್ ಇದ್ದಾರೆ. ನಮಸ್ಕಾರ.
2: ಹಲೋ ನಮಸ್ತೆ.
0: ನಮಸ್ತೆ ಲತಾ ಮೇಡಮ್, ಏನ್ ಹೇಳ್ತೀರಿ? ಪೆಟ್ಟಾಯಿ ಪಿಲಿ, ವೆರಿ ಗುಡ್. ಸೊ ಕುಡುಂಜಿಗೆ ನೋಡಿ ಲಾಸ್ಟ್ ದಂಜಿ. ಓಕೆನಾ? ಓಕೆ. ಡ್ಯಾಶ್ ಕುರಲ್ ಕುರಲ್ ಡ್ಯಾಶ್ ಕುರಲ್ ಕುರಲ್ ಕುರಲ್. ವೆರಿ ಗುಡ್, ರೈಟ್ ಆನ್ಸರ್. ಥ್ಯಾಂಕ್ ಯು. ಓಕೆ, ಬಂಗಾರದ ಕುಲ ರೈಟ್ ಆನ್ಸರ್. ಸೊ ಎನಿವೇಸ್, ಇನ್ನು ಕೂಡ ಅನೇಕ ಸಿನಿಮಾಗಳು ಇದೆ, ಹೆಚ್ಚಿನದೆಲ್ಲ ನಾನು ಹೇಳಿದ್ದೇನೆ, ನೀವೇಗಾರ ಉತ್ತರವನ್ನು ಕೊಟ್ಟರಿ. ಸುಮ್ಮನೆ ಒಂದಿಷ್ಟು ನಮ್ಮನ್ನು ನಾವು ಸಿನಿಮಾಗಳು ನೆನಪಾಡಿಕೊಳ್ಳುವಂಥ ಪ್ರಯತ್ನ, ಒಳ್ಳೊಳ್ಳೆ ಸದಭಿರುಚಿಯ ಸಿನಿಮಾಗಳು ತುಳುವಿನಲ್ಲಿ ಬರಲಿ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಕಾಲ್ ಮಾಡಿದಂಥ, ಉತ್ತರವನ್ನು ಕೊಟ್ಟಂಥ, ವಾಟ್ಸಪ್ ಮಾಡಿದಂಥ, ಕಾಲ್ಗೆ ಟ್ರೈ ಮಾಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಸಿಗೋಣ. ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ. ನಾನು ಆರ್ ಜೆ ಅಭಿಷೇಕ್ ಹೇಳ್ತಾ ಇದ್ದೀನಿ. ಟಾಟಾ, ಟೇಕ್ ಕೇರ್, ಬಾಯ್.

0: ದಿನ ಹೆಚ್ಚದಿಪ್ಪನು ಆಯ್ನ ಅದು ಬೇಗ ನಮ್ಮ ಒಂದು ಎದ್ದ ದಿನ ಮುಹೂರ್ತ ಇದೆ ಮತ್ತೆ ತುಂಬಾ ಮುಂದುವರಿಸಿದ
1: ಮತ್ತೆ ದಿನದೀಗ ಆಯ್ನ ಅದು ಬೇಗ ಒಂದು ದಿನ ಒಂದು ತೂರು ಮತ್ತೆ ದಿನದೀಗ ಮಾತೆಲ್ಲ ತೋರಿಸ್ತಾರೆ.

ఏ చపాతి రుచి పోవులాయి. అరే

0: ಡೈಲಾಗ್ ಮಾತು ಹೇಳ್ಬೇಕು ಏತ್ ಮ್ಯೂಸಿಕ್ ಗ್ಯಾಪ್ ಕೊಡೋದು ಕಲಾವಿದರನ್ನ ಕ್ಲಿಪ್ ಅಲ್ಲಿ ಹೊಸ ಕಲಾವಿದರ
1: ಮಾತಾ
0: ಬದ್ದಿ ಬರದ
1: ಬದ್ದಿ
0: ಬರದ ಅವನನ್ನ ಎಲ್ಲ
1: ಒಂದೇ
0: ಬದ್ದಿ ಇರಕ್ಕೆ ಒರ್ಮ ಬದ್ದಿ ಇರಕ್ಕೆ ಹಿಂಗ್ ಒಂಜಿ ಬದ್ದೆ
2: ಬದ್ದೆ
0: ಬಾಣದ ಮಿತ್ತೆ ಬಾಣದ

0: ಏನ್ ಪ್ಲಾಸ್ಟಿಕ್
1: ಗೋಡೌನ್
2: ಮುಂಗೆ
0: ಬರ್ಕೊಂಡು ನಾಟಕ ಅನ್ನೋ ಡೈಲಾಗ್ ಪಾತ್ರ ಮ್ಯೂಸಿಕ್ ಗ್ಯಾಪ್ ನೋಡು ಉದ್ದಕ್ಕೆ ಪಾತ್ರ ಹೋಗಿನತ್ತೆ ಅವ ಮಾಸ್ಟರ್ ಪಲ್ಲೆ ಮಾಸ್ಟರ್ ಡೈಲಾಗ್
2: ಪೇಷಂಟ್ ಡಾಕ್ಟರ್ ಬಗ್ಗೆ
1: ಸೀನೆ ಮ್ಯೂಸಿಕ್
0: ಗ್ಯಾಪ್ ಬಿಡೋಡು
2: ಸಿಗದಾ
0: ಕಾಮಿಡಿ
2: ಮ್ಯೂಸಿಕ್
0: ಜಾಗ್ರತೆ ಅವಡು ಈ ವಿಲನ್ ರೇಪ್ ಮಾಡ್ಕೊಂಡು ಮಾಸ್ಟರ್ ಜಾಗ್ರತೆ ಅವಡು
2: ಚಿಕ್ಕಮಗಳ ಬಾಯಿ ಬತ್ತಲಿಗೆ ಪಾತ್ರ
3: ಕಾವ್ಯ ಬಾಬಿಗೆ ಕೊರೋನಾ ಬಾಬಿಗೆ
1: ಬಾಬಿ ಲೆಟರ್ ಕಾವ್ಯನ ಲೆಟರ್ ಇಚ್ಚಿಗೋರು.

0: ಚಪ್ಪಳಿ ಜಾಸ್ತಿ ಕೊಡ್ತೀನಿ ವೇಲಿ ಮಲ್ಪಿನ ಬರ್ಚಿ ಬರಿ
1: ಅಮ್ಮ ಮೋಣಾಗ ಸಂಬಳ ಜಾಸ್ತಿ ಕೊಡ್ತೀನಿ ಮೋಣ ಕೆಲಸ ಬರ್ತೀಗ ಅಮ್ಮ
2: ಯಾರು ಸಂಬಳ ಕೊರ್ಪುಜಿ ಅದ್ಲೆ ಕೋಪಿನಾಣ ಪೋಲಿ
3: ಓ ಆತ ಮಲ್ಲ ಮಲ್ಲ ಬಾತಿರ್ನ ಬಡ್ಚಿ ಎಂಜ ಕೋಪನಾನ ಪೋ ಅವು ಕೋಯರ ಗೊತ್ತು ನಂಕೆಗೆ ಇಲ್ಲ ಮುಟ್ಟ ಬರ್ರ ಗೊತ್ತು ನಿಗೆ ಕೋಯರ ಗೊತ್ತಿಜ ಎಂಕುನ್ ಬೆಂದಿನ ಕಾಸಿನಿಗೆ ಎನ್ನು ಧರ್ಮದ ಕಾಸಿಗೆ ಎನ್ನತ್ತೆ ಎಂಕುನ್ ಬೆಂದಿನ ಕಾಸಿಗೆ ಎನ್ನು ನಿನ್ನ ಭಾರತ ಎದುರುಡು ಯಾನ ಒಂದು ಗೂಡಂಗಡಿದು ಇದೆ ಒಂದು ಕೋರಿ ಪಿಳಿದ ಬಿಸ್ನೆಸ್ ಬಂತದೆ ಯಾನು ಮಲ್ಲ ಚೆನ್ನಾಗಿ ಎನ್ನ ಪುತ್ರ ಕಾಸರಗೋಡು ಮೋಹನ ಇದ್ದ ಸೇಸಪ್ಪ ಈ ಬರ್ಪಿಲ್ಲ ಬಲ ಅವ ಎಂಟು ಜನ ಕೊಡು ಬಲ ಪೊಯ್ ಪೊಯ್ ದಲಿ ಯಾನ್ ನಿಕ್ಕ ಮರ್ಯಾದಿ ಕೊಡ್ಬಿಡ ಅವ ನಿಕ್ಕಿಯ ಬಲ ಅಮ್ಮೆ ಬರ್ತಿನ ಬಲ ಯಾನ ಬರ್ಪಿಲ್ಲ ಬಲ ಪೊಯ್
4: ಮಗನೆಲ್ಲ ಎನ್ನ ಮರ್ಮ ಎಲ್ಲ ಪ್ಲೀಸ್ ಕಮಾನ್ ಬಾಸ್ ಕಮಾನ್.

0: ನಾಟಕೊಂಡು ಅಂದ್ರದೇ ಊರುಗ ಅಪ್ಪ ಯಾವ ನಿಗಮ ಬಂಜಾರ
1: ಅಣ್ಣಂತ ಮಾತೆಲ್ಲ ಪೋಯರಂತ ನನಗೆ ಮೂರು ದಾಳ ತೊಂದರೆ ನನಗೆ ಏಟು ಕಾಸು ಬೋಡು ಆತ ಕಾಸು ಬಂದ್ಕೊಲಿ ಆರು ಬ್ಲ್ಯಾಂಕ್ ಚೆಕ್ ಕೊಡ್ತೇನೆ ಏತು ಕಾಸು ಡ್ರಾ ಮಲ್ಕೋ ಆತೇನು ಡ್ರಾ ಮಲ್ಕೊಲಿ ಅಣ್ಣ ಒಂಜಿ ಪಾತ್ರ ಪನ್ಪ ಗೆಬಿ ಕೊರ್ದು ಕೇನ್ ನಮ್ಮಡ ಕೇನಂದೇ ಬರ್ತನ ಈ ಸಂಪತ್ತು ನಮ್ಮ ಕೈ ಬಿಡ್ದು ಪಿದೈ ಪೋನಾಗ ಅವು ನಮ್ಮಡದಲ್ಲ ಪಂಡದ ಹೋಗು ಅವು ಒಂಚೂರು ನೆಂಪು ಪಡ್ನಿಂಡ
2: ಎಂಕ ಏನ ಉಪದೇಶ ಲಗತೇಜಿ ಹೋದಾಂಡ ಈರೆಗ್ಲ ಪೋಲಿ.

0: ಪಾತ್ರ ನೆನಪುದಿಲ್ಲ ಮಾಲಿನಿ. ನಿನ್ನ ಉಡಲಡ ಮನುಷ್ಯತ್ವಕ್ಕೂ ಬೆಲೆ ಐತ್ರಿ, ನನ್ನ ಮಾತ್ರ ನಿನ್ನಡ ಉಪ್ರ ಕಾಸಿಗೂ ಬೆಲೆ ಬರು. ಇದನ್ನ ಅವು ಕಾಸತ್ತು ಕಾಲಿ ಕಾಕಜದ ಕಟ್ಟವು ಮೋರದ ಅಂತಿನ ಮುಕ್ಕ ನೆನಪುದಿಲ್ಲ ಅವ ಬರ್ಪ.
1: ಏನು ಓಡಿ ಬಿದ್ದಾರ್ದಿಂದ ಮಮ್ಮಿ ಡ್ಯಾಡಿ ಫೋನ್ ಮಮ್ಮಿ.

0: 気持ちなり。
1: ಅಂಚಾಕ್ಲಿಲ್ಲ ನುಪ್ಪು ಮಲ್ದಿ ಜರಿಗೆ ಬಜೆ ಪಂಜೆಗೆ ನೀರ್ ಬರ್ತಾರೆ.

ಆಪುಜಿ ಇರ್ನ ಚಾಕ್ರಿ ಮಂತ್ರ ಆಪುಜಿ ಕಾಲೇಜ್ ಲೇಟ್ ಇರ್ನ ಚಾಕ್ರಿ ಮಂತ್ರ ಅನುಕೂಲ ಲೇಟ್ ಆಗ ಬರ್ಬೇಕು.

0: ಆಸ್ಪತ್ರೆಗೆ.
1: ಆಸ್ಪತ್ರೆಗೆ ಮಸ್ತ್ ಕಾಸು ಖರ್ಚ.
0: ನನ್ನ ನಿನ್ನ ಕಾಸದ ಅರ್ಪು ಮುಗಿದು ಪೋತು ಜಾತ ಮಾಲಿನಿ. ಎಂಕ ಕಾಸು ಮುಖ್ಯ, ಎಂಕ ಈ ಮುಖ್ಯ ಬಲ ಪೋಯ್.
2: ಮನಿ ಮನಿ ಮನಿ ಇಸ್ ಮಸ್ಟ್ ಫಾರ್ ಎವ್ರಿ ಆಸ್ಪೆಕ್ಟ್ಸ್ ಆಫ್ ಲೈಫ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಲವ್ ವೆಲ್ತ್ ಲವ್ ವೆಲ್ತ್ ಬಟ್ ಡೋಂಟ್ ಬಿ ಪ್ರೌಡ್ ಆಫ್ ಇಟ್
0: ಪ್ರೌಡ್ ಆಫ್
2: ಕಾಸು ಏಪಲ ಶಾಶ್ವತ
0: ಏಪಲ ಶಾಶ್ವತ
2: ಮನುಷ್ಯಗೆ ಮನುಷ್ಯನ ಬೆಲೆ
0: ಮನುಷ್ಯ
2: ತೇರಿಜಿ ನಾಡ
0: ತೇರಿಜಿ
2: ಏತು ಕಾಸಿತ್ತನಲ್ಲ
0: ಏತು ಕಾಸಿತ್ತು
2: ನೆಮ್ಮದಿ ತಿಕ್ಕಂದು
0: ನೆಮ್ಮದಿ
2: ತಿಕ್ಕಂದು ಆ ಕಾಸು.
3: ದೇವದಾಸ್ ಕಾಪಿಕಾಡ್ ಚಾಪರ್ಕ ತಂಡ ನನ್ನ ದುಂಬುದಯ್ಯಗೆ ಎಲ್ಲದ ತುಳು ಪ್ರಸಾರಡು ಕೇನಂದುಪ್ಪಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: ರೇಡಿಯೋ ಸಾರಂಗ್ 107.8 FM.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇತ್ತೀಚೆಗೆ ದಿವಂಗತ ಡಾಕ್ಟರ್ ಬಿ ಯಶೋವರ್ಮರ ಜನ್ಮದಿನದ ಪ್ರಯುಕ್ತ ನಡೆದ ಯಶೋಭಿವ್ಯಕ್ತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ನಿರಂಜನ ವಾನಳ್ಳಿ ಅವರ ಮಾತುಗಳನ್ನು ಕೇಳೋಣ.
2: ನಿನ್ನೆ ನಾನು ಒಂದು ಕಾರ್ಯಕ್ರಮಕ್ಕಾಗಿ ಉಜಿರೆಗೆ ಬಂದಿದ್ದೆ. ಇಡೀ ದಿವಸ ಕಾಡ್ತಾ ಇದ್ದಿದ್ದು ಯಶೋವರ್ಮರ ಅನುಪಸ್ಥಿತಿ. ಒಬ್ಬ ವ್ಯಕ್ತಿ ಎಷ್ಟು ಮಟ್ಟಿಗೆ ಎಲ್ಲ ಚಟುವಟಿಕೆಗಳಲ್ಲಿ ಪ್ರಭಾವ ಬೀರಬಲ್ಲ, ಏಕಾಏಕಿ ಹೊರಟೋದಾಗ ಎಂಥ ಒಂದು ಅನುಪಸ್ಥಿತಿ ಅಬ್ಸೆನ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋದು ನಿನ್ನೆ ಪದೇ ಪದೇ ನನ್ನನ್ನು ಕಾಡ್ತು. ಯಶೋವರ್ಮರು ಪ್ರಾಂಶುಪಾಲರಾಗಿ ಉಜಿರೆಗೆ ಬಂದದ್ದು 1993. ಪ್ರೊಫೆಸರ್ ಪ್ರಭಾಕರ್ ಅವರು 25 ವರ್ಷಕ್ಕೂ ಹೆಚ್ಚು ಕಾಲ ಉಜಿರೆ ಕಾಲೇಜಿನ ಸ್ಥಾಪಕ ಪ್ರಾಂಶುಪಾಲರಾಗಿ ಹೆಮ್ಮರವಾಗಿ ಬೆಳೆದಿದ್ದರು. ದೊಡ್ಡ ಮಟ್ಟದಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಿಸಿದರು, ನಿವೃತ್ತರಾದರು. ನಂತರ ಯಾರು ಪ್ರಾಂಶುಪಾಲರಾಗಿ ಬರ್ತಾರೆ ಅನ್ನುವ ಕುತೂಹಲ ನಮಗೆಲ್ಲ ಇತ್ತು. ಆಗ ಒಂದು ಸುದ್ದಿ ಏನು ಬರ್ತಾ ಇತ್ತು ಅಂತಂದರೆ, ಧಾರವಾಡದಲ್ಲಿ ಯಶೋವರ್ಮರಿದ್ದಾರಂತೆ ಹೆಗಡೆಯವರ ಭಾವ. ಅವರು ಬಾಟನಿಸ್ಟು, JSS ಕಾಲೇಜಿನ ಬಾಟ್ನಿ ಪ್ರೊಫೆಸರ್, ಅವರು ಬರ್ತಾರಂತೆ. ಅಂಥ ವ್ಯಕ್ತಿತ್ವ ಅವ್ರದ್ದು. ಅವರು ಪ್ರಾಂಶುಪಾಲರಾಗಿ ಬಂದ ಮೇಲೆ 1 ವರ್ಷ ನಾನು ಉಜಿರೆ ಕಾಲೇಜಿನಲ್ಲಿ ಇದ್ದೆ. ಇವರು ಹೇಗೆ ಕಾಲೇಜನ್ನು ಮುನ್ನಡೆಸ್ತಾರೆ ಅನ್ನುವಂಥ ಕುತೂಹಲ ನಮಗೆಲ್ಲರಿಗೂ ಇತ್ತು. ಅವರು ಸಸ್ಯಶಾಸ್ತ್ರಜ್ಞರು. ಬಂದ ತಕ್ಷಣ ಮಾಡಿದ್ದೇನು ಅಂತಂದರೆ, ಉಜಿರೆ ಕಾಲೇಜಿನ ತೋಟ ಇತ್ತಲ್ಲ ಎದುರುಗಡೆ, ಅದನ್ನೆಲ್ಲ ಒಂದು ಸಾರಿ ಸಮತಟ್ಟು ಮಾಡಿಸಿದ್ರು. ನಮಗೆಲ್ಲ ಆಶ್ಚರ್ಯ ಆಯಿತು, ಇಷ್ಟು ಗ್ರೀನ್ ಆಗಿತ್ತು, ಇಷ್ಟು ವರ್ಷಗಳಿಂದ ಇತ್ತು, ಇದನ್ನೆಲ್ಲ ಯಾಕಪ್ಪ ಎಲ್ಲ ಸವರು ಬಿಡ್ತಾ ಇದ್ದಾರೆ, ಹೊಸದಾಗಿ ಮಣ್ಣು ತಂದು ಹಾಕ್ತಾರೆ ಅಂತ. ಆಮೇಲೆ 2-3 ವರ್ಷದ ನಂತರ ಉಜಿರೆಗೆ ಬಂದು ನೋಡಿದಾಗ ಆಗಿರುವ

ಅಂಥ ಆಧುನಿಕ ಸೃಷ್ಟಿ ಸಸ್ಯೋದ್ಯಾನವನ್ನು ಕಂಡು ನನಗೆ ನಂಬಲಿಕ್ಕೆ ಆಗಲಿಲ್ಲ. ಈ ರೀತಿಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಹೊಸ ಸೃಷ್ಟಿಯನ್ನು, ಹೊಸ ದಾರಿಯನ್ನು ತೋರ್ತಾ ಹೋದವರು ಯಶೋವರ್ಮರು. ಒಂದೇ ವರ್ಷಕ್ಕೆ ನಾನು ಉಜಿರೆಯನ್ನು, ಅವರು ಬಂದಮೇಲೆ ಉಜಿರೆಯನ್ನು ಬಿಟ್ಟು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಹೋಗುವಂಥ ಸಂದರ್ಭ ಬಂದರೂ ಕೂಡ ನಮ್ಮ ಸ್ನೇಹ ಯಾವತ್ತೂ ಕೊನೆಯಾಗಲಿಲ್ಲ. ತುಂಬ ಆತ್ಮೀಯತೆಯಿಂದ ಅವರು ನನ್ನನ್ನು ನಡೆಸ್ಕೋತಾ ಇದ್ದರು, ಅನೇಕ ಸಂದರ್ಭಗಳಲ್ಲಿ ನನ್ನನ್ನು ಕರೆಸಿಕೊಂಡಿದ್ದರು. ನಮ್ಮ ಪತ್ರಿಕೋದ್ಯಮ ವಿಭಾಗವನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ತುಂಬ ಕನಸುಗಳಿತ್ತು. ನಾನು ಖಂಡಿತವಾಗಿ ಹೇಳಬಲ್ಲೆ, ಉಜಿರೆ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗ ಇರುವ ಅಷ್ಟು ಚಟುವಟಿಕೆಯಿಂದ ಇವತ್ತು ರಾಜ್ಯದ ಯಾವ ಪತ್ರಿಕೋದ್ಯಮ ವಿಭಾಗಗಳು ಇಲ್ಲ. ಅದಕ್ಕೆ ಸ್ಫೂರ್ತಿಯನ್ನು ಕೊಟ್ಟವರು, ಆ ಬೆಳವಣಿಗೆಗೆ ಕಾರಣವಾದವರು ಯಶೋವರ್ಮರೆ. ಇವತ್ತು ಅವರು ಕಟ್ಟಿದಂಥ ಆ ವಿಡಿಯೋ ಕಾನ್ಫರೆನ್ಸ್ ರೂಮ್ನ, ಆಮೇಲೆ ಮೀಡಿಯಾ ಲ್ಯಾಬ್ನ ನೀವು ನೋಡಬೇಕು ಹೋಗಿ. ನಾವು ವಿಶ್ವವಿದ್ಯಾಲಯದಲ್ಲಿ ಕೂಡ ಎಲ್ಲಿಯೂ ಆ ಥರದ ಒಂದು ಸಾಮರ್ಥ್ಯವನ್ನು ನಾವು ಬೆಳೆಸಲಿಕ್ಕೆ ಆಗಲಿಲ್ಲ. ಅದಕ್ಕೆ ನೇರ ಕಾರಣ ಹಾಗೂ ಆ ಒಂದು ಆಸೆಯನ್ನು ಹೊತ್ತವರೇ ಯಶೋವರ್ಮರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ದೊಡ್ಡವರ ನೇರ ಸಂಬಂಧಿಯಾದರೂ ಯಾವತ್ತೂ ಇವರು ಎಲ್ಲರ ಜೊತೆ ಜನಸಾಮಾನ್ಯರಾಗ್ನು ಅನ್ನೋದನ್ನು ಜನಸಾಮಾನ್ಯರ ಹತ್ರ ಕೇಳಬೇಕಂತೆ. ಆ ರಾಜನಿಗೆ ಅಶ್ರುತರ್ಪಣ ಕೊಡಲಿಕ್ಕೆ ಬರುವವ್ರನ್ನ ನೋಡ್ಬೇಕಂತ. ಯಶೋವರ್ಮರು ವಾಪಸ್ಸಾದಾಗ ಸಿಂಗಾಪುರದಿಂದ ಗಾಡಿಯಲ್ಲಿ, ಇಡೀ ಉಜಿರೆ ಅಥವಾ ಬೆಳ್ತಂಗಡಿ ತಾಲೂಕು ಅಲ್ಲಿ ನೆರೆದಿದ್ದು ಆ ವ್ಯಕ್ತಿಗೆ ಗೌರವವನ್ನು ತೋರಿಸ್ಲಿಕ್ಕಾಗಿ. ಇದು ಆ ವ್ಯಕ್ತಿಯ ಸಾಧನೆ ಅಂತದ್ದು ಅಂತ ಹೇಳುವಂಥದ್ದು. ಎಷ್ಟು ಸಾಮಾನ್ಯರ ಹಾಗೆ ನಮ್ಮೆಲ್ಲರ ಜೊತೆ ಅವರು ಸ್ನೇಹದಿಂದ ಇರ್ತಾ ಇದ್ದು ಅಂದರೆ ನನಗೆ ನೆನಪಿದೆ. ನಾವು ಸತೀಶನು ಇದ್ದರು ಅಂತ ಕಾಣುತ್ತೆ, ಕ್ರಿಕೆಟ್ ಆಡಿದ್ದು ಒಂದು ಸಾರಿ ಟೀಚರ್ಸ್ ಮಧ್ಯದಲ್ಲೇ. ಅವ್ರು ತಾನು ಪ್ರಾಂಶುಪಾಲ, ತಾನೇನು ಆಡಬಾರ್ದು ಅಥವಾ ತಾನು ಹೆಗ್ಡೆವರ್ ಭಾವ ಅಂತ ದೂರ ಕೂತ್ಕೊಳ್ಳಿಲ್ಲ, ಅವರು ನಮ್ಮ ಜೊತೆ ಆಡ್ತಾ ಇದ್ರು. ನಾನು ಅವತ್ತೆಲ್ಲೋ ಅಪರೂಪಕ್ಕೆ ಒಂದು ಬ್ಯಾಟ್ ಹಿಡ್ಕೊಂಡು ಒಂದು ಎರಡು ಮೂರು ರನ್ ಮಾಡಿಬಿಟ್ಟೆ. ನನ್ನ ಹತ್ರ ಕೇಳ್ತಾ ಇದ್ರು, ಏನ್ರಿ ನೀವು ರಣಜಿ ಆಡಿದ್ದೀರಾ ಅಂತ. ಅವರ ವ್ಯಕ್ತಿತ್ವದಲ್ಲೇ ಒಂದು ಹಾಸ್ಯ ಪ್ರಜ್ಞೆ ಇತ್ತು, ಒಳ್ಳೆಯತನ ಇತ್ತು, ಕನಸಿತ್ತು, ದೊಡ್ಡ ದೊಡ್ಡ ಕನಸುಗಳು ಇದ್ದು, ಮತ್ತು ಎಷ್ಟು ಸೂಕ್ಷ್ಮ ಪ್ರವೃತ್ತಿ ಅವ್ರದ್ದಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಅನೇಕ ಸಂದರ್ಭಗಳಲ್ಲಿ ಮನೆಯಲ್ಲಿ ಮಾತನಾಡಿಕೊಂಡಿದ್ದೇವೆ. ಒಂದು ಕಾರ್ಯಕ್ರಮಕ್ಕೆ ಉಜಿರೆಗೆ ಬಂದಿದ್ದೆ ನಾನು ಮತ್ತು ನನ್ನ ಪತ್ನಿ. ಬೇರೆ ಯಾವುದೇ ಕಾಲೇಜಲ್ಲಾಗಿದ್ದರು ಕಾರ್ಯಕ್ರಮ ಮುಗಿಸಿ ನಮ್ಮನ್ನು ಕಳಿಸ್ಬಿಡ್ತಾ ಇದ್ರು. ಆದರೆ ಯಶೋವರ್ಮರು ಕೇಳಿದ್ರು, ನೀವು ಮುಂದೆ ಎಲ್ಲಿ ಹೋಗ್ತೀರಿ ಅಂತ. ನಾವು ಅವತ್ತು ಇನ್ಯಾವುದಕ್ಕೂ ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕಿತ್ತು. ಸಹಜವಾಗಿ ನಾವು ಬಸ್ ಹತ್ಕೊಂಡು ಹೋಗೋದು ಅಂತ ನಿರೀಕ್ಷೆ ಮಾಡಿಯೇ, ದೃಢ ನಿರ್ಧಾರ ಮಾಡಿಯೇ ಬಂದಿದ್ದು. ಆದರೆ ನಾವು ಕೇಳದೆ ಹೋದರೂ ನಮ್ಮನ್ನು ಸುಬ್ರಹ್ಮಣ್ಯದವರೆಗೂ ಕಳಿಸ್ಕೊಟ್ಟವರು ಯಶೋವರ್. ಈ ಥರದ ಒಂದು ಆತಿಥ್ಯ ಬಹುಶಃ ಬೇರೆ ಯಾರಲ್ಲೂ ನಾವು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಪರಿಪೂರ್ಣ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಅವ್ರನ್ನ ವಿಧಿ ಅಷ್ಟು ಬೇಗ ಸೆಳೆದುಕೊಂಡು ಬಿದ್ದಿದ್ದಕ್ಕೆ ವಿಧಿಗೆ ಧಿಕ್ಕಾರ ಹೇಳಬೇಕು ಅಂತ ನನಗೆ ಅನಿಸತ್ತೆ. ಇಲ್ಲೆಲ್ಲೋ ನಮ್ಮ ನಡುವೇನೆ ಅವರು ಈಗಲೂ ಇದ್ದ

0: ಕೇಳಿದರೆ ಖಂಡಿತವಾಗಿ ಹೇಳುತ್ತೇನೆ ಯಶೋರ್ಮರೆಂದು. ಕನಸುಗಾರನಿಗೆ ಉದಾಹರಣೆ ಹೇಳೆಂದು ಕೇಳಿದರೆ ಖಂಡಿತವಾಗಿ ಹೇಳುತ್ತೇನೆ ಯಶೋವರ್ಮರೆಂದು. ಸ್ನೇಹಪರತೆಗೆ ಉದಾಹರಣೆ ಹೇಳೆಂದು ಯಾರಾದರೂ ಕೇಳಿದರೆ ಖಂಡಿತವಾಗಿ ಹೇಳುತ್ತೇನೆ ಯಶೋವರ್ಮರೆಂದು. ಜೀವನ ಪ್ರೀತಿಗೆ ಉದಾಹರಣೆ ಹೇಳೆಂದು ಕೇಳಿದರೆ ಖಂಡಿತವಾಗಿ ಹೇಳುತ್ತೇನೆ ಯಶೋವರ್ಮರೆಂದು. ವಿಧಿ ಮಾಡಿದ ಅನ್ಯಾಯಕ್ಕೆ ಸಾಕ್ಷಿ ಕೇಳಿದರೆ ಖಂಡಿತವಾಗಿ ಹೇಳುತ್ತೇನೆ ಯಶೋವರ್ಮರೆಂದು. ಬೇಕು ಬೇಕೆಂದು ಬಯಸುವಾಗಲೇ ಅಕಾಲಿಕವಾಗಿ ಹೊರಟು ಹೋದವರು ಯಾರೆಂದು ಕೇಳಿದರೆ ಖಂಡಿತವಾಗಿ ಹೇಳುತ್ತೇನೆ ಯಶೋವರ್ಮರೆಂದು. ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಅವರು ಮಾಡಿದಂಥ ಕೆಲಸವನ್ನು ಜ್ಞಾಪಿಸ್ಕೊಂಡ್ರೆ ನನಗೆ ಅನ್ನಿಸ್ತದೆ ಅವರ ಎಲ್ಲ ಕೆಲಸಗಳಲ್ಲಿ ಶಿಕ್ಷಣ ಬರೇ ಮಾಹಿತಿಯ ಕಣಜ ಆಗಬಾರ್ದು, ಅದು ಜ್ಞಾನದ ಸಂಕೇತವಾಗಬೇಕು, ಮಾಹಿತಿ ಜ್ಞಾನವಾಗಿ ಬೆಳಿಬೇಕು ಅನ್ನುವಂಥ ಉತ್ಕಟವಾದಂಥ ಆಕಾಂಕ್ಷೆ ಅವರು ಮಾಡಿದಂಥ ಎಲ್ಲ ಕೆಲಸಗಳಲ್ಲಿ ಇತ್ತು. ಒಂದು ಉದಾಹರಣೆ ಕೊಡ್ತೇನೆ. ನಾನು ನ್ಯಾಕ್ ಅಕ್ರೆಡಿಟೇಷನ್ಗಾಗಿ ಬೇರೆ ಬೇರೆ ರಾಜ್ಯಗಳ ಅನೇಕ ವಿಶ್ವವಿದ್ಯಾಲಯಗಳಿಗೆ ಹಾಗೂ ಕಾಲೇಜುಗಳಿಗೆ ಹೋಗಿದ್ದೇನೆ. ಯಾವ ಕಾಲೇಜಿನಲ್ಲೂ ಬಾತ್ರೂಮ್ಗೆ ವಾಶ್ರೂಮ್ಗೆ ಹೋದರೂ ಸಹಿತ ಅಲ್ಲಿ ಮೂಲೆಯಲ್ಲೂ ಒಂದು ಒಳ್ಳೆಯ ಮಾತನ್ನು ಬರೆದಿರುವಂಥ ಇನ್ನೊಂದು ಉದಾಹರಣೆಯನ್ನು ನೋಡಲಿಲ್ಲ. ಇವತ್ತಿಗೂ ನೀವು ಉಜಿರೆ ಕಾಲೇಜ್ಗೆ ಹೋಗಿ ಅಲ್ಲಿಯ ಒಂದೊಂದು ಮೂಲೆಯಲ್ಲೂ ಕೂಡ ಒಳ್ಳೆಯ ಮಾತುಗಳನ್ನು ಬರೆದಿದ್ದಾರೆ.
1: ಮಾತುಗಳನ್ನು ಕೇಳಿದಿರಿ, ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ಅಲ್ಪ ರಾಮನ ಪಾದುಕೆನೆ ಅಂದಡ್ಲ ಐತಮಿತ ಊರ್ದ ಜನಕ್ಕಿಳಗಿತ್ತನ ಗೌರವಡ್ದು ಆಡಳಿತ ಪೊರ್ಲುಡು ನಡತ್ತನು ಎಂಕುಲ್ಲ ಅಂಚನೆ ಪರ್ಮಲೆದ ಪಟ್ಟದ ಮಣೆತಮಿತ್ತು ಕುಲ್ಲಿನಾರೇನು ದೇವರೆಂದು ತೆರಿನಕುಲು ಈ ಮಣ್ಣುಡು ಪುಟ್ಟಿನಕುಲು ಎಂಕುಲು ಪರ್ಮಲೆದ ನುಪ್ಪುದ ಸತ್ವ ಎಂಕಲ್ನ ನೆತ್ತೆರಡು ಪರಿತೊಂದುಂಡು ಸತ್ಯನೇ ಪಂಪೆ ಬಲ್ಲಾಳ್ರೆ ಬುದ್ಧಿಯಂತಗಲ ಎಂಕಲೆಗಲ ಇತ್ತನ ನ್ಯಾಯ ಅಂಚಿನ ಇರಗೆ ತೆರೆದನವು ಎಂಕಲವಲ ಈ ಒರೆಯಕ್ಕೊರಿ ಸಮಪೋಪ ಜಿಂದು ತೆರೆದತ್ತೆ ಈರೇ ಕಂಡೋನು ಪಾಲುಮಲ್ತದ ಕೋರಿನಾರೆ ಎಂಕಲ್ನ ಕಂಡಕೋರ್ನ ಪೊರ್ತುಡು ಅವೇ ದಿನಕ್ಕು ಆರ್ಲ ಕಂಡಕೋರಿಯರು ಎಂಕಲವಲ ಈ ನೀರ್ದ ವಿಷಯಡು ವ್ಯಾಜ್ಯ ನಡತ್ತನು ಐರ್ದಾತ್ರ ಎಂಕಲ್ನ ಬುಣ್ಯಕ್ಕೆ ಮುನಿಯರು ಆಂಡಲ ಯಾನು ಸಮಾಧಾನಡು ಆ ಬುದ್ಧಿವಂತರಡ ಪನ್ನಂಡ ಎನ್ನ ಪಾತೆರನು ಕೇಂಡಿಜರು ಎಂಕ ನೆರೆಯರು ಎನ್ನ ಜಾತಕಲಗ ನೆರೆಯರು ಎನ್ನ ಅಮ್ಮಗ ಅಪ್ಪೆಗ ನೆರೆಯರು

0: ಬುದ್ಧಿವಂತ ಬಾತಿಗೆ ಪಾತೇರ್ಬನು ಇಜ್ಜಿ ಎಡ್ಡಂದ್ರೆ ಎಂದ ಬಡದವನ ಪ್ರಯಪಲಾಯ ಅಂತ ಯಾರಜ್ಜಿ. ಈ ಪಡುಮಲಿತ ಪಟ್ಟಡು ಯಾನೂರಿ ಕುಲಂದು ಎನ್ನ ನೆನಪು ನಿಕ್ಕ ಬೋಡಿತನು. ಪಡುಮಲಿಟ್ಟು ಅಪರಾಧ ಮಂತ್ರಕ್ಕೆ ಸರಿಯಾದ ಶಿಕ್ಷೆ, ಎಡ್ಡನ್ಲಕ್ಕೆ ರಕ್ಷೆ, ಕೊರ್ಪನ ಅಧಿಕಾರ, ಪೆರುಮಳ ಬಲ್ಲಾಳಗ ಅತ್ತ ಬಿರುಗಾಳಿ ಜಾತ್ರೆ ಪುಟ್ಟದ ನಂಚಲ ಕೋಟಿ ಜನ ಎರಗ
1: ತದಕುಲಗೆ ಇತ್ತ
0: ಯಾನು ಮನ ಪುಡತನ ಬೇಲಿ ನಿಕ್ಕಲು ಮಂತರನೊಳಗ ಎನ್ನ ಮೂಂಕು ಕೊಯ್ದು ಮೋನೆ ತೀರೆ ಕನ್ನಡಿಗೊರಲೆ ಕಾಣು. ಅತ್ತು ಎನ್ನ ಪಡುಮಲಿತ ಪಟ್ಟಗು ಎಡತ ಕಾಡು ನಿಕ್ಕ ದುಂಕಲೆ ಕಾಣು. ಮರ್ಯಾದೆ ತರು ಕೊಲೆಗಾರಗ ಸರಿಯಾದ ಶಿಕ್ಷೆ ನಿಕ್ಕಲ ತರೆಗಡುಪುರವೇ ತಯಾರಾಗಲಿ.
1: ತರೆಗಡುಪುರ ಬಲ್ಲಾಳ್ರೆ ಒಂದು ವಿಚಾರ ದಾನೇ,

0: ಕೈಮಲ್ ಪರವಲ್ಲಿಯೇ ತನ್ನ ನಮಾಡ್ದಂತೆ ಪ್ರಯೋಗ ಮಲ್ಲೆ ಪಡು ನಂಗಿತ್ತ ಪಯ್ಯ ವೈದ್ಯ ಇಲ್ಲಿ ತಿಕ್ಕು ಜತ್ತ ಆಯ್ನಾತ್ ಬೇಗ ನನಗ್ ಸಾಧಿಡಿರ್ದಲ್ಲ ಕೇಂದ್ರ ಪ್ರಯೋಜನ
1: ಜಿಜ್ಜಿ
0: ಪಯ್ಯ ವೈದ್ಯ ಅಂದ್ಲೆ ಎತ್ತೊಂದೇ ಪೋಯಿ ಓ ಪಯ್ಯ ವೈದ್ಯರೇ
1: ಓ ಪಯ್ಯ ವೈದ್ಯರೇ
2: ಓಯ್ ಪಣಿ ಅಮಸರ ಅಂಡ ಅಂದ್ಯನ್ನ ಬೋನಿಗ್ ಮಾರೇ ಎಂಪಿದಾಡು ಬನ್ನಗ ಆಯಂಬಿ ಅಂದಿದೆ ಉಳ್ಳೇರೆ ಎಂಚಾಯ್ ತಿಗಲೆ ಹೇಳ್ಕೊಲ್ ಅಂದು ಒರಿನ ತಿಗಲನ್ ತಿಗತನ ಒಂಜೊಂಜು ಕೋಲ್ದ ಪಲ ಇವರು ಬೊಕ್ಕೋರಿಯನ ಕೈಕಾರು ಕಡ್ತಂಡ ರಡ್ಡಿ ಇಲ್ಲಿಗ ಕಂಡಿ ಬಾಕಿಲ್ ಮಾಡ್ಬೋದು ದಾನೆಪ್ಪ ತಿಗಲೆಜ್ಜಂದು ಇಂಚನೆ ಏರ್ನ ದೋಟೋಡು ಬಜ್ಜಿ ಉಂಡು ಏರ್ನ ಕಟ್ಟಪ್ಪನಿ ಇಟ್ಟು ಬಣ್ಣಂಗಾಯಿ ಉಂಡು ಕಿರ್ಗೊಂದು ವರಪುನು ಆ ಉರುಮುಗಿದುಂಡು ನೀನು ಚಟ್ಟುಕೊರ್ಕ ಅಂದ್ ಇಡೇ ಬತ್ತದಿರ್ದೋಜುಂಡು ಎನ್ನ ಸೋಲು ಯಾನ್ಲ ಪಾತೇರ್ನಿ ಅವ್ಲ ಅಭಿಪ್ರಾಯದ ಬರ್ತೋಡು ಅದೋಟು ಬಟ್ಟಿನಟಾಂಡು ಸಮಕಟ್ಟು ದೀಟ್ರು ಎರಡ ಎನ್ನ ಅಪ್ಪುದಾರ ಇಜ್ಜಂದು ಇಲ್ಲಾಸ ಇಜ್ಜಂದು ಇವತ್ತು ಎಂಕು ಬಿಡ್ಚಾಂಡು ಓಯ್ ಒಂದು ಕಾರು ದಾನೆ ಮರೇರೆ ಬನ್ನಗ ಸರಿ ಇತ್ತು ನಮ್ಮ ಕಾರು ಓಯ್ ಕಾರು ದಾನೆ ಅಂಡಂದು ಬರ್ಪುಂಡಿಯೇ ಆ ಪೂಜಿ ನಡಪರೆ ಓಯ್ ಒಂದು ಓ ಬಹುಸಂಚ ಅವು ಯಾನ ಅಡಿಕೆ ಬಿಡ್ದತ್ತಿ ಅಡಿಗೆ ಬಿಡ ಲಕ್ಕೆರೆ ಬಿಡ್ತಿದ್ದೀರಿ ಮರೇರೆ ಮುಸುಂಟು ಬತ್ತು ನೆಲಕ್ಕೆ ಉರ್ದು ದಿನ ಅನ್ಪೆ ಜವನಿ ರೆಡ್ಡಿ ಅಂತ ನಗಳು ನಾನೊಂಜ ಹಾಕೊಂಡು ಆ ಸೈಪಿ ಕಂಡು ತೆರಿದೇ ಬಿಡ್ದು ಬೈದು ಎಂಗ್ಲಲ್ ತಲ್ಲ ಕರಿಯನ್ನು ಗಟ್ಟಿ ಉಂಡು ಪೋಯರತ್ತೆ ಇತ್ತೆ ನಾನು ಇಲ್ಲಡೆ ಒಪ್ಪು ನೆಂಚ ಯಾನು ಈ ತೊರತಲ ಪೆಟ್ಟು ತಿಂದದ್ದು ಬತ್ತಿನ ಗೊತ್ತಿದ್ಯಲ್ಲಿ ಕುರ್ದು ಬತ್ತಿನ ಮಾತ್ರ ಗೊತ್ತು ಮಲ್ಲತ್ತು ಪೋಪ್ಯಾವೆ ಪಣ್ಣುಡ್ಚಿ ಎರಡಲ್ಲ ಬೊಡ್ದಿಡು ಗತ್ತ ಅಲ್ಲಿನ ಸಮಾಧಾನ ಮಲ್ಪೋಯ ಮಲ್ಲತ್ತು ಪೋಪ
0: ಪಯ್ಯ ವೈದ್ಯರೇ
1: ಓ
0: ಏರಿಲ್ಲ
1: ಎಂಕಲು
0: ಪಯ್ಯ ವೈದ್ಯರು ಇಜ್ಜರಾ
1: ಇಜ್ಜರತ್ತೆ
0: ದೂರ ಹೋಗ್ತೇರಿ
1: ಮುರ್ತೇ ಹೋಗ್ತೇರಿ
0: ಇತ್ತ ಬರುವೇರೆ
1: ಹಾ ಅಂತ ಕಡಸದ್ ಬರುವೇರಿ
0: ಅಂದಪ್ಪ
1: ಓ
0: ಎಂಕ್ಲಗಂತೆ ಬಾಜಲಾಪುಣ ಒಂಚೂರು ನೀರು ಬಡತ್ತೆ ಇಂದಿಲ್ಲ ನಮ್ಮ ಈ ನಿತ್ಯ ಪ್ರಕಟ ಮಲ್ಪನ ಬಡ್ಚಿ
1: ಬಡ್ಚಿ
0: ಐಕ್ ಸಲ ಅದು ದೊಂಪುಡೇ ನಮ್ಮ ಕುಲ್ಲುಗ
1: ಅವ್ಯ
0: ನೀರ್ ಕೊರ್ಪಾರಪ್ಪ ಅಂತೆ
1: ಕೊರೋಲಿ ಅಲೆ ನೀರ್ ಪತನ್ ಬತ್ತೆ
0: ಅಪ್ಪ
1: ಓ
0: ಅಂಡ ನೀರು ಪರೊಡ್ಡದು ಮೊಂಜಿ ಪಾತೆರ
1: ಎಂಚಿನ
0: ಎಂಕುಲು ಓಲು ನೀರು ಮುಟ್ಟೊಡ್ಡಲ ಆ ನೀರು ಕೊರ್ನಕುಲು ಏರು ಎಂದು ತೆರೆಯೋ ನೋಡು ಐಕ ಸಲಾದು ಈರು ಓಲು ಪುಟ್ಟರು ಓಲು ಬುಲೆಯರು ಈರ್ನ ಕಥೆನಂತೆ ಪನ್ಬಾರಪ್ಪ
1: ಎನ್ನ ಕತೆ ಪಣರೆ ಏರು ಏಳು ರಾತ್ರಿ ಏಳು ಪಗೆಲು ಬೋಡ ಅವತ್ತೆ
0: ಅಂಡಲ ಅಂತ ಎಲ್ಲಿ ಮಲ್ತದ ಪನ್ಲೆ
1: ಅವು ಪಣ್ಬೇಕೇನ್ಲಿ

ಹಾಯ್, ಯಾನಿಗನ್ ರಕ್ಷಶೆಟ್ಟಿ. ನೀವು ಕೇಳೋದು ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು.

0: ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.
1: ಅತ್ತಿಗೆ ತಂಗಿ, ಅತ್ತಿಗೆ ತಂಗಿ.

107.8 FM. Radio Saran. Ega app nalu kuda labhya.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

Radio Sarang 107.8 FM.

0: ಈತನೇಟ ಕೆಲವು ತುಳು ಪದಕುಲೆನ್ನು ಕೇನಂದು ಬತ್ತಾರೆ. ಇಡಗ ಇನಿತ ತುಳು ಪ್ರಸಾರ ಮುಗಿಂಡು ಮಾತರೆಗ್ಲ ಸೊಲ್ಮೇಲು ಕೇನಂದು ಪುಲೆ ರೇಡಿಯೋ ಸಾರಂಗ್ 107
1: ಕೇಳ್ತಾ ಬನ್ನಿ. ರೇಡಿಯೋ ಸಾರಂಗ್ 107.8 FM ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು
2: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

0: ಕೇಳಿದರು, ಯಾರು ಕಿವಿ ಮುಚ್ಚಿದರು? ನನಗಿಲ್ಲ ಚಿಂತೆ.
1: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.

ಒಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ

ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.